ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇಂದು 1948 ಶಕವರ್ಷ ಜ್ಯೇಷ್ಠ ಮಾಸದ 4ನೇ ದಿನ, ಅಂದರೆ 2026 ಇಸ್ವಿ ಮೇ ತಿಂಗಳ 25ನೇ ತಾರೀಕು ಸೋಮವಾರ. ಈಗ ಸಮಯ 5:58:32. ಆತ್ಮೀಯ ಕೇಳುಗರಿಗೆಲ್ಲ KN ಅನುಪಮಾ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯು ಯಾವುದೇ ದೋಷಗಳಿಲ್ಲದ ಮರು ಮೌಲ್ಯಮಾಪನ ಪ್ರಕ್ರಿಯೆಯನ್ನು ಖಚಿತಪಡಿಸಿಕೊಳ್ಳಲು ನೆರವಾಗುವಂತೆ ಐಐಟಿ ಮದ್ರಾಸ್ನ ಪ್ರಾಧ್ಯಾಪಕರು ಮತ್ತು ತಾಂತ್ರಿಕ ತಜ್ಞರ ತಂಡವನ್ನು ನಿಯೋಜಿಸಲು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ನಿರ್ದೇಶನ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಲ್ಲಿ ಕೇಂದ್ರ ಸರ್ಕಾರ ಸಾರ್ವಜನಿಕ ವಲಯದ ಉದ್ಯಮಗಳನ್ನು ಬಲಪಡಿಸಲು, ಸ್ಥಳೀಯ ಉತ್ಪಾದನೆಯನ್ನು ಉತ್ತೇಜಿಸಲು, ಆತ್ಮನಿರ್ಭರ ಭಾರತ ಮತ್ತು ವಿಕಸಿತ ಭಾರತ ದೃಷ್ಟಿಕೋನವನ್ನು ಮುನ್ನಡೆಸಲು ಬದ್ದವಾಗಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಇಲಾಖೆಗಳ ಪ್ರಗತಿ ಪರಿಶೀಲನಾ ಮೌಲ್ಯಮಾಪನದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನಿರ್ವಹಿಸುತ್ತಿರುವ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯ ಮೊದಲ ಸ್ಥಾನದಲ್ಲಿರುವುದು ಇಡೀ ರಾಜ್ಯಕ್ಕೆ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇದೇ 31ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ಶ್ರೋತೃಗಳು ಉಚಿತ ದೂರವಾಣಿ ಸಂಖ್ಯೆ 1800 11 7800 ಮೂಲಕ ಕಾರ್ಯಕ್ರಮಕ್ಕಾಗಿ ತಮ್ಮ ಆಲೋಚನೆಗಳು ಹಾಗೂ ಸಲಹೆಗಳನ್ನು ಕಳುಹಿಸಬಹುದಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಶಿರಾಲಿಯ ಅಳ್ವೆಕೋಡಿ ಸಮೀಪದ ತಟ್ಟಿಹಕ್ಕಲ ಕಳಿನಟ್ಟಿ ಹೊಳೆಯಲ್ಲಿ ಕಪ್ಪೆ

ಚಿಪ್ಪೆ ತೆಗೆಯಲು ಹೋದ 8 ಮಂದಿ ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಸಮೀಪದ ತಟ್ಟೆಹಕ್ಕಲು ನದಿಯಲ್ಲಿ ಕಪ್ಪೆ ಚಿಪ್ಪು ತರಲು ಹೋದವರ ಪೈಕಿ ಒಂದೇ ಕುಟುಂಬದವ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ 8 ಜನರಿಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ. ದುರಂತದಲ್ಲಿ ಮಡಿದವರ ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುವುದು ಎಂದು ಘೋಷಿಸಿದ್ದಾರೆ. ಮುಂಬೈನ ವಾಂಕಡೆ ಕ್ರೀಡಾಂಗಣದಲ್ಲಿ ನಡೆದ ಐಪಿಎಲ್ ಟಿ20 ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ದ ರಾಜಸ್ಥಾನ್ ರಾಯಲ್ಸ್ ತಂಡ 30 ರನ್ಗಳ ಭರ್ಜರಿ ಜಯ ಸಾಧಿಸಿತು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ನಮಸ್ಕಾರ ಕೇಳುಗರೆ, ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಈಗ ಇಂದು ನಮ್ಮ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ಕಿರುಪರಿಚಯ. ಈ ಕಾರ್ಯಕ್ರಮ ವಿವರಣೆಯ ನಂತರ ನಾದೋಪಾಸನೆಯಲ್ಲಿ ಭಕ್ತಿಗೀತೆಗಳನ್ನ ಕೇಳಲಿದ್ದೀರಿ. 7:15 ಶುಭೋದಯ ಕರ್ನಾಟಕ. ಮೊದಲಿಗೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ, ಆನಂತರ ಭಾವಗೀತೆಗಳು 8:00 ಮೂಡಿಬರುತ್ತೆ. ಈ ಬೆಳಗ್ಗೆ 8:00 ನಂತರ ಚಿತ್ರಗೀತೆಗಳ ಜೊತೆಗೆ 9:00 ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಇರುತ್ತೆ. 9:00 ಇಂದಿನ ದಿನ ವಿಶೇಷ, 10:02 ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಮಧುರವಾದ ಹಳೆಯ ಗೀತೆಗಳು ನಿಮಗಾಗಿ. 11:02 ಹೊಸ ಚಿತ್ರಗೀತೆಗಳು. 11:30 ಕಲಾಭಾರತಿ, 12:05 ಕರೆಗೊಂದು ಹಾಡು. 1:20 ಇಮೇಲ್ ಹಾಗೂ ಪತ್ರಗಳನ್ನು ಆಧರಿಸಿದ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 2:30 ಸ್ಪಂದನ, 2:40 ಚಿತ್ರತಾನ, ಒಂದೇ ಚಿತ್ರದ ಗೀತೆಗಳು. ಇಂದು ಸಂಜೆ 4:00 ಪರಿಮಳ ಕಾರ್ಯಕ್ರಮ. ಕೇಳಿ ಕಾರ್ಯಕ್ರಮ ವಿವರಣೆ. 5:05 ಓಲ್ಡ್ ಇಸ್ ಗೋಲ್ಡ್. ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಎಎಸ್ ಶಂಕರ ನಾರಾಯಣ. 6:02 ಗಾನ ಭಜಾನ, 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ. 7:07 ಕೇಳಿ ಆಕಾಶ ಬುಟ್ಟಿ, ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ. ನಾಟಕ ರಂಗಭೂಮಿ ಕಲಾವಿದರಾದಂತಹ ಹಾಗೂ ನಿರೂಪಕರೂ ಆದಂತಹ ಜಿಪಿ ರಾಮಣ್ಣ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ಇಂದು ರಾತ್ರಿ 8:02 ಭಾವಚಿತ್ತಾರ. 9:15 ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 10:02 ಪ್ರೇಮನಿನಾದ. 10:40 ಇದುವರೆಗೆ ಇಂದು ನಮ್ಮ ನಿಲಯದಿಂದ ನಿಮಗಾಗಿ ಮೂಡಿಬರುವ ಕಾರ್ಯಕ್ರಮಗಳ ಕಿರುಪರಿಚಯ ಮಾಡಿಕೊಂಡ್ರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇನ್ನೀಗ ಆರಂಭಿಸೋಣ ಕಾರ್ಯಕ್ರಮ ನಾದೋಪಾಸನೆ. ಆರಂಭದಲ್ಲಿ ಕೇಳಿ ಪೂಜಾರಾವ್ ಹಾಗೂ ಪಾವನಿ ಕಾಶಿನಾಥ್ ಅವರು ಹಾಡಿರುವಂತಹ ಶ್ಯಾಮಸುಂದರ ವಿಠ್ಠಲದಾಸರ ರಚನೆ.

ನಾದೋಪಾಸನೆಯಲ್ಲಿ ಭಕ್ತಿಗೀತೆಗಳನ್ನ ಕೇಳ್ತಾ ಇದ್ದೀರಿ. ಇನ್ನೀಗ ಶ್ರೀರಕ್ಷಾ ಅರವಿಂದ್ ಮತ್ತು ಮಾಲಿನಿ ಕೇಶವ ಪ್ರಸಾದ್ ಅವರ ಧ್ವನಿಯಲ್ಲಿ ಕೇಳಿ ಪ್ರಸನ್ನ ವೆಂಕಟದಾಸರ ರಚನೆ

ಟ್ಯೂನ್ ಮಾಡಿರೋದು 102.9 ಎಫ್ಎಂ. ಕೇಳ್ತಾ ಇರುವ ಕಾರ್ಯಕ್ರಮ ನಾದೋಪಾಸನೆ. ಇನ್ನೀಗ ಬಸವೇಶ್ವರರ ವಚನವನ್ನ ಕೇಳಿ ವೆಂಕಟೇಶ ಕುಮಾರ್ ಅವರ ಧ್ವನಿಯಲ್ಲಿ.

ನಾದೋಪಾಸನೆಯಲ್ಲಿ ಭಕ್ತಿಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇನ್ನೀಗ ಚಿತ್ರಗೀತೆಗಳಿಂದ ಆಯ್ದ ಭಕ್ತಿಗೀತೆಗಳು ನಿಮಗಾಗಿ. ದೇವದಾಸಿ ಚಿತ್ರದ ಹಾಡು ವಾಣಿ ಜಯರಾಮ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ. ಪುರಂದರದಾಸರ ರಚನೆಯನ್ನ ಚಿತ್ರಸಂಗೀತಕ್ಕೆ ಅಳವಡಿಸಿದ್ದಾರೆ ಜಿ ಕೆ ವೆಂಕಟೇಶ್.

ಕೃಷ್ಣ ಎನ್ನಬಾರದೆ ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಪುರಂದರದಾಸರ ರಚನೆಯಾಗಿತ್ತು. ಕೇಳುಗರೆ, ಜೀವನದಲ್ಲಿ ಎಷ್ಟೇ ಗದ್ದಲ, ಒತ್ತಡ, ಚಿಂತೆಗಳಿದ್ರೂ ಸಹ ಕೆಲಕ್ಷಣ ದೇವರನ್ನ ನೆನೆದ್ರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ. ದೇವರ ಭಕ್ತಿ ಅಂದರೆ ಕೇವಲ ದೇವಸ್ಥಾನಕ್ಕೆ ಹೋಗೋದು ಮಾತ್ರ ಅಲ್ಲ, ಒಳ್ಳೆಯ ಮನಸ್ಸು, ಒಳ್ಳೆಯ ಮಾತು, ಇತರರಿಗೆ ಸಹಾಯ ಮಾಡುವ ಮನೋಭಾವನೆ ಇದೆಯಲ್ಲ, ಅದು ಸಹ ದೇವರ ಆರಾಧನೆಯೇ. ಏನಂತೀರಾ?

ಹಿರಿಯರು ಹೇಳ್ತಾರೆ, ಭಕ್ತಿ ಇರುವ ಮನೆಯಲ್ಲಿ ಭಯ ಇರೋದಿಲ್ಲ ಅಂತ ಹೇಳಿ. ಬೆಳಗಿನ ಮಂಜಿನ ಹನಿ ಹೇಗೆ ಮನಸ್ಸಿಗೆ ತಂಪು ನೀಡುತ್ತೋ ಹಾಗೆ ದೇವರ ಸ್ಮರಣೆ ನಮ್ಮ ಹೃದಯಕ್ಕೆ ನೆಮ್ಮದಿಯನ್ನ ನೀಡುತ್ತೆ. ದೇವರನ್ನ ನೆನೆಯೋದು ಅಂದ್ರೆ ಕೇವಲ ಕಷ್ಟ ಬಂದಾಗ ಮಾತ್ರ ಅಲ್ಲ, ಸಂತೋಷದಲ್ಲೂ ಕೃತಜ್ಞತೆಯಿಂದ ದೇವರನ್ನ ಸ್ಮರಿಸಬೇಕು ಅಂತ ಹೇಳ್ತಾರೆ.

ಚಲನಚಿತ್ರಗಳಿಂದಾದ ಭಕ್ತಿಗೀತೆಗಳನ್ನ ಕೇಳ್ತಾ ಇದ್ದೀರಿ. ಇನ್ನೀಗ ಜನಪದ ಚಲನಚಿತ್ರದ ಹಾಡು ಅನೂಪ್ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು 2026 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ರಾಷ್ಟಪತಿ ಭವನದಲ್ಲಿ ನಡೆಯಲಿರುವ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟಪತಿಗಳು ಪದ್ಮವಿಭೂಷಣ, ಪದ್ಮಭೂಷಣ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 3 ದಿನಗಳ ಕಾಲ ಭಾರತೀಯ ಉದ್ಯಮ ನಾಯಕರ ನಿಯೋಗದೊಂದಿಗೆ ಕೆನಡಾಗೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಒಟ್ಟಾವ ಮತ್ತು ಟೊರಾಂಟೋ ನಗರಗಳಲ್ಲಿ ವ್ಯಾಪಾರ ಮತ್ತು ಹೂಡಿಕೆ ಕುರಿತಂತೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಕಳೆದ 3 ವರ್ಷಗಳಲ್ಲಿ ರಾಜ್ಯದಲ್ಲಿ ಕಂದಾಯ ಇಲಾಖೆಯಲ್ಲಿ ಹೊಸತನದ ಪರ್ವ ಆರಂಭವಾಗಿದೆ. ಕಳೆದ ಜೂನ್ ತಿಂಗಳಿನಿಂದ ಈವರೆಗೆ ಒಟ್ಟು 61.2 ಲಕ್ಷ ದೃಢೀಕೃತ ಡಿಜಿಟಲ್ ಭೂ ದಾಖಲೆಗಳ ಪುಟಗಳನ್ನು ಸಾರ್ವಜನಿಕರಿಗೆ ವಿತರಿಸಲಾಗಿದೆ. ಪೋಡಿ ಮುಕ್ತ ಅಭಿಯಾನ 2.0 ಆರಂಭಿಸಲಾಗಿದೆ. ಕಳೆದ 3 ವರ್ಷಗಳಲ್ಲಿ 3,247 ಗ್ರಾಮಗಳನ್ನು ಪೋಡಿ ಮುಕ್ತಗೊಳಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ರಾಜ್ಯಾದ್ಯಂತ ನಗರ ಆರೋಗ್ಯ ಕೇಂದ್ರಗಳು ಮತ್ತು ನಮ್ಮ ಕ್ಲಿನಿಕ್ಗಳಿಗೆ ಅತ್ಯಾಧುನಿಕ ಪ್ರಯೋಗಾಲಯ ಹಾಗೂ ವೈದ್ಯಕೀಯ ಉಪಕರಣಗಳ ಖರೀದಿಗೆ 22 ಕೋಟಿ ರೂಪಾಯಿ ಮಂಜೂರಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಫಾಲ್ಟಾ ವಿಧಾನಸಭಾ ಕ್ಷೇತ್ರದ ಮರು ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ದೇಬಾಂಗ್ಯು ಪಾಂಡಾ ಭರ್ಜರಿ ಜಯ ಸಾಧಿಸಿದ್ದಾರೆ. ಪಾಂಡಾ ಅವರು 1,09,000 ಹೆಚ್ಚು ಮತಗಳಿಂದ ಗೆದ್ದಿದ್ದಾರೆ. ಸಿಪಿಎಂ ಅಭ್ಯರ್ಥಿ ಶುಭಂತ್ ಕುರ್ಮಿ 40,600 ಹೆಚ್ಚು ಮತಗಳೊಂದಿಗೆ 2ನೇ ಸ್ಥಾನ ಪಡೆದಿದ್ದಾರೆ. ಎಬೋಲಾ ಹಿನ್ನೆಲೆಯಲ್ಲಿ ಆಫ್ರಿಕಾ ರೋಗ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಕೇಂದ್ರಕ್ಕೆ ತುರ್ತು ವೈದ್ಯಕೀಯ ಕಿಟ್ಗಳ ಮೊದಲ ಕಂತನ್ನು ಭಾರತ ಇಂದು ನಿನ್ನೆ ರವಾನಿಸಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ನಿನ್ನೆ ತಿಳಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಬೆಳಗ್ಗೆ 8 ಗಂಟೆಗೆ.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಹತ್ತು ಲಕ್ಷ ಲಾಟ್ರಿ ನನ್ಗೆ
2: ಸಿಕ್ಕಿಬಿದ್ರು.
3: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
6: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
5: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
7: ಅಜ್ಜಿ, ಹೊಸ ಕನ್ನಡಕ ತಗೊಂಡ್ಯ?
8: ಹೌದವ್ವ, ಸಿದ್ದರಾಮಯ್ಯನವ್ರ ಸರ್ಕಾರದ ಗೃಹಲಕ್ಷ್ಮಿ ಸೇರಿ ಎಲ್ಲಾ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000-6,000 ಉಳಿತಾಯ ಆಗ್ತಿದೆ. ಅದ್ರಲ್ಲೇ ಕಣ್ಣ ಆಪರೇಷನ್ ಆಯ್ತು. ನಿಮ್ಮಪ್ಪ ಹೊಸ ಕನ್ನಡಕನು ಕೊಡ್ಸುದ್ನವ್ವ.
9: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
10: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
11: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 7:05 ಆಗ್ತಿದೆ. ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಧರ್ತಿ ಆಬಾ ಜನ ಜಾತೀಯ ಗ್ರಾಮ ಉತ್ಕರ್ಷ ಅಭಿಯಾನ, ಪರಿಶಿಷ್ಟ ಸಮುದಾಯಗಳ ಶ್ರೇಯೋಭಿವೃದ್ಧಿ ಆಂದೋಲನ ಇಂದು ಸಮಾರೋಪ. ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್, ಧಾರವಾಡದಲ್ಲಿ 75ನೇ ಆವೃತ್ತಿಯ ಸೈಕ್ಲೋಥಾನ್. ಇಂದು ಅಂತಾರಾಷ್ಟ್ರೀಯ ಕಾಣೆಯಾದ ಮಕ್ಕಳ ಜ್ಞಾಪಕಾರ್ಥ ದಿನ. ವಿಶ್ವ ಥೈರಾಯ್ಡ್ ಜಾಗೃತಿ ದಿನಾಚರಣೆ ಇಂದು. ಈಗ ವಾರ್ತೆಗಳ ವಿವರ. ಧರ್ತಿ ಆಬಾ ಜನ್ ಜಾತೀಯ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಧ್ಯೇಯದೊಂದಿಗೆ ಕೇಂದ್ರ ಸರ್ಕಾರ ರಾಜ್ಯಗಳ ಪರಿಶಿಷ್ಟ ಸಮುದಾಯಗಳ ಶ್ರೇಯೋಭಿವೃದ್ಧಿಗಾಗಿ ಕೈಗೊಂಡ ಜನಜಾಗೃತಿ ಹಾಗೂ ಫಲಾನುಭವಿಗಳ ಗುರುತಿಸುವಿಕೆ ಮತ್ತು ಒಳಗೊಳ್ಳುವಿಕೆ ಆಂದೋಲನ ಇಂದು ಸಮಾರೋಪಗೊಳ್ಳಲಿದೆ. ಈ ಕುರಿತು ಒಂದು ವರದಿ.
1: ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಹಿಂದುಳಿದ ಹಾಗೂ ಬುಡಕಟ್ಟು ಸಮುದಾಯದವರೇ ಹೆಚ್ಚಿರುವ ರಾಜ್ಯದ ಮೈಸೂರು, ಕೊಡಗು, ಚಾಮರಾಜನಗರ, ಚಿತ್ರದುರ್ಗ ಹಾಗೂ ವಿಜಯನಗರ ಜಿಲ್ಲೆಗಳಿಗೆ ವಿಶೇಷ ಆದ್ಯತೆ ನೀಡಿ ಎಲ್ಲ 31 ಜಿಲ್ಲೆಗಳಲ್ಲಿ ಧರ್ತಿ ಆಬಾ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ ಆಯೋಜಿಸಿದೆ. ಕೃಷಿ, ಪಶುಸಂಗೋಪನೆ, ಶಿಕ್ಷಣ, ಆರೋಗ್ಯ ಸೇರಿದಂತೆ ವಿವಿಧ ಇಲಾಖೆಗಳ ಸೌಲಭ್ಯಗಳು ಮತ್ತು ಜನಪರ ಯೋಜನೆಗಳನ್ನು ಪರಿಶಿಷ್ಟ ವರ್ಗದ ಅರ್ಹ ಫಲಾನುಭವಿಗಳ ಮನೆ ಬಾಗಿಲಿಗೆ ತಲುಪಿಸಲು ಈ ಅಭಿಯಾನ ಕೈಗೊಳ್ಳಲಾಗಿದೆ. ಪ್ರಧಾನಮಂತ್ರಿ ಜನಮನ ಹಾಗೂ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ ವಿಜಯನಗರ ಜಿಲ್ಲೆಯಾದ್ಯಂತ 25 ಗ್ರಾಮ ಪಂಚಾಯಿತಿಗಳಲ್ಲಿ ಇಂದು ಪೂರ್ಣಗೊಳ್ಳಲಿದೆ ಎಂದು ವಿಜಯನಗರ ಜಿಲ್ಲೆಯ ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿ ಇಲಾಖೆ ಅಧಿಕಾರಿ ಕೆ ರವಿಕುಮಾರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
2: ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಧರ್ತಿ ಆಬಾ ಜನಜಾತಿ ಗ್ರಾಮ ಉತ್ಕರ್ಷ ಅಭಿಯಾನದಡಿ ವಿಜಯನಗರ ಜಿಲ್ಲೆಯ ಪರಿಶಿಷ್ಟ ಪಂಗಡದ ಅತಿ ಹೆಚ್ಚು ಜನಸಂಖ್ಯೆ ವಾಸವಾಗಿರುವ 25 ಗ್ರಾಮಗಳಲ್ಲಿ ಇನ್ಫಾರ್ಮೇಶನ್, ಎಜುಕೇಶನ್ ಅಂಡ್ ಕಮ್ಯುನಿಕೇಶನ್

0: ಅಭಿಯಾನದ ಪ್ರಮುಖ ಉದ್ದೇಶವಾಗಿರುತ್ತದೆ. ಎಲ್ಲಾ ನಿಗದಿತ 25 ಗ್ರಾಮಗಳಲ್ಲಿ ಕರಪತ್ರಗಳನ್ನು ಹಂಚುತ್ತಿದ್ದು, ಈಗಾಗಲೇ 2 ಗ್ರಾಮ ಪಂಚಾಯತ್ಗಳಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು 156 ಹೆಚ್ಚು ಜನರಿಗೆ ಚಿಕಿತ್ಸೆಯನ್ನು ಸಹ ನೀಡಲಾಗಿರುತ್ತದೆ. ಎಲ್ಲಾ ಪರಿಶಿಷ್ಟ ಪಂಗಡದ ಜನಾಂಗದವರು, ಸಾರ್ವಜನಿಕರು ಈ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಲು ವಿನಂತಿಸಿಕೊಳ್ಳಲಾಗಿದೆ.
1: ಅ ನ್ಯೂ ಐಕಾನ್ ಫಾರ್ ಅ ಫಿಟರ್ ಇಂಡಿಯಾ ಪೆಡಲಿಂಗ್ ಟು 2030 ಧ್ಯೇಯದೊಂದಿಗೆ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ 75ನೇ ಆವೃತ್ತಿಯ ಅಭಿಯಾನ ಧಾರವಾಡ ಸೇರಿದಂತೆ ದೇಶದ 8,000 ಅಧಿಕ ಸ್ಥಳಗಳಲ್ಲಿ ಖೇಲೋ ಇಂಡಿಯಾ ಕೇಂದ್ರಗಳು ಹಾಗೂ ಭಾರತೀಯ ಕ್ರೀಡಾ ಪ್ರಾಧಿಕಾರ ಸಾಯಿ ಕೇಂದ್ರಗಳ ಸಹಯೋಗದಲ್ಲಿ ಜನಜಾಗೃತಿ ಸೈಕ್ಲೋಥಾನ್ ಜರುಗಿತು. ಅಹಮದಾಬಾದ್ನ 2030 ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವ ಸ್ಮರಣಾರ್ಥ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಧಾರವಾಡ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದ ಭಾರತೀಯ ಜೀವ ವಿಮಾ ನಿಗಮದ ನಿವೃತ್ತ ಅಭಿವೃದ್ಧಿ ಅಧಿಕಾರಿ ಲಕ್ಷ್ಮೀಕಾಂತ್ ನಾಯಕ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ನಾವು ಪಾರ್ಟಿಸಿಪೇಷನ್ ಮಾಡಿದ್ವಲ್ಲ, ಇದು ಕಾಮನ್ವೆಲ್ತ್ ಗೇಮ್ ಅಂಗವಾಗಿ ಅವರು ನಮ್ಮನ್ನ ಇನ್ವೈಟ್ ಮಾಡಿದ್ರು. ನಾವು ರೋಟರಿ ಕ್ಲಬ್ ನಿಂದ ಕೆಲವು ಸದಸ್ಯರು ಹಾಗೂ ರೈಲ್ವೇಸ್ ಡಿಪಾರ್ಟ್ಮೆಂಟ್ ನಿಂದ ಜನ ಬಂದಿದ್ರು. ಸುಮಾರು 75 ಜನ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು. ಬಹಳ ಚೆನ್ನಾಗಿ ಒಳ್ಳೆ ಒಂದು ಕ್ವಾಲಿಟಿ ಸೈಕಲ್ ನಮ್ಗೆ ಕೊಟ್ರು. ಸೊ ನಾವು ಅದನ್ನ ಸುಮಾರು ನನಗಂತೂ ಮಟ್ಟಿಗೆ 1 ಕಿಲೋಮೀಟರ್ ಮೇಲೆ ಸೈಕ್ಲಿಂಗ್ ಮಾಡಿ ರಿಟರ್ನ್ ಬಂದಿದ್ದೀವಿ. ಒಳ್ಳೆ ಒಂದು ಅನುಭವ, ಇನ್ನು ಮುಂದೆ ಇದೇ ರೀತಿ ಕಂಟಿನ್ಯೂ ಮಾಡಬೇಕಂತ ನಮ್ಮ ಒಂದು ಅಪೇಕ್ಷೆ. ಈಗ ನಾನಂತೂ ಸೈಕ್ಲಿಂಗ್ ಮಾಡ್ತಾ ಇದ್ದೀನಿ, ಬಟ್ ಬಾಕಿ ನನ್ನ ಸಂಘ ಬಂದ ಮಿತ್ರರು ಅವ್ರು ಹೇಳ್ತಾ ಇದಾರೆ ಇದು ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್, ಬಹಳ ಫ್ರೆಶ್ ಆದ್ವಿ. ಇದೇ ರೀತಿ ನಾವು ಸೈಕ್ಲಿಂಗ್ ಮುಂದುವರಿಸಬೇಕು ಅಂತ ಅವರು ಒಂದು ಅಭಿಪ್ರಾಯವನ್ನು ತಿಳಿಸಿದ್ರು. ಸೈಕ್ಲಿಂಗ್ ಇಸ್ ವೆರಿ ಗುಡ್ ಎಕ್ಸರ್ಸೈಸ್, ಪ್ಲಸ್ ನಮ್ಮ ಮೋದಿ ಅವರು ಕರೆ ಕೊಟ್ಟಂಗೆ ಈಗ ನಿಮ್ ಪೆಟ್ರೋಲ್ ಡೀಸೆಲ್ ಕ್ಯಾಪಸಿಟಿ ಇದೆ. ಸೈಕ್ಲಿಂಗ್ ಬಗ್ಗೆ ನಾವು ಸ್ವಲ್ಪ ಗಮನ ನಡೆಸಿದ್ರೆ ನಮ್ಮ ಆರೋಗ್ಯನೂ ಉತ್ತಮ ಆಗ್ತದೆ, ದೇಶಕ್ಕಾಗಿ ತೈಲ ಉಳಿತಾಯನೂ ಆಗ್ತದೆ ಅಂತ ನನ್ನ ಒಂದು ಅಭಿಪ್ರಾಯ.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮಕ್ಕಳ ಕಣ್ಮರೆ ತಡೆಗಟ್ಟಲು ಪೋಷಕರ ಮತ್ತು ಸಮುದಾಯ ಆರೈಕೆಯನ್ನು ಬಲಪಡಿಸುವುದು ಎಂಬ ಧ್ಯೇಯದೊಂದಿಗೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಇಂದು ಕಾಣೆಯಾದ ಮಕ್ಕಳ ದಿನವನ್ನು ಆಚರಿಸಲಾಗುತ್ತಿದೆ. ದೇಶಾದ್ಯಂತ ಪ್ರತಿ ವರ್ಷ ಕಾಣೆಯಾಗುವ ಸಾವಿರಾರು ಮಕ್ಕಳ ಜ್ಞಾಪನಾರ್ಥ ಈ ದಿನಾಚರಣೆ. ಮಕ್ಕಳ ಅಪಹರಣದ ಬಗ್ಗೆ ಜನಜಾಗೃತಿ, ಚೇತರಿಕೆಯ ಪ್ರಯತ್ನಗಳು, ಪೀಡಿತ ಕುಟುಂಬಗಳಿಗೆ ಬೆಂಬಲ ಸೂಚಿಸಲು ಜಾಗತಿಕವಾಗಿ ಹ್ಯಾಶ್ಟ್ಯಾಗ್ ಬ್ಲೂ ಫಾರ್ ಹೋಪ್ ಸಂದೇಶದೊಂದಿಗೆ ನೀಲಿ ಬಣ್ಣ ಧರಿಸಿ ಬೆಂಬಲಿಸಲು ಕೋರಲಾಗಿದೆ. ಶಿಕ್ಷಣದ ಮೂಲಕ ಜಾಗೃತಿ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಥೈರಾಯ್ಡ್ ಜಾಗೃತಿ ದಿನಾಚರಣೆ. ಥೈರಾಯ್ಡ್ ಗ್ರಂಥಿಯ ಮಹತ್ವ, ಥೈರಾಯ್ಡ್ ಸಂಬಂಧಿ ಕಾಯಿಲೆಗಳ ಬಗ್ಗೆ ಜನಜಾಗೃತಿ ಮೂಡಿಸುವ ಗುರಿ ಹೊಂದಿದೆ. ಥೈರಾಯ್ಡ್ ಅಸ್ವಸ್ಥತೆಗಳನ್ನು ಜಾಗತಿಕವಾಗಿ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಅಯೋಡಿನ್ ಉಪ್ಪು ಸೇವನೆ, ಸೂಕ್ತ ಮತ್ತು ಸಕಾಲಿಕ ಚಿಕಿತ್ಸೆಯಿಂದ ಥೈರಾಯ್ಡ್ ಅನಾರೋಗ್ಯವನ್ನು ಸರಿಪಡಿಸಬಹುದು ಎನ್ನುತ್ತಾರೆ ಧಾರವಾಡದ ಖ್ಯಾತ ಸ್ತ್ರೀ ಆರೋಗ್ಯ ಹಾಗೂ ಪ್ರಸೂತಿ ತಜ್ಞ ಡಾ ಶಿವಾನಂದ ಅಂಗಡಿ.
6: ಹವಾಮಾನದಲ್ಲಿ, ಊಟದಲ್ಲಿ ಹಾಗೂ ಸಾಬೂನ್ ಆಯ್ತು, ಸ್ಪ್ರೇ ಆಯ್ತು, ಶಾಂಪೂ ಆಯ್ತು, ಈ ತರ ಕೆಮಿಕಲ್ಗಳು ಪ್ರದೂಷಣ ಆಗಿ ಥೈರಾಯ್ಡ್ ಸಮಸ್ಯೆ ಬಹಳಷ್ಟು ಕಂಡು ಬರ್ತಾ ಇದೆ. ಬಹಳಷ್ಟು ಮಂದಿಗೆ ಮಕ್ಕಳು ಆಗೋದು ಸಮಸ್ಯೆ ಆಗ್ತಾ ಇದೆ. ಕೂದಲು ಉದುರೋದು, ಚರ್ಮದ ಸಮಸ್ಯೆ, ಆಯಾಸ ಆಗೋದು, ಬೆನ್ನುನೋವು, ತಲೆನೋವು, ಮೈಕೈ ನೋವು, ಬೇರೆ ಬೇರೆ ಸಮಸ್ಯೆ ಕಂಡು ಬರ್ತಾ ಇದೆ. ಥೈರಾಯ್ಡ್ ಟೆಸ್ಟಿಂಗ್ ಮಾಡಿಸ್ತಾ ಇದ್ದೇವೆ, ಮುಂದೆ ಟ್ರೀಟ್ಮೆಂಟ್ಗೆ ಅನುಕೂಲ ಆಗ್ತಾ ಇದೆ. ಚಿಕ್ಕ ಮಕ್ಕಳಲ್ಲಿ, ಹುಟ್ಟಿದ ಮಕ್ಕಳಲ್ಲಿ ಥೈರಾಯ್ಡ್ ಟೆಸ್ಟಿಂಗ್ ಮಾಡ್ತಾ ಇದ್ದೇವೆ. ಎಲ್ಲರೂ ಥೈರಾಯ್ಡ್ ಬಗ್ಗೆ ಅರಿವು ಆಗಲಿ.
1: ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ತಾಲೂಕು ಶಿರಾಲಿಯ ಅಳ್ವೇಕೋಡಿ ಸಮೀಪ ತಟ್ಟಿಹಕ್ಕಲ ಕಳಿನಟ್ಟಿ ಹೊಳೆಯಲ್ಲಿ ಕಪ್ಪೆಚಿಪ್ಪು ಹೆಕ್ಕಲು ಹೋದ 14 ಜನರ ಪೈಕಿ 2 ಪುರುಷರು ಹಾಗೂ 8 ಜನ ಮಹಿಳೆಯರು ಸೇರಿ 10 ಜನ ಜಲಸಮಾಧಿಯಾಗಿದ್ದಾರೆ. ಓರ್ವರು ನಾಪತ್ತೆಯಾಗಿದ್ದು 3 ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಕ್ಸ್ ಮಾಧ್ಯಮದಲ್ಲಿ ಸಂತಾಪ ಸೂಚಿಸಿ ಮೃತಪಟ್ಟವರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಪ್ರಕಟಿಸಿದ್ದಾರೆ. ಪ್ರಧಾನಮಂತ್ರಿ ರಾಷ್ಟೀಯ ಪರಿಹಾರ ನಿಧಿಯಿಂದ ಮೃತರ ಕುಟುಂಬ

0: ಕ್ಕೆ ತಲಾ 2 ಲಕ್ಷ ರೂಪಾಯಿ, ಗಾಯಗೊಂಡವರಿಗೆ ತಲಾ 50,000 ರೂಪಾಯಿ ನರೇಂದ್ರ ಮೋದಿ ಅವರು ಪ್ರಕಟಿಸಿ ಸಂತಾಪ ಸೂಚಿಸಿದ್ದಾರೆ. ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಘಟನೆಗೆ ದಿಗ್ಭ್ರಮೆ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಬನ್ನೇರುಘಟ್ಟ ಜೈವಿಕ ಉದ್ಯಾನದಲ್ಲಿ ವಿಶ್ವ ಆಮೆ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಭಾರತೀಯ ಅಂಚೆ ಇಲಾಖೆ, ಪೋಸ್ಟ್ ಕ್ರಾಸಿಂಗ್ ವೆಲ್ಫೇರ್ ಸೊಸೈಟಿ ಆಫ್ ಇಂಡಿಯಾ ಹಾಗೂ ಪೋಸ್ಟ್ ಕಾರ್ಡ್ಸ್ ವಿಲೇ ಸಂಸ್ಥೆಗಳ ಸಹಯೋಗದಲ್ಲಿ 9 ಶೈಕ್ಷಣಿಕ ಪೋಸ್ಟ್ ಕಾರ್ಡ್ಗಳನ್ನು ಬಿಡುಗಡೆ ಮಾಡಲಾಯಿತು. ಈ ಪೋಸ್ಟ್ ಕಾರ್ಡ್ಗಳಲ್ಲಿ ನೆಲದ ಆಮೆಗಳು, ಕಡಲಾಮೆಗಳು, ಸಿಹಿನೀರಿನ ಆಮೆಗಳು ಚಿತ್ರಿತವಾಗಿವೆ. ಕೃಷಿ ಪರಿಸರದೆಡೆಗೆ ನಮ್ಮ ನಡಿಗೆ ಧ್ಯೇಯದೊಂದಿಗೆ ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಗುಂಡುತೋಪಿನಲ್ಲಿ ರೈತ ಸಂತೆ ಜರುಗಿತು. ವಿಜಯಪುರದ ರೈತ ಮಹಿಳೆಯರ ಮುಳ್ಳು ಬದನೆಯ ನಾಟಿ ತಳಿಗಳು, ನೇರಳೆ ಹಣ್ಣಿನ ಪಾನೀಯ ಮೇಳದ ವಿಶೇಷ ಆಕರ್ಷಣೆಯಾಗಿದ್ದವು. ಈಗ ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಇಂದಿನಿಂದ 29ರವರೆಗೆ ಮಕ್ಕಳಿಗೆ ಬಿತ್ತನೆಯಿಂದ ಬೆಳೆಯವರೆಗೆ ಕೃಷಿ ಪಯಣ ಬೇಸಿಗೆ ಶಿಬಿರ ಆಯೋಜಿಸಿದೆ. 8ರಿಂದ 14 ವರ್ಷದೊಳಗಿನ ಮಕ್ಕಳು ಭಾಗವಹಿಸಬಹುದು. ಮೈಸೂರಿನ ಶ್ರೀ ಚಾಮರಾಜೇಂದ್ರ ಮೃಗಾಲಯ ಹಾಗೂ ಕಾರಂಜಿ ಕೆರೆ ಪ್ರಕೃತಿ ಉದ್ಯಾನ ನಾಳೆ ಮಂಗಳವಾರ ಸಾರ್ವಜನಿಕರ ವೀಕ್ಷಣೆಗೆ ಲಭ್ಯವಿದೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಇಂಡಿಗನತ್ತ ಬಳಿ ಮತ್ತೊಂದು ಚಿರತೆ ಗೋಚರಿಸಿದೆ. ಅರಣ್ಯ ಇಲಾಖೆ ಬೋನ್ ಇರಿಸಿ ಕಾರ್ಯಾಚರಣೆ ಆರಂಭಿಸಿದೆ. ಧಾರವಾಡದ ಜಲ ಮತ್ತು ನೆಲ ನಿರ್ವಹಣೆ ಸಂಸ್ಥೆ ವಾಲ್ಮಿ ಅಧೀಕ್ಷಕ ಅಭಿಯಂತರ ಬಿವೈ ಬಂಡಿವಡ್ಡರ್ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಇಂದು ಸಂಜೆ 6 ಗಂಟೆಗೆ ನೀರಿನ ಮಹತ್ವ ಕುರಿತು ಉಪನ್ಯಾಸ ನೀಡುವರು. ಕೋಲಾರ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಅಭಾವ ನೀಗಿಸಲು ನೀರಿನ ಅದಾಲತ್ ಆಯೋಜಿಸಲಾಗಿತ್ತು. ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಸೈಕಲ್ ಮೂಲಕ ತೆರಳಿ ಸಾರ್ವಜನಿಕರೊಂದಿಗೆ ಸಮಾಲೋಚಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧರ್ತಿ ಆಬಾ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ್, ಪರಿಶಿಷ್ಟ ಸಮುದಾಯಗಳ ಶ್ರೇಯೋಭಿವೃದ್ಧಿ ಆಂದೋಲನ ಇಂದು ಸಮಾರೋಪ. ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್, ಧಾರವಾಡದಲ್ಲಿ 75ನೇ ಆವೃತ್ತಿಯ ಸೈಕ್ಲೋಥಾನ್. ಇಂದು ಅಂತಾರಾಷ್ಟೀಯ ಕಾಣೆಯಾದ ಮಕ್ಕಳ ಜ್ಞಾಪಕಾರ್ಥ ದಿನ. ವಿಶ್ವ ಥೈರಾಯ್ಡ್ ಜಾಗೃತಿ ದಿನಾಚರಣೆ ಇಂದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 7:15.
2: ನಮ್ಮಅಮ್ಮ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರೆ. ಮೊದ್ಲೆಲ್ಲ ಅವರು ಕಿಲೋಮೀಟರ್ ಗಟ್ಟಲೆ ನಡೆದು ಸುಸ್ತಾಗ್ತಿದ್ರು,
3: ಆದ್ರೆ ಈಗ ಗ್ಯಾರಂಟಿಗಳಿಂದ ಉಳಿತಾಯವಾದ ಹಣ ಕೂಡಿಟ್ಟು ವ್ಯಾಪಾರಕ್ಕೆ ಸ್ಕೂಟರ್ ತಗೊಂಡಿದೀನಿ. ನಮ್ಮಂತ 7 ಕೋಟಿ ಜನರಿಗೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳೇ ಆಸರೆ.
4: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
1: ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಕೆಳಗ್ರೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಇರುತ್ತೆ. ಆನಂತರ ಭಾವಗೀತೆಗಳನ್ನು ಕೇಳಬಹುದು. ಟ್ಯೂನ್ ಮಾಡಿಯೇ ಇರಿ, ಇದು 102.9 FM
5: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವಿಶ್ವೇಶತೀರ್ಥ ಸ್ವಾಮೀಜಿ ಅಂದರೆ ಥಟ್ಟನೆ ಗೊತ್ತಾಗದೇ ಇರಬಹುದು, ಆದರೆ ಪೇಜಾವರ ಮಠಾಧೀಶರು ಅಂದರೆ ವಿಶ್ವೇಶತೀರ್ಥರೇ ಅನ್ನುವಷ್ಟು ಎಲ್ಲರಿಗೂ ಸುಪರಿಚಿತ. ಎಲ್ಲರೂ ನಮಸ್ಕಾರ ಮಾಡ್ತಾರೆ. ಒಂದು ಸಾಮಾಜಿಕ ಕ್ರಾಂತಿಯನ್ನೇ ಮಾಡಿದವರು. ಎಲ್ಲರೂ ಸಂಸ್ಕೃತ ವಿದ್ಯಾಭ್ಯಾಸ ಮಾಡಿ ಜ್ಞಾನ ಪಡೆಯಿರಿ ಅಂತ ಕರೆ ನೀಡಿದವರು. ಉಡುಪಿ ಅಷ್ಟಮಠಗಳಲ್ಲಿ ಒಂದಾದ ಪೇಜಾವರ ಮಠದ 32ನೇ ಯತಿಗಳು. ದೀನದಲಿತರಿಗಾಗಿ ವಿಶ್ವೇಶತೀರ್ಥರು ಮರುಗಿದರು, ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿದರು. ಅವರ ಸರಳ ಮಾತುಗಳು ಪ್ರಭಾವಶಾಲಿಯಾಗಿರುತ್ತಿದ್ದುವು. ಎಲ್ಲ ವರ್ಗದವರನ್ನೂ ತಮ್ಮತ್ತ ಸೆಳೆದರು ವಿಶ್ವೇಶತೀರ್ಥ ಸ್ವಾಮೀಜಿ. ಅವರು ಆಕಾಶವಾಣಿಗೆ ಬಂದಿದ್ದರು. ಪುರಂದರದಾಸರ ಬಗ್ಗೆ ಒಂದು ಭಾಷಣವನ್ನ ಮಾಡಿದರು. ಇದು 1964 ಧ್ವನಿ ಮುದ್ರಣ. ಕೇಳೋಣ ವಿಶ್ವೇಶತೀರ್ಥರ ಧ್ವನಿ.
6: ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವ್ಯಕ್ತಿತ್ವದ ಪೂರ್ಣ ವಿಕಾಸ ಹಾಗೂ ವಿಶ್ವದ ಸುವ್ಯವಸ್ಥಿತ ವ್ಯವಹಾರಗಳಿಗೆ ಭಗವಂತನಲ್ಲಿ ಭಕ್ತಿಯು ಮೂಲಸೂತ್ರವೆನಿಸಿದೆ. ಶಾಸ್ತ್ರವು ಸಾರಿದ ಈ ಭಕ್ತಿಯ ಸಂದೇಶವು ಸಾಮಾನ್ಯ ಜನತೆಗೆ ಸಹಜವಾಗಿ

0: ದುರ್ಗಮವಾಗಿರುವುದು. ಈ ಭಕ್ತಿಗಂಗೆಯನ್ನು ಶಾಸ್ತ್ರದ ಶಿಖರದಿಂದ ಸಾಮಾನ್ಯ ಜನತೆಯ ಬಯಲು ಮೈದಾನಕ್ಕೆ ಇಳಿಸಿದ ಭಗೀರಥರೆಂದರೆ ನಮ್ಮ ದೇಶದ ಸಾಧುವರೇಣ್ಯರೆಂದು ಹೇಳಬಹುದು. ಪುರಂದರದಾಸರು ಇಂತಹ ಮಹಾಮಹಿಮರಲ್ಲಿ ಅಗ್ರಗಣ್ಯರಾಗಿರುವರು. ಇವರು ನಾಡಿನ ಸಾಮಾನ್ಯ ಜನರ ಸಂಪರ್ಕವನ್ನು ಬೆಳೆಸಿ ಅವರ ಮನೆ ಮನೆಗೂ ಹೋಗಿ ಮೂಲೆ ಮೂಲೆಗಳಲ್ಲಿಯೂ ಭಕ್ತಿಯ ಬೆಳಕನ್ನು ಬೆಳಗಿಸಿದ್ದಾರೆ. ಬಹು ಸುಂದರಗಳಾದ ನುಡಿಗಳಿಂದ ಜನರ ಮನವನ್ನು ಕಲುಕಿ ಅಲ್ಲಿ ಭಕ್ತಿಯ ಚಿಲುಮೆಯನ್ನೆಬ್ಬಿಸಿರುವರು. ಪ್ರಪಂಚದಿಂದ ಅವರ ದೃಷ್ಟಿಯನ್ನು ತಿರುಗಿಸುವುದು ಅವಶ್ಯವಿರುವುದು. ವಿಷಯ ತೃಷ್ಣೆ ಹಾಗೂ ಭೋಗಾಸಕ್ತಿ ಇರುವಾಗ ಪರಮಾತ್ಮನ ಆಕರ್ಷಣೆಗೆ ಮಾನವನು ಒಳಗಾಗಲಾರ. ಈ ದೃಷ್ಟಿಯಿಂದ ಲೌಕಿಕ ವಿಷಯಗಳಲ್ಲಿರುವ ದೋಷಗಳನ್ನು ಹಿಡಿದೆತ್ತಿ ಅದರಲ್ಲಿ ಹೇಯಭಾವವನ್ನು ಬೆಳೆಸುವ ಹಾಡುಗಳನ್ನು ಸಂತರು ಹಾಡಿರುತ್ತಾರೆ. ಪುರಂದರದಾಸರು ಇಂತಹ ಹಾಡುಗಳನ್ನು ವಿಶೇಷವಾಗಿ ರಚಿಸಿ ಜನರನ್ನು ಭೋಗ ವಿಮುಖರನ್ನಾಗಿ ಮಾಡಲು ಶ್ರಮಿಸಿರುವರು. ಆದರೆ ಪ್ರಪಂಚದಿಂದ ಜನತೆಯು ಪೂರ್ಣ ವಿಮುಖರಾಗುವುದು ಪುರಂದರದಾಸರಿಗೆ ಸಮ್ಮತವಲ್ಲ. ಅವರು ದೋಷಯುಕ್ತವಾದ ಈ ಪ್ರಪಂಚದಲ್ಲಿ ನಾವು ಇದ್ದರೂ ಒಳ್ಳೆಯ ಎಚ್ಚರಿಕೆಯಿಂದ ವರ್ತಿಸಿ ಯೋಗ್ಯ ಜೀವನವನ್ನು ಸಾಗಿಸಬೇಕೆಂದು ಸಾರಿದ್ದಾರೆ. ಈಸಬೇಕು, ಇದ್ದು ಜಯಿಸಬೇಕು ಎಂಬ ಅವರ ಹಾಡು ಜನತೆಯಲ್ಲಿ ಸುಪ್ರಸಿದ್ಧವಾಗಿದೆ. ಇರಬೇಕು, ಇರದಿರಬೇಕು, ಸಂಸಾರದಿ ಜನಕಾದಿ ರಾಜ ಋಷಿಗಳಂತೆ ಎಂದು ಆಸಕ್ತಿವಶರಾಗದೆ ಜಗತ್ತಿನಲ್ಲಿ ನಾವು ಜೀವನ ನಡೆಸಬೇಕೆಂದು ಹೇಳಿ ತ್ಯಾಗಭೋಗಗಳ ಸಮನ್ವಯವನ್ನು ತೋರಿಸಿರುವರು. ಜನರು ಪ್ರಪಂಚ ವಿಮುಖರೂ ಆಗಬಾರದು, ಪ್ರಪಂಚದಲ್ಲಿ ಅತ್ಯಂತ ಆಸಕ್ತರೂ ಆಗಬಾರದು ಎಂಬ ಸುವರ್ಣ ಮಾಧ್ಯಮವನ್ನು ಅವರು ತೋರಿರುವರು. ಭಗವದ್ಭಕ್ತರೆಂದು ಹೇಳಿಕೊಳ್ಳುವವರು ಅನೇಕ ದುರ್ಗುಣ ಅನೀತಿಗಳಿಗೆ ಒಳಗಾಗಿ ಜನತೆಗೆ ಕೆಟ್ಟ ಆದರ್ಶವನ್ನು ತೋರುವುದನ್ನು ಪುರಂದರದಾಸರು ಸಹಿಸುವುದಿಲ್ಲ. ಇಂತಹ ಡಾಂಭಿಕತನವನ್ನು ತಮ್ಮ ಹಾಡುಗಳಲ್ಲಿ ಅತ್ಯಂತ ಉಗ್ರವಾಗಿ ಖಂಡಿಸಿದ್ದಾರೆ. ಭಕ್ತಿಯು ಸಹಜವೂ ನಿರ್ಮಲವೂ ಆಗಿರಬೇಕು. ಭಕ್ತಿಯ ಪ್ರದರ್ಶನವನ್ನು ಮಾಡಿ ಒಳಗೊಳಗೆ ದುರ್ನೀತಿಗೆ ಒಳಗಾದ ಮಿಥ್ಯಾಚಾರನನ್ನು ನೂರಾರು ಹಾಡುಗಳಲ್ಲಿ ಅತ್ಯಂತ ಸ್ಪಷ್ಟ ಹಾಗೂ ಕಠೋರ ಭಾಷೆಯಲ್ಲಿ ಖಂಡಿಸಿರುವುದು ಪುರಂದರದಾಸರ ಜೀವನ ಪರಿಶುದ್ಧತೆಯ ಶ್ರೇಷ್ಠ ನಿದರ್ಶನವಾಗಿದೆ. ಮದ ಮತ್ಸರ ಕ್ರೋಧ ಒಳಗೆ ತುಂಬಿಟ್ಟುಕೊಂಡು ಬದಿಯಲ್ಲಿದ್ದವರಿಗೆ ಆಶ್ಚರ್ಯವ ತೋರುವುದು ಉದರ ವೈರಾಗ್ಯವಿದು ಎಂದು ಪ್ರದರ್ಶನದ ಬಾಹ್ಯಾಚಾರಗಳನ್ನು ಬಲವಾಗಿ ಜರೆದಿದ್ದಾರೆ. ತೊಗಲಿನ ದೇಹಕ್ಕೆ ಗೋಪಿಗಂಧ ತೇದುಕೊಂಡು ರೋಗ ಬಂದ ಎಮ್ಮೆಯ ಹಾಗೆ ಬರೆದುಕೊಂಬ ಮನುಜನಿಗೆ ಎಂದು ನೀತಿ ಸದ್ಗುಣ ಹಾಗೂ ಭಕ್ತಿ ಇಲ್ಲದೆ ಧರಿಸಿದ ಧಾರ್ಮಿಕ ವೇಷಗಳನ್ನು ಎಷ್ಟು ಕಟುವಾಗಿ ಟೀಕಿಸಿದ್ದಾರೆ. ಹಾಕುವುದು ಸಾಧುವೇಷ, ಸಾಕುವುದು ಹಲವು ದೋಷ, ಪೂಜೆಯಾತಕೋ ಮನುಜ, ಪೂಜೆಯಾತಕೋ ಎಂದು ಭೂತಪ್ರೇಮ ಸದ್ಗುಣಗಳಿಲ್ಲದೆ ಮಾಡುವ ಭಗವತ್ ಪೂಜೆಯನ್ನು ಪೂಜೆಯೇ ಅಲ್ಲವೆಂದು ಪ್ರತಿಪಾದಿಸಿರುವರು. ಶ್ರೀ ಪುರಂದರದಾಸರು ಕನ್ನಡಿಗರ ಹಾಗೂ ಭಾರತೀಯ ಜನತೆಯ ಕೃತಜ್ಞತೆಗೆ ಪಾತ್ರರಾಗಿದ್ದಾರೆ. ಅವರ ಈ ಸಂದೇಶವು ಭಾರತೀಯ ಜನತೆಯಲ್ಲಿ ಪ್ರವಾಹಿತವಾಗಿ ಅವರ ಜೀವನದಲ್ಲಿ ಹೊಸ ಶಕ್ತಿ ಚೈತನ್ಯಗಳು ಉದಯವಾಗಲಿ ಎಂದು ಆಶಿಸುವೆ.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಯತಿಗಳಾದ ವಿಶ್ವೇಶತೀರ್ಥರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ನಮ್ಮಮ್ಮ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರೆ. ಮೊದ್ಲೆಲ್ಲ ಅವರು ಕಿಲೋಮೀಟರ್ ಗಟ್ಟಲೆ ನಡೆದು ಸುಸ್ತಾಗ್ತಿದ್ರು,
4: ಆದ್ರೆ ಈಗ ಗ್ಯಾರಂಟಿಗಳಿಂದ ಉಳಿತಾಯವಾದ ಹಣ ಕೂಡಿಟ್ಟು ವ್ಯಾಪಾರಕ್ಕೆ ಸ್ಕೂಟರ್ ತಗೊಂಡಿದ್ದೀನಿ.
3: ನಮ್ಮಂತ 7 ಕೋಟಿ ಜನರಿಗೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳೇ ಆಸರೆ.
5: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
6: ಏಳು ಗಂಟೆ 21 ನಿಮಿಷಗಳಾಗಿದೆ. ಇನ್ನೀಗ ಭಾವಗೀತೆಗಳನ್ನು ಕೇಳೋಣ. ಹೆಚ್ ಎಸ್ ವೆಂಕಟೇಶಮೂರ್ತಿಯವರ ರಚನೆಯನ್ನು ಕೇಳಿ, ಮೈಸೂರು ಅನಂತಸ್ವಾಮಿಯವರ ಧ್ವನಿಯಲ್ಲಿ.

0: ಡೆಲಿವರಿ ಮಾಡ್ಬಿಡೋಣ.
1: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000 ಉಳಿತಾಯ ಆಗ್ತಿದೆ. ಆ ಹಣದಲ್ಲೇ ನನ್ನ ಹೆಂಡತಿ ಸೊಸೆ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸ್ವಾವಲಂಬಿಯಾಗಿದ್ದಾರೆ.
2: ನುಡಿದಂತೆ ನಡೆದ 3 ನಾಡಿನಲ್ಲಿ ನಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನ ಕೇಳ್ತಾ ಇದ್ರಿ. ಕೇಳುಗ್ರೆ 7:45 ಮತ್ತಷ್ಟು ಭಾವಗೀತೆಗಳನ್ನ ಕೇಳೋಣ. ಇನ್ನು ಈ ಬೆಳಿಗ್ಗೆ 9:00-10:00 ದಿನ ವಿಶೇಷದ ಕುರಿತಾಗಿ ಕಾರ್ಯಕ್ರಮ ಇರುತ್ತೆ. ಇವತ್ತು ವಿಶ್ವ ಥೈರಾಯ್ಡ್ ದಿನ, ಜೊತೆಗೆ ವಿಶ್ವ ಫುಟ್ಬಾಲ್ ದಿನ ಸಹ ಹೌದು, ಹಾಗೆ ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಮುಕ್ತ ದಿನ ಅನ್ನೋ ಆಚರಣೆ ಸಹ ಇದೆ. ಈ ಎಲ್ಲ ಆಚರಣೆಗಳ ಕುರಿತಾಗಿ ಇಂದು ಬೆಳಗ್ಗೆ 9:00-10:00 ಒಂದಷ್ಟು ಮಾತು, ಮಾಹಿತಿ, ಸೊಗಸಾದ ಹಾಡುಗಳು ನಿಮಗಾಗಿ.

0: ಟ್ಯೂನ್ ಮಾಡಿಯೇರಿ. ಇದು 102.9 FM.
1: ನಮಸ್ತೆ, ನಾನು ನಿಮ್ಮ ಕವಿರಾಜ್ ಮಾತಾಡ್ತಾ ಇದ್ದೀನಿ. ವಿವಿಧ ಭಾರತಿ ಅನ್ನೋದು ನಮ್ಮ ಬದುಕಲ್ಲಿ ಹಾಸುಹೊಕ್ಕಾಗಿದೆ. ಯಾಕಂದ್ರೆ ಬಾಲ್ಯದಲ್ಲಿ ರೇಡಿಯೋ ಅನ್ನೋದೇ ಅದ್ಭುತ ಪ್ರಪಂಚ ನಮ್ಗೆ. ಎಲ್ಲಿ ನೋಡಿದ್ರು ಅಬ್ಬರ ಉದ್ವೇಗ ತುಂಬಿರುವ ದಿನಗಳಲ್ಲಿ ವಿವಿಧ ಭಾರತಿ ಅಂದ ತಕ್ಷಣ ಇದೊಂದು ನೆಮ್ಮದಿ, ಇದೊಂದು ಶಾಂತಿ ಅಂತ ಹೇಳ್ತೀನಿ. ನಾನು ಯಾವಾಗ್ಲೂ ಕೇಳ್ತೀನಿ ವಿವಿಧ ಭಾರತಿ, ನೀವು ಕೇಳಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು. ಎಲ್ಲಾ ರೀತಿಯ ಭಯೋತ್ಪಾದನೆ ಎದುರಿಸಲು ಭಾರತ ಅಮೆರಿಕ ಸನ್ನದ್ಧ, ಸಚಿವ ಡಾ ಎಸ್ ಜೈಶಂಕರ್. ಭಾರತ್ ಮಂಟಪಂನಲ್ಲಿ ಅಮೆರಿಕದ 250ನೇ ಸ್ವಾತಂತ್ರ್ಯೋತ್ಸವದ ಆಚರಣೆ, ಅಮೆರಿಕ ಭಾರತದ ವಿಶ್ವಾಸಾರ್ಹ ರಾಷ್ಟ್ರ, ಡೊನಾಲ್ಡ್ ಟ್ರಂಪ್. ಇಂದು ರಾಷ್ಟ್ರಪತಿ ಭವನದಲ್ಲಿ 2026ನೇ ಸಾಲಿನ 66 ಸಾಧಕರಿಗೆ ಪದ್ಮ ಪ್ರಶಸ್ತಿ ಪ್ರದಾನ. ಐಪಿಎಲ್ ಟಿ20 ಕ್ರಿಕೆಟ್, 4ನೇ ತಂಡವಾಗಿ ರಾಜಸ್ಥಾನ ರಾಯಲ್ಸ್ ಪ್ಲೇಆಫ್ಗೆ ಪ್ರವೇಶ. ವಾರ್ತೆಗಳ ವಿವರ. ಭಾರತ ಮತ್ತು ಅಮೆರಿಕ ಎಲ್ಲ ರೀತಿಯ ಭಯೋತ್ಪಾದನೆಯನ್ನು ಎದುರಿಸಲು ಬಲವಾದ ಆಸಕ್ತಿಯನ್ನು ಹೊಂದಿವೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಅಮೆರಿಕದ 250ನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಡಾ ಜೈಶಂಕರ್, ಭಯೋತ್ಪಾದನೆಯ ಬಗ್ಗೆ, ಶೂನ್ಯ ಸಹಿಷ್ಣುತೆಯ ಬಗ್ಗೆ ಭಾರತ ಮತ್ತು ಅಮೆರಿಕ ಯಾವಾಗಲೂ ಸ್ಪಷ್ಟವಾಗಿರಬೇಕು, ಹಾಗೆ ಅವರ ಭಯೋತ್ಪಾದನಾ ನಿಗ್ರಹ ಸಹಕಾರವೂ ತುಂಬಾ ಮುಖ್ಯವಾಗಿದೆ ಎಂದು ಹೇಳಿದ್ದಾರೆ. ಜಾಗತಿಕ ಆರ್ಥಿಕತೆಯ ಅಪಾಯವನ್ನು ತಗ್ಗಿಸಲು ಮತ್ತು ಜಗತ್ತಿಗೆ ಹೆಚ್ಚಿನ ಆಯ್ಕೆಗಳನ್ನು ಒದಗಿಸುವಲ್ಲಿ ಎರಡೂ ರಾಷ್ಟಗಳು ಸಾಮಾನ್ಯ ಆಸಕ್ತಿಯನ್ನು ಹೊಂದಿವೆ ಎಂದು ಪ್ರತಿಪಾದಿಸಿದ ಅವರು, ಅನೇಕ ಸಮನ್ವಯಗಳು ಎರಡೂ ರಾಷ್ಟಗಳನ್ನು ಬಹು ಕ್ಷೇತ್ರಗಳಲ್ಲಿ ಪರಿಣಾಮಕಾರಿ ಕಾರ್ಯತಂತ್ರದ ಪಾಲುದಾರರನ್ನಾಗಿ ಮಾಡುತ್ತವೆ ಎಂದು ಹೇಳಿದ್ದಾರೆ. ನವದೆಹಲಿಯ ಭಾರತ್ ಮಂಟಪಂನಲ್ಲಿ ನಿನ್ನೆ ಅಮೆರಿಕದ 250ನೇ ಸ್ವಾತಂತ್ರ್ಯ ವರ್ಷಾಚರಣೆ ಕಾರ್ಯಕ್ರಮದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದಲ್ಲಿನ ಅಮೆರಿಕ ರಾಯಭಾರಿ ಸೆರ್ಜಿಯೋ ಗೋರ್ ಅವರಿಗೆ ದೂರವಾಣಿ ಕರೆ ಮಾಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ತಮ್ಮ ಮಿತ್ರ ಎಂದು ಬಣ್ಣಿಸಿದ ಟ್ರಂಪ್, ಎರಡು ರಾಷ್ಟಗಳ ನಡುವಿನ ಸಂಬಂಧ ಇಂದು ಎಂದೆಂದಿಗೂ ಹೆಚ್ಚು ಗಟ್ಟಿಯಾಗಿದೆ ಎಂದು ಹೇಳಿದ್ದಾರೆ. ತಾವು ಪ್ರಧಾನಿ ನರೇಂದ್ರ ಮೋದಿ ಅವರ ಅಭಿಮಾನಿ ಎಂದು ತಿಳಿಸಿದ ಅವರು, ಭಾರತ ತಮ್ಮ ಮೇಲೆ ಶೇಕಡ 100ರಷ್ಟು ವಿಶ್ವಾಸ ಇಡಬಹುದು ಎಂದು ಟ್ರಂಪ್ ಅಭಯ ನೀಡಿದರು. ಸಭಿಕರು ಟ್ರಂಪ್ ಅವರ ಮಾತುಗಳನ್ನು ಕೇಳಲು ಅನುವಾಗುವಂತೆ ರಾಯಭಾರಿ ಗೋರ್ ತಮ್ಮ ದೂರವಾಣಿಯನ್ನು ಮೈಕ್ ಬಳಿ ಹಿಡಿದಿದ್ದರು. ರಾಷ್ಟಪತಿ ಭವನದಲ್ಲಿಂದು ನಡೆಯಲಿರುವ 2026ನೇ ಸಾಲಿನ ಮೊದಲ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು 66 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವರು ಭಾಗವಹಿಸಲಿರುವ ಸಮಾರಂಭದಲ್ಲಿ ರಾಷ್ಟಪತಿಯವರು 2 ಪದ್ಮವಿಭೂಷಣ, 6 ಪದ್ಮಭೂಷಣ ಮತ್ತು 58 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದ್ದಾರೆ.

0: ಮಾಡಲಿದ್ದಾರೆ. 2026ನೇ ಸಾಲಿನಲ್ಲಿ 5 ಪದ್ಮವಿಭೂಷಣ, 13 ಪದ್ಮಭೂಷಣ ಮತ್ತು 113 ಪದ್ಮಶ್ರೀ ಪ್ರಶಸ್ತಿಗಳು ಸೇರಿದಂತೆ 131 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲು ರಾಷ್ಟಪತಿ ಅನುಮೋದನೆ ನೀಡಿದ್ದಾರೆ. ಉಳಿದ ಪದ್ಮ ಪ್ರಶಸ್ತಿ ಪುರಸ್ಕೃತರಿಗೆ ನಂತರ ನಡೆಯುವ ಸಮಾರಂಭದ 2ನೇ ಸುತ್ತಿನಲ್ಲಿ ಪ್ರದಾನ ಮಾಡಲಾಗುವುದು. ಪ್ರತಿ ವರ್ಷ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಪ್ರಶಸ್ತಿಗಳನ್ನು ಘೋಷಿಸಲಾಗುತ್ತದೆ. ಕಲೆ, ಸಮಾಜ ಸೇವೆ, ಸಾರ್ವಜನಿಕ ವ್ಯವಹಾರಗಳು, ವಿಜ್ಞಾನ ಮತ್ತು ಎಂಜಿನಿಯರಿಂಗ್, ವ್ಯಾಪಾರ ಮತ್ತು ಕೈಗಾರಿಕೆ, ವೈದ್ಯಕೀಯ, ಸಾಹಿತ್ಯ ಮತ್ತು ಶಿಕ್ಷಣ, ಕ್ರೀಡೆ, ನಾಗರಿಕ ಸೇವೆ ಮುಂತಾದ ವಿವಿಧ ಕ್ಷೇತ್ರಗಳಲ್ಲಿ ಪ್ರತಿಷ್ಠಿತ ನಾಗರಿಕ ಗೌರವಗಳನ್ನು ನೀಡಲಾಗುತ್ತದೆ. ಅಸಾಧಾರಣ ಮತ್ತು ವಿಶಿಷ್ಟ ಸೇವೆಗಾಗಿ ಪದ್ಮವಿಭೂಷಣ, ಉನ್ನತ ಶ್ರೇಣಿಯ ವಿಶಿಷ್ಟ ಸೇವೆಗಾಗಿ ಪದ್ಮಭೂಷಣ ಮತ್ತು ಯಾವುದೇ ಕ್ಷೇತ್ರದಲ್ಲಿ ವಿಶಿಷ್ಟ ಸೇವೆಗಾಗಿ ಪದ್ಮಶ್ರೀ ನೀಡಲಾಗುತ್ತದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 3 ದಿನಗಳ ಕಾಲ ಭಾರತೀಯ ಉದ್ಯಮ ನಾಯಕರ ನಿಯೋಗದೊಂದಿಗೆ ಕೆನಡಾಗೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಒಟ್ಟಾವ ಮತ್ತು ಟೊರಾಂಟೊ ನಗರಗಳಲ್ಲಿ ವ್ಯಾಪಾರ ಹೂಡಿಕೆ ಕುರಿತಂತೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಭಾರತ ಕೆನಡಾ ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದ ಸಿಇಪಿಎ ಕುರಿತ ಮಾತುಕತೆಯನ್ನು ವೇಗಗೊಳಿಸುವುದು ಈ ಭೇಟಿಯ ಪ್ರಮುಖ ಉದ್ದೇಶವಾಗಿದೆ. ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಮಾರ್ಚ್ ತಿಂಗಳಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಸಿಇಪಿಎ ಒಪ್ಪಂದದ ಷರತ್ತುಗಳಿಗೆ ಸಹಿ ಹಾಕಲಾಗಿತ್ತು. ಮೊದಲ ಹಂತದ ಮಾತುಕತೆ ವರ್ಚುವಲ್ ಮೂಲಕ ನಡೆದಿದ್ದು ಎರಡನೇ ಹಂತದ ಮಾತುಕತೆ ಮೇ 8ರಂದು ಪೂರ್ಣಗೊಂಡಿದೆ. ಭಾರತೀಯ ನಿಯೋಗದ ಕೆನಡಾ ಭೇಟಿಯ ಸಂದರ್ಭದಲ್ಲಿ ಮತ್ತೊಂದು ಹಂತದ ಮಾತುಕತೆ ನಡೆಯುವ ನಿರೀಕ್ಷೆ ಇದ್ದು 2030ರೊಳಗಾಗಿ ದ್ವಿಪಕ್ಷೀಯ ವ್ಯಾಪಾರವನ್ನು 70 ಶತಕೋಟಿ ಡಾಲರ್ಗೆ ಹೆಚ್ಚಿಸುವ ಗುರಿ ಹೊಂದಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಏಕರೂಪ ನಾಗರಿಕ ಸಂಹಿತೆಯ ವ್ಯಾಪ್ತಿಯಿಂದ ಎಲ್ಲಾ ಬುಡಕಟ್ಟು ಸಮುದಾಯಗಳನ್ನು ಹೊರಗಿಡಲು ಸರ್ಕಾರ ವಿಶೇಷ ನಿಬಂಧನೆಗಳನ್ನು ರೂಪಿಸಿದ್ದು ಅವರ ಹಕ್ಕುಗಳು ಸಂಪೂರ್ಣವಾಗಿ ರಕ್ಷಿಸಲ್ಪಟ್ಟಿವೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ನಡೆದ ಜನಜಾತಿ ಸಾಂಸ್ಕೃತಿಕ ಸಮಾಗಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಏಕರೂಪ ನಾಗರಿಕ ಸಂಹಿತೆಯು ಯಾವುದೇ ಬುಡಕಟ್ಟು ಹಕ್ಕುಗಳನ್ನು ಉಲ್ಲಂಘಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಬುಡಕಟ್ಟು ಸಮುದಾಯದ ಮಹಾನ್ ನಾಯಕ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ ಭಗವಾನ್ ಬಿರ್ಸಾ ಮುಂಡಾ ಅವರ ಆದರ್ಶಗಳನ್ನು ಸ್ಮರಿಸಿದ ಸಚಿವರು, ಬುಡಕಟ್ಟು ಜನರಿಗೆ ತಮ್ಮ ಭೂಮಿ ಮತ್ತು ಅರಣ್ಯದ ಮೇಲೆ ನ್ಯಾಯಸಮ್ಮತ ಒಡೆತನವಿದ್ದು ಅವುಗಳನ್ನು ಯಾರೂ ಅತಿಕ್ರಮಿಸಲು ಸಾಧ್ಯವಿಲ್ಲ ಎಂಬ ಸಂದೇಶವನ್ನು ಬಿರ್ಸಾ ಮುಂಡಾ ನೀಡಿದ್ದರು ಎಂದು ಅವರು ಸ್ಮರಿಸಿದ್ದಾರೆ. ಫಾಲ್ಟಾ ವಿಧಾನಸಭಾ ಚುನಾವಣೆಯಲ್ಲಿ ದಾಖಲೆಯ ಅಂತರದಿಂದ ಗೆಲುವು ಸಾಧಿಸಿದ ಬಿಜೆಪಿ ಅಭ್ಯರ್ಥಿ ದೇಬಾಂಗ್ಯು ಪಾಂಡಾ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಈ ಗೆಲುವು ಪಶ್ಚಿಮ ಬಂಗಾಳದ ಜನತೆಯ ಬಿಜೆಪಿಯ ಬಗ್ಗೆ ಇರುವ ಅಚಲ ನಂಬಿಕೆಯನ್ನು ಸೂಚಿಸುತ್ತದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿ ಪ್ರಧಾನಿ ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳ ಸರ್ಕಾರದ ಅಸಾಧಾರಣ ಕಾರ್ಯವನ್ನು ಜನರು ನೋಡುತ್ತಿದ್ದಾರೆ, ಆದ್ದರಿಂದ ಪಕ್ಷವನ್ನು ಮತ್ತಷ್ಟು ಆಶೀರ್ವದಿಸಲು ನಿರ್ಧರಿಸಿದ್ದಾರೆ ಎಂದು ಅವರು ಹೇಳಿದರು. ಪಶ್ಚಿಮ ಬಂಗಾಳದಾದ್ಯಂತ ಬಿಜೆಪಿ ಕಾರ್ಯಕರ್ತರ ಅತ್ಯುತ್ತಮ ಕಾರ್ಯಕ್ಕಾಗಿ ಪ್ರಧಾನಿ ಅವರನ್ನು ಅಭಿನಂದಿಸಿದ್ದಾರೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಈ ತಿಂಗಳ 28ರಂದು ನಿಗದಿಯಾಗಿದ್ದ ಸಾಮಾನ್ಯ ವಿಶ್ವವಿದ್ಯಾಲಯ ಪ್ರವೇಶ ಪರೀಕ್ಷೆ ಪದವಿ ಪೂರ್ವ ಸಿಯುಇಟಿ ಯುಜಿ 2026 ಪರೀಕ್ಷೆಗಳನ್ನು ಮುಂದೂಡಿದೆ. ಸರ್ಕಾರದ ಅಧಿಸೂಚನೆಯ ಪ್ರಕಾರ ಈದ್ ಉಲ್ ಜುಹಾ ಬಕ್ರೀದ್ ರಜಾದಿನದ ದಿನಾಂಕವನ್ನು ಬದಲಾಯಿಸಿದ ದೃಷ್ಟಿಯಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಎನ್ಟಿಎ ತಿಳಿಸಿದೆ. ಪೀಡಿತ ಅಭ್ಯರ್ಥಿಗಳಿಗೆ ಪರಿಷ್ಕೃತ ಪರೀಕ್ಷಾ ದಿನಾಂಕಗಳನ್ನು ಶೀಘ್ರದಲ್ಲೇ ಘೋಷಿಸಲಾಗುವುದು ಎಂದು ಏಜೆನ್ಸಿ ಮಾಹಿತಿ ನೀಡಿದೆ. ಅಭ್ಯರ್ಥಿಗಳು ಮೇಲಿನವುಗಳನ್ನು ಗಮನಿಸಿ ಅದಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸಲು ಸೂಚಿಸಲಾಗಿದೆ. ಇತ್ತೀಚಿನ ನವೀಕರಣಗಳಿಗಾಗಿ ನಿಯಮಿತವಾಗಿ ತನ್ನ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡುವಂತೆ ಅಭ್ಯರ್ಥಿಗಳಿಗೆ ಎನ್ಟಿಎ ಸಲಹೆ ನೀಡಿದೆ. ಯಾವುದೇ ಪ್ರಶ್ನೆಗಳು ಅಥವಾ ಸ್ಪಷ್ಟೀಕರಣಗಳಿಗಾಗಿ ಅಭ್ಯರ್ಥಿಗಳು ಎನ್ಟಿಎ ಸಹಾಯವಾಣಿ 011-407-507 ಸಂಪರ್ಕಿಸಬಹುದು ಅಥವಾ

CUET UGINTA.AC.INಗೆ ಇಮೇಲ್ ಮಾಡಬಹುದು. ಕೇಂದ್ರೀಯ ಪ್ರೌಢ ಶಿಕ್ಷಣ ಮಂಡಳಿ CBSE 12ನೇ ತರಗತಿ ಬೋರ್ಡ್ ಪರೀಕ್ಷೆಗಳಿಗೆ ಉತ್ತರ ಪುಸ್ತಕಗಳ ಸ್ಕ್ಯಾನ್ ಮಾಡಿದ ಫೋಟೋ ಕಾಪಿಗಳನ್ನು ಪಡೆಯುವ ಕೊನೆಯ ದಿನಾಂಕವನ್ನು ಇನ್ನೂ ಒಂದು ದಿನ ವಿಸ್ತರಿಸಿದೆ. ವಿದ್ಯಾರ್ಥಿಗಳಿಗೆ ವಿನಂತಿಗಳನ್ನು ಸಲ್ಲಿಸಲು ಸಾಕಷ್ಟು ಸಮಯವನ್ನು ಒದಗಿಸಲು ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು CBSE ತಿಳಿಸಿದೆ. ಮರು ಮೌಲ್ಯಮಾಪನ ವಿನಂತಿಗಳನ್ನು ಸ್ವೀಕರಿಸುವ ಪ್ರಾರಂಭದ ದಿನಾಂಕವನ್ನು ಶೀಘ್ರದಲ್ಲೇ ತಿಳಿಸಲಾಗುವುದು ಎಂದು ಮಂಡಳಿ ಹೇಳಿದೆ. ಸ್ಕ್ಯಾನ್ ಮಾಡಿದ ಮತ್ತು ಮೌಲ್ಯಮಾಪನ ಮಾಡಿದ ಉತ್ತರ ಪುಸ್ತಕದ ಕೊನೆಯ ಪ್ರತಿಯನ್ನು ಅರ್ಜಿದಾರರಿಗೆ ಲಭ್ಯವಾದ ನಂತರ ಕನಿಷ್ಠ 2 ದಿನಗಳವರೆಗೆ ಪೋರ್ಟಲ್ ತೆರೆದಿರುತ್ತದೆ ಎಂದು ಮಂಡಳಿ ಪುನರುಚ್ಚರಿಸಿದೆ. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಂಭವಿಸಿದ ಜಲಸಮಾಧಿ ದುರಂತದಲ್ಲಿ ಜೀವ ಕಳೆದುಕೊಂಡವರ ಬಗ್ಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಈ ದುರಂತದಲ್ಲಿ ಜೀವ ಕಳೆದುಕೊಂಡ ಸುದ್ದಿ ತೀವ್ರ ನೋವು ಉಂಟುಮಾಡಿದೆ. ಗಾಯಾಳುಗಳು ಶೀಘ್ರ ಚೇತರಿಸಿಕೊಳ್ಳಲಿ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಉಪರಾಷ್ಟಪತಿ ರಾಧಾಕೃಷ್ಣನ್ ಸಂತ್ರಸ್ತ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮೃತರ ಕುಟುಂಬಗಳಿಗೆ ಪ್ರಧಾನಮಂತ್ರಿ ರಾಷ್ಟೀಯ ಪರಿಹಾರ ನಿಧಿಯಿಂದ ತಲಾ 2 ಲಕ್ಷ ರೂಪಾಯಿ ಹಾಗೂ ಗಾಯಗೊಂಡವರಿಗೆ ತಲಾ 50,000 ರೂಪಾಯಿ ನೆರವು ನೀಡುವುದಾಗಿ ತಿಳಿಸಿದ್ದಾರೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 40 ರನ್ಗಳ ಭರ್ಜರಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವನ್ನು ಮಣಿಸಿದೆ. ಇದರೊಂದಿಗೆ ಉಭಯ ತಂಡಗಳು ಲೀಗ್ ಹಂತದಲ್ಲಿ ಅಭಿಯಾನ ಮುಗಿಸಿದ್ದಾವೆ. ಮೊದಲಿಗೆ ಬ್ಯಾಟ್ ಮಾಡಿದ ಡೆಲ್ಲಿ 20 ಓವರ್ಗಳಲ್ಲಿ 5 ವಿಕೆಟ್ನಷ್ಟಕ್ಕೆ 204 ರನ್ ಗುರಿ ನೀಡಿತ್ತು. ಇದಕ್ಕೆ ಪ್ರತಿಯಾಗಿ ಕೋಲ್ಕತ್ತಾ ತಂಡ 18.4 ಓವರ್ಗಳಲ್ಲಿ ಕೇವಲ 163 ರನ್ಗಳಿಗೆ ಸೀಮಿತಗೊಂಡಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಲ್ಲ ರೀತಿಯ ಭಯೋತ್ಪಾದನೆ ಎದುರಿಸಲು ಭಾರತ ಅಮೆರಿಕ ಸನ್ನದ್ದ, ಸಚಿವ ಡಾ ಎಸ್ ಜೈಶಂಕರ್. ಭಾರತ್ ಮಂಟಪಂನಲ್ಲಿ ಅಮೆರಿಕದ 250ನೇ ಸ್ವಾತಂತ್ರ್ಯೋತ್ಸವದ ಆಚರಣೆ. ಅಮೆರಿಕ ಭಾರತದ ವಿಶ್ವಾಸಾರ್ಹ ದೇಶ, ಡೊನಾಲ್ಡ್ ಟ್ರಂಪ್. ಇಂದು ರಾಷ್ಟ್ರಪತಿ ಭವನದಲ್ಲಿ 2026ನೇ ಸಾಲಿನ 66 ಸಾಧಕರಿಗೆ ಪದ್ಮ ಪ್ರಶಸ್ತಿ ಪ್ರದಾನ. ಐಪಿಎಲ್ ಟಿ20 ಕ್ರಿಕೆಟ್ 4ನೇ ತಂಡವಾಗಿ ರಾಜಸ್ಥಾನ ರಾಯಲ್ಸ್ ಪ್ಲೇಆಫ್ಗೆ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ. ವಿವಿಧ ಭಾರತಿ 102.9.

0: ಕಿರಾಣಿ ಅಂಗಡಿಗೆ ಫ್ರಿಜ್ ಬೇಕಂದ್ರೆ ಮುಂದಿನ ಸಲ ನೋಡೋಣ ಅಂತಿದ್ದೆ, ಈಗ ಹೇಗ್ ತಂದೆ?
1: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಪುಣ್ಯ ಕಣೆ. ತಿಂಗಳಿಗೆ 5,000-6,000 ರೂಪಾಯಿ ಉಳಿತಾಯ ಆಗ್ತಿದೆ, ಆ ಹಣದಲ್ಲೇ ಫ್ರಿಜ್ ತಗೊಂಡೆ.
2: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ನಮಸ್ಕಾರ, ಟ್ಯೂನ್ ಮಾಡಿದಿರಾ 102.9 FM. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಭಾವಗೀತೆಗಳನ್ನ ಕೇಳೋಣ. ಇನ್ನೀಗ ನರಸಿಂಹನಾಯಕ್ ಅವರ ಧ್ವನಿಯಲ್ಲಿ ಕೇಳಿ ಸುಬ್ರಾಯ ಚೊಕ್ಕಾಡಿಯವರ ರಚನೆ.

0: ಅದು ಕೂಡ ಆಪ್ನಿಂದ. ಸಿಕ್ಬಿದ್ರು
1: ಅಪರಿಚಿತ ಆಪ್ನಿಂದ ಬಚಾವಾಗಿ.
2: RBI ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಕಿರಾಣಿ ಅಂಗಡಿಗೆ ಫ್ರಿಜ್ ಬೇಕಂದ್ರೆ ಮುಂದಿನ ಸಲ ನೋಡೋಣ ಅಂತಿದ್ದೆ, ಈಗ ಹೇಗ್ ತಂದೆ?
4: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಪುಣ್ಯ ಕಣೆ. ತಿಂಗಳಿಗೆ 5,000 ರೂಪಾಯಿ ಉಳಿತಾಯ ಆಗ್ತಿದೆ, ಆ ಹಣದಲ್ಲೇ ಫ್ರಿಜ್ ತಗೊಂಡೆ.
5: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
6: ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನ ಕೇಳ್ತಾ ಇದ್ದೀರಾ ಕೇಳುಗರೆ. ಇವತ್ತು May 25 ಸುಗಮ ಸಂಗೀತ ಗಾಯಕರಾದಂತಹ ಯಶವಂತ ಹಳಿಬಂಡಿ ಅವರ ಜನ್ಮದಿನ.

ಕನ್ನಡದ ಅನೇಕ ಭಾವಗೀತೆಗಳನ್ನು ಹಾಡಿ ಜನಪ್ರಿಯಗೊಳಿಸಿದ್ದಾರೆ ಯಶವಂತ ಹಳಿಬಂಡಿಯವರು. ದರಬೇಂದ್ರೆಯವರ ಸಾಹಿತ್ಯದ ಹಾಡುಗಳು, ಕುವೆಂಪು, ಕೆ ಎಸ್ ನರಸಿಂಹಸ್ವಾಮಿ ಮುಂತಾದ ದಿಗ್ಗಜರ ಕವಿತೆಗಳಿಗೆ ಧ್ವನಿಯಾಗಿದ್ದಾರೆ ಯಶವಂತ ಹಳಿಬಂಡಿಯವರು. ಇನ್ನು ಯಶವಂತ ಹಳಿಬಂಡಿ ಅಂದಾಗ ನಮಗೆ ನೆನಪಾಗೋದು ತರವಲ್ಲ ತಗಿ ನಿನ್ನ ತಂಬೂರಿಯನ್ನು ಹಾಡು, ಹೋಗು ಮನಸೆ ಹೋಗು ಹಾಡು, ಕುರುಡು ಕಾಂಚಾಣ ಕುಣಿಯುತ್ತಲಿತ್ತ ಅನ್ನೋ ಹಾಡು ಸಹ ನೆನಪಾಗುತ್ತೆ. ಹಾಗೆ ಮತ್ತೊಂದು ಹಾಡು ಪಾತರಗೀತಿ ಪಕ್ಕ ನೋಡಿದ್ರೇನೆ ಅಕ್ಕ, ಈ ಹಾಡು ಸಹ ನೆನಪಾಗುತ್ತೆ. ಇವತ್ತು ಯಶವಂತ ಹಳಿಬಂಡಿಯವರ ಜನ್ಮದಿನ, ಅವರ ನೆನಪಲ್ಲಿ ಈ ಹಾಡನ್ನು ಕೇಳೋಣ ಬನ್ನಿ.

ಬೆಳಗಿನ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀವಿ, ತುಂಬಾ ಇಷ್ಟ ಆಗ್ತಿದೆ ಅಂತ ಅನೇಕರು ಸಂದೇಶ ಕಳಿಸ್ಕೊಟ್ಟಿದ್ದೀರಿ. ಕಲಬುರ್ಗಿ ಪದ್ಮನಾಭ ಶುಕ್ರ ಮೂಡಲಪಾಳ್ಯ ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಅಭಿನಂದನ್ ಜೈನ್, 8ನೇ ತರಗತಿ ಓದ್ತಾ ಇದ್ದೀನಿ ನಾನು, ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀನಿ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಎಲ್ಲಿಂದ ಅಂತ ತಿಳಿಸಿಲ್ಲ. ಇನ್ನು ನಾಗಾರ್ಜುನ ಶರ್ಮಾ ಅವರು ಸಹ ಮೆಸೇಜ್ ಮಾಡಿದ್ದಾರೆ, ಶಾಂತಾಚಾರ ಬಡಿಗೇರ ಕೊಕ್ಕನೂರು. ವಿವಿಧ ಭಾರತಿಯಲ್ಲಿ ನಾದೋಪಾಸನೆಯಿಂದ ಹಿಡಿದು ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಆಲಿಸ್ತಾ ಇದ್ದೇವೆ ಅಂತ ಮೇಘ ಧ್ರುವ ಕೇಶವಪುರ ಹುಬ್ಬಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಹೀಗೆ ನಿಮ್ಮ ಮೆಸೇಜ್ ಬರ್ತಾ ಇರಲಿ. ಇದು 102.9 FM, ಸಮಯ 8 ಗಂಟೆ ಆಗ್ತಾ ಇದೆ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

0: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಅಮೆರಿಕ ಮತ್ತು ಇರಾನ್ ನಡುವಿನ ಮಧ್ಯಪ್ರಾಚ್ಯ ಬಿಕ್ಕಟ್ಟು ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಕಚ್ಚಾ ತೈಲ ಬೆಲೆ 100 ಅಮೆರಿಕನ್ ಡಾಲರ್ ದಾಟಿದೆ. ಹೀಗಾಗಿ ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರದಲ್ಲಿ ಮತ್ತೆ ಏರಿಕೆ ಮಾಡಲಾಗಿದೆ. ಪ್ರತಿ ಲೀಟರ್ ಪೆಟ್ರೋಲ್ಗೆ 2.71 ರೂಪಾಯಿ ಹಾಗೂ ಪ್ರತಿ ಲೀಟರ್ ಡೀಸೆಲ್ಗೆ 2.61 ರೂಪಾಯಿಯಷ್ಟು ಹೆಚ್ಚಿಸಲಾಗಿದೆ. ಕಳೆದ 2 ವಾರಗಳಲ್ಲಿ ಇದು 4ನೇ ಬಾರಿ ಏರಿಕೆ ಮಾಡಿದಂತಾಗಿದೆ. ಧರ್ತಿ ಆಬಾ ಜನ್ಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಧ್ಯೇಯದೊಂದಿಗೆ ಕೇಂದ್ರ ಸರ್ಕಾರ ರಾಜ್ಯಗಳ ಪರಿಶಿಷ್ಟ ಸಮುದಾಯದ ಶ್ರೇಯೋಭಿವೃದ್ಧಿಗಾಗಿ ಕೈಗೊಂಡ ಜನಜಾಗೃತಿ ಹಾಗೂ ಫಲಾನುಭವಿಗಳ ಗುರುತಿಸುವಿಕೆ ಮತ್ತು ಒಳಗೊಳ್ಳುವಿಕೆ ಆಂದೋಲನ ಇದು ಸಮಾರೋಪಗೊಳ್ಳಲಿದೆ. ಮಕ್ಕಳ ಕಣ್ಮರೆ ತಡೆಗಟ್ಟಲು ಪೋಷಕರ ಮತ್ತು ಸಮುದಾಯ ಆರೈಕೆಯನ್ನು ಬಲಪಡಿಸುವುದು ಎಂಬ ಧ್ಯೇಯದೊಂದಿಗೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಇಂದು ಕಾಣೆಯಾದ ಮಕ್ಕಳ ದಿನವನ್ನು ಆಚರಿಸಲಾಗುತ್ತಿದೆ. ದೇಶಾದ್ಯಂತ ಪ್ರತಿ ವರ್ಷ ಕಾಣೆಯಾಗುವ ಸಾವಿರಾರು ಮಕ್ಕಳ ಜ್ಞಾಪಕಾರ್ಥ ಈ ದಿನಾಚರಣೆ ಆಚರಿಸಲಾಗುತ್ತದೆ. ಶಿಕ್ಷಣದ ಮೂಲಕ ಜಾಗೃತಿ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಥೈರಾಯ್ಡ್ ಜಾಗೃತಿ ದಿನಾಚರಣೆ. ಥೈರಾಯ್ಡ್ ಗ್ರಂಥಿಯ ಮಹತ್ವ, ಥೈರಾಯ್ಡ್ ಸಂಬಂಧಿ ಕಾಯಿಲೆಗಳ ಬಗ್ಗೆ ಜನಜಾಗೃತಿ ಮೂಡಿಸುವ ಗುರಿ ಹೊಂದಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಂಭವಿಸಿದ ಜಲಸಮಾಧಿ ದುರಂತದಲ್ಲಿ ಜೀವ ಕಳೆದುಕೊಂಡವರ ಬಗ್ಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮೃತರ ಕುಟುಂಬಗಳಿಗೆ ಪ್ರಧಾನಮಂತ್ರಿ ರಾಷ್ಟೀಯ ಪರಿಹಾರ ನಿಧಿಯಿಂದ ತಲಾ 2 ಲಕ್ಷ ರೂಪಾಯಿ ಹಾಗೂ ಗಾಯಗೊಂಡವರಿಗೆ ತಲಾ 50,000 ರೂಪಾಯಿ ನೆರವು ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 40 ರನ್ಗಳ ಭರ್ಜರಿ ಜಯ ಗಳಿಸಿದೆ. ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವನ್ನು ಮಣಿಸಿದೆ. ಇದರೊಂದಿಗೆ ಉಭಯ ತಂಡಗಳು ಲೀಗ್ ಹಂತದಲ್ಲೇ ಅಭಿಯಾನ ಮುಗಿಸಿದವು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.
1: The Indian Navy invites online applications from unmarried male and female candidates for short service commission. Information technology entry. Last date for submission is 1st June 2026. For more details visit www.joinindiannavy.gov.in. The Indian Navy. Combat ready, cohesive. Atmanirbhar. Safeguarding seas for a Viksit Samriddha Bharat.
2: ಮಹೇಶ ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲ.
3: ನನ್ಗಲ್ಲ ಕಣೋ, ನನ್ ಮನೆಯವಳಿಗೆ ಥ್ಯಾಂಕ್ಸ್ ಹೇಳು, ಅವಳಿಂದನೆ ಈ ಆಟೋ ತಗೊಂಡಿದ್ದು.
4: ಹೌದಣ್ಣ, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
5: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

0: मुक्त भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ? ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿ ದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
4: ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ನಮ್ಮ ಆಶಾಕಿರಣ ಯೋಜನೆಯ ಆಶಯ.
3: ಆಶಾಕಿರಣ ಯೋಜನೆಯಡಿ 6 ಲಕ್ಷಕ್ಕೂ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಗುಡ್ ಮಾರ್ನಿಂಗ್ ಕೇಳುಗರೆ, ಟ್ಯೂನ್ ಮಾಡಿದಿರಾ 102.9 FM ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಇದುವರೆಗೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನ ಕೇಳ್ತಾ ಬಂದ್ವಿ. ಇನ್ನೀಗ ಚಿತ್ರಗೀತೆಗಳನ್ನ ಕೇಳೋಣ. ಭಾವ ಬಾಮೈದ ಚಿತ್ರದ ಹಾಡು ಸೋನು ನಿಗಮ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ.

0: Prime Minister Narendra Modi presided over the 19th edition of the Rose Guard Mela. Quad grouping is vital, says Japan's Foreign Minister Toshimitsu Motegi, reports The Hindu. And finally, Delhi's shopping problem just became a business. Well, The Pioneer reports that Carryman, which began operations in Lajpat Nagar in April, offers shoppers a trained assistant who accompanies them through the market, carries their bags, holds their spot in queues, helps them navigate stores. And with that, it's back to you, Abhishek.
1: Thank you, Nina. And now, before we end the bulletin, the headlines once again. President Draupadi Murmu to present Padma Awards at Rashtrapati Bhavan in New Delhi today. Union Home Minister Amit Shah says government has excluded all tribal communities from mandate of uniform civil code. Petrol price hike by 2 rupees 61 paise per litre, while that of diesel by 2 rupees 71 paise per litre. National Testing Agency postponed CUET UG 2026 examinations scheduled for the 28th of this month. External Affairs Minister Jaishankar says India and US have strong interest in combating terrorism in all its forms and manifestations. US President Donald Trump says India can trust on him, also says he's a big fan of Prime Minister Modi. And with that, we end the morning news. Have a nice day.
2: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯೂಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
3: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಏನೋ ರಂಗಪ್ಪ, ಕೋಟಿಗೆಲ್ಲ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು?
5: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
6: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
7: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
8: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
9: ರಮೇಶ, ಸಿಟಿ ಕೆಲ್ಸಕ್ಕೆ ಹೋಗ್ತೀನಿ ಅಂತಿದ್ದೆ, ಇನ್ನೂ ಇಲ್ಲೇ ಕಂಪ್ಯೂಟರ್ ಇಟ್ಕೊಂಡು ಕೂತಿದ್ದೀಯ?
10: ಹೌದು ತಾತ, ಅಮ್ಮ ಗೃಹಲಕ್ಷ್ಮಿ ದುಡ್ಡು ಉಳಿಸಿದ್ಲು, ನಾನು ಯುವನಿಧಿಯಿಂದ ಕಂಪ್ಯೂಟರ್ ಟ್ರೈನಿಂಗ್ ತಗೊಂಡೆ, ಈಗ ಇಲ್ಲೇ ಡಿಜಿಟಲ್ ಸೇವಾ ಕೇಂದ್ರ ಶುರು ಮಾಡಿದ್ದೀನಿ.
9: ಶಭಾಷ್ ಮಗನೇ.
7: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
11: ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್, ಸುಪ್ರಭಾತ, ಶುಭೋದಯ ಕರ್ನಾಟಕ. ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಕೆಳಗುರೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ದಿನ ವಿಶೇಷತೆಗಳ ಜೊತೆಗೆ ಚಿತ್ರಗೀತೆಗಳನ್ನ ಕೇಳೋಣ.

ಕೆಳಗರೆ, ಇವತ್ತು ಮೇ 25ನೇ ತಾರೀಕು ಸೋಮವಾರ. ಇವತ್ತಿನ ದಿನ ವಿಶೇಷತೆಗಳನ್ನು ನೋಡುತ್ತಾದ್ರೆ, ಇವತ್ತು ವಿಶ್ವ ಥೈರಾಯ್ಡ್ ದಿನ ಅನ್ನೋ ಆಚರಣೆ ಇದೆ, ವಿಶ್ವ ಫುಟ್ಬಾಲ್ ದಿನ ಅನ್ನೋ ಆಚರಣೆ ಸಹ ಇದೆ, ಜೊತೆಗೆ ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಮುಕ್ತ ದಿನ ಅಂತಲೂ ಆಚರಣೆ ಮಾಡ್ತಾರೆ. ಈ ಎಲ್ಲ ಆಚರಣೆಗಳ ಕುರಿತಾಗಿ ಮಾತಾಡೋಣ, ಮಾಹಿತಿಯನ್ನು ತಿಳ್ಕೊಳ್ಳೋಣ, ಹಾಡುಗಳನ್ನು ಸಹ ಕೇಳೋಣ. ಟ್ಯೂನ್ ಮಾಡಿಯೇ ಇರ್ತೀರಲ್ವಾ? ಇದು 102.9 FM.

0: ರಮೇಶ, ಸಿಟಿ ಕೆಲ್ಸಕ್ ಹೋಗ್ತೀನಿ ಅಂತಿದ್ದೆ, ಇನ್ನೂ ಇಲ್ಲೇ ಕಂಪ್ಯೂಟರ್ ಇಟ್ಕೊಂಡು ಕೂತಿದ್ಯಾ?
1: ಹೌದು ತಾತ, ಅಮ್ಮ ಗೃಹಲಕ್ಷ್ಮಿ ದುಡ್ಡು ಉಳಿಸಿದ್ಲು, ನಾನು ಯುವನಿಧಿಯಿಂದ ಕಂಪ್ಯೂಟರ್ ಟ್ರೈನಿಂಗ್ ತಗೊಂಡೆ, ಈಗ ಇಲ್ಲೇ ಡಿಜಿಟಲ್ ಸೇವಾ ಕೇಂದ್ರ ಶುರು ಮಾಡಿದ್ದೀನಿ.
0: ಶಭಾಷ್ ಮಗನೆ.
2: ನುಡಿದಂತೆ ನಡೆದ 3 ವರ್ಷ, ನಾಡಿನಲ್ಲಿ ನಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಇವತ್ತು ವಿಶ್ವ ಥೈರಾಯ್ಡ್ ದಿನ. ಆರೋಗ್ಯದ ಬಗ್ಗೆ ನಾವು ಬಹಳ ವಿಷಯಗಳನ್ನು ತಿಳ್ಕೊಂಡಿರ್ತೇವೆ, ಗಮನಿಸ್ತಾ ಇರ್ತೇವೆ. ಆದರೆ ನಮ್ಮ ದೇಹದ ಒಂದು ಚಿಕ್ಕ ಗ್ರಂಥಿ ಥೈರಾಯ್ಡ್ ನಮ್ಮ ಆರೋಗ್ಯದ ಮೇಲೆ ಎಷ್ಟು ದೊಡ್ಡ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸೋದಿಲ್ಲ. ಹಾಗಾದರೆ ಈ ಥೈರಾಯ್ಡ್ ಅಂದರೆ ಏನು, ಅದರಿಂದ ಆಗೋ ಸಮಸ್ಯೆಗಳು ಏನು, ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ತೆಗೆದುಕೊಳ್ಬೇಕು, ಎಲ್ಲದರ ಬಗ್ಗೆ ಮಾತಾಡೋಣ. ಈಗ ಒಂದು ಹಾಡು.

ಥೈರಾಯ್ಡ್ ಅನ್ನೋದು ಕುತ್ತಿಗೆಯ ಭಾಗದಲ್ಲಿ ಇರುವಂತಹ ಒಂದು ಸಣ್ಣ ಗ್ರಂಥಿ. ಇದು ದೇಹದ ಮೆಟಬಾಲಿಸಮ್ ಅಂದರೆ ದೇಹದ ಉಷ್ಣತೆ ಇರಬಹುದು, ಶಕ್ತಿಯ ಬಳಕೆ, ಹೃದಯದ ಸ್ಪಂದನೆ ಎಲ್ಲವನ್ನ ಸರಿ ಪ್ರಮಾಣದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ. ಈ ಥೈರಾಯ್ಡ್ ಸಮಸ್ಯೆಗಳು ಮುಖ್ಯವಾಗಿ ಎರಡು ರೀತಿಯಲ್ಲಿ ಕಂಡುಬರುತ್ತೆ ಅಂತ ವೈದ್ಯರು ಹೇಳ್ತಾರೆ. ಹೈಪೋಥೈರಾಯ್ಡಿಸಮ್ ಮತ್ತು ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳಿ. ಇದರಿಂದ ದೇಹದಲ್ಲಿ ದಣಿವು ಆಗತ್ತೆ, ತೂಕ ಹೆಚ್ಚಳ ಆಗ್ಬೋದು ಅಥವಾ ಕಡಿಮೆನೂ ಆಗ್ಬೋದು, ಕೂದಲು ಉದುರಬಹುದು, ಮನಸ್ಸಿನ ಒತ್ತಡ, ನಿದ್ರೆ

ಸಮಸ್ಯೆ ಎಲ್ಲವೂ ಕಾಣಬಹುದು. ಆದರೆ ಒಂದು ಮುಖ್ಯ ವಿಷಯ ಏನಪ್ಪ ಅಂದರೆ, ಸರಿಯಾದ ಸಮಯದಲ್ಲಿ ಪರೀಕ್ಷೆ ಮಾಡಿಸ್ಕೊಂಡ್ರೆ ಥೈರಾಯ್ಡ್ ಸಮಸ್ಯೆಯನ್ನು ಸುಲಭವಾಗಿ ನಿಯಂತ್ರಣ ಮಾಡಬಹುದು ಅಂತ ವೈದ್ಯರು ಸಲಹೆಯನ್ನು ನೀಡ್ತಾರೆ. ಆರೋಗ್ಯಕರವಾದ ಆಹಾರ ಇರ್ಬೋದು, ಸರಿಯಾದ ನಿದ್ರೆ, ವ್ಯಾಯಾಮ, ಹಾಗೆಯೇ ನಿಯಮಿತವಾದ ವೈದ್ಯಕೀಯ ತಪಾಸಣೆ ಮಾಡಿಸ್ಕೊಂಡ್ರೆ ಖಂಡಿತ ಈ ಥೈರಾಯ್ಡ್ ಸಮಸ್ಯೆಯಿಂದ ನಾವು ದೂರ ಉಳಿಬಹುದು ಅಂತ ಹೇಳಲಾಗತ್ತೆ. ಇವತ್ತು ವಿಶ್ವ ಥೈರಾಯ್ಡ್ ದಿನ. ನಾವು ಆರೋಗ್ಯದ ಬಗ್ಗೆ ಹೆಚ್ಚು ಜಾಗರೂಕರಾಗೋಣ, ನಮ್ಮ ಕುಟುಂಬದವರಿಗೂ ಆರೋಗ್ಯದ ಮಹತ್ವವನ್ನು ತಿಳಿಸ್ಕೊಡೋಣ ಅಂತ ಹೇಳ್ತಾ ಈಗ ಈ ಹಾಡು.

0: ರಮೇಶ, ಸಿಟಿ ಕೆಲ್ಸಕ್ ಹೋಗ್ತೀನಿ ಅಂತಿದ್ದೆ, ಇನ್ನೂ ಇಲ್ಲೇ ಕಂಪ್ಯೂಟರ್ ಇಟ್ಕೊಂಡು ಕೂತಿದ್ಯಾ?
1: ಹೌದು ತಾತ, ಅಮ್ಮ ಗೃಹಲಕ್ಷ್ಮಿ ದುಡ್ಡು ಉಳಿಸಿದ್ಲು, ನಾನು ಯುವನಿಧಿಯಿಂದ ಕಂಪ್ಯೂಟರ್ ಟ್ರೈನಿಂಗ್ ತಗೊಂಡೆ, ಈಗ ಇಲ್ಲೇ ಡಿಜಿಟಲ್ ಸೇವಾ ಕೇಂದ್ರ ಶುರು ಮಾಡಿದ್ದೀನಿ.
0: ಶಭಾಷ್ ಮಗನೆ,
2: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಕೆಳಗುರೆ, ಇವತ್ತು ವಿಶ್ವ ಥೈರಾಯ್ಡ್ ದಿನ, ಈ ಕುರಿತಾಗಿ ಸ್ವಲ್ಪ ಮಾಹಿತಿಯನ್ನ ತಿಳ್ಕೊಂಡ್ವಿ. ಹೌದು, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಇರುತ್ತೆ, ದೇಹ ಕೊಡುವ ಒಂದು ಸಣ್ಣ ಸೂಚನೆಯನ್ನು ಸಹ ನಾವು ನಿರ್ಲಕ್ಷ್ಯ ಮಾಡಬಾರದು. ಸಮಯಕ್ಕೆ ತಕ್ಕ ಹಾಗೆ ತಪಾಸಣೆ ಹಾಗೇನೆ ಆರೈಕೆ ಮಾಡಿಕೊಂಡ್ರೆ ನಮ್ಮ ಒಂದು ಬದುಕು ಆರೋಗ್ಯಕರವಾಗಿ ಇರುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಕೆಳಗುರೆ, ಇವತ್ತು ವಿಶ್ವ ಫುಟ್ಬಾಲ್ ದಿನ ಆಚರಣೆಯೂ ಇದೆ. May 25 ವಿಶ್ವ ಫುಟ್ಬಾಲ್ ದಿನ ಅಂತ ಹೇಳಿ ವಿಶ್ವಸಂಸ್ಥೆ ಘೋಷಣೆ ಮಾಡಿದೆ. ಈ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ತಿಳಿಯೋಣ. ಈಗ ಈ ಹಾಡನ್ನು ಕೇಳಿ.

ಇಂದು ವಿಶ್ವ ಫುಟ್ಬಾಲ್ ದಿನ. ಜಗತ್ತಿನಾದ್ಯಂತ ಕೋಟ್ಯಾಂತರ ಜನರನ್ನ ಒಗ್ಗೂಡಿಸುವ ಕ್ರೀಡೆ ಅಂದ್ರೆ ಅದು ಫುಟ್ಬಾಲ್. ಒಂದು ಚೆಂಡು, ಎರಡು ಗೋಲ್ಗಳು, ಆದ್ರೆ ಅನೇಕ ಕನಸುಗಳು ಇರುತ್ತೆ. ಉತ್ಸಾಹ, ಸ್ನೇಹ, ಭಾವನೆಗಳ ಆಟವೇ ಫುಟ್ಬಾಲ್. ಈ ವಿಶ್ವ ಫುಟ್ಬಾಲ್ ದಿನದ ಆಚರಣೆಯ ಕುರಿತಾಗಿ ಮಾಹಿತಿಯನ್ನ ತಿಳಿಯೋಣ. ಈಗ ಈ ಹಾಡು.

ಎಸ್ ಟ್ಯೂನ್ ಮಾಡಿದಿರಾ 102.9 ಎಫ್ಎಂ. ಫುಟ್ಬಾಲ್ ಕೇವಲ ಆಟ ಅಲ್ಲ, ಇದು ತಂಡದ ಒಗ್ಗಟ್ಟು, ಶ್ರಮ, ಶಿಸ್ತು ಹಾಗೆ ಆತ್ಮವಿಶ್ವಾಸ ಕಲಿಸುವ ಪಾಠಶಾಲೆ ಅಂತಲೇ ಹೇಳ್ಬೋದು. ಬ್ರೆಜಿಲ್ನ ಬೀದಿಗಳಿಂದ ಹಿಡಿದು ಭಾರತದ ಶಾಲಾ ಮೈದಾನಗಳವರೆಗೆ, ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಫುಟ್ಬಾಲ್ ಎಲ್ಲರ ಮನಸ್ಸನ್ನ ಗೆದ್ದಿದೆ. ವಿಶೇಷವಾಗಿ ಯುವಕರಿಗೆ ಈ ಆಟ ಆರೋಗ್ಯ, ಚುರುಕುತನ ಮತ್ತು ತಂಡದ ಒಗ್ಗಟ್ಟನ್ನು ಬೆಳೆಸುತ್ತೆ, ಕಲಿಸುತ್ತೆ.

0: ಏನಮ್ಮ ಸುಮತಿ, ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ.
1: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದೀನಿ.
0: ಅಂತೂ ಗ್ಯಾರಂಟಿ ನಿನ್ನ ಉದ್ಯಮಿ ಮಾಡ್ಬಿಡ್ತು.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಟ್ಯೂನ್ ಮಾಡಿದಿರಾ 102.9 FM. ದಿನ ವಿಶೇಷತೆಗಳ ಕುರಿತಾಗಿ ಮಾತಾಡ್ತಾ ಇದ್ದೀವಿ, ಹಾಗೆ ಹಾಡುಗಳನ್ನು ಸಹ ಕೇಳ್ತಾ ಇದ್ದೀವಿ. ಕೇಳುಗರೆ, ಇವತ್ತು May 25 ಮತ್ತೊಂದು ವಿಶೇಷತೆ ಇದೆ. ಇಂಟರ್ನ್ಯಾಷನಲ್ ಪ್ಲಾಸ್ಟಿಕ್ ಫ್ರೀ ಡೇ ಅನ್ನೋ ಆಚರಣೆ ಇದೆ. ಇಂದು ಪ್ಲಾಸ್ಟಿಕ್ ಬಳಕೆಯನ್ನು ನಾವು ಕಡಿಮೆ ಮಾಡಬೇಕು, ಪರಿಸರವನ್ನು ರಕ್ಷಣೆ ಮಾಡಬೇಕು ಅನ್ನೋದ್ರ ಕುರಿತಾಗಿ ಜಾಗೃತಿಯನ್ನು ಮೂಡಿಸುವ ದಿನವೇ ಇಂಟರ್ನ್ಯಾಷನಲ್ ಪ್ಲಾಸ್ಟಿಕ್ ಫ್ರೀ ಡೇ. ಇದ್ರ ಬಗ್ಗೆನೂ ಮಾತಾಡೋಣ ಈಗ ಹಾಡು.

ಕೇಳಿದ್ರೆ ಇವತ್ತು ಇಂಟರ್ನ್ಯಾಷನಲ್ ಪ್ಲಾಸ್ಟಿಕ್ ಫ್ರೀ ಡೇ. ನಮ್ಮ ದಿನನಿತ್ಯದ ಬದುಕಿನಲ್ಲಿ ಪ್ಲಾಸ್ಟಿಕ್ ಅನ್ನೋದು ಎಷ್ಟು ಬೆರೆತು ಹೋಗಿದೆ ಅಂದರೆ, ನಾವು ಬಳಸುವ ಚೀಲ ಅಂದರೆ ಬ್ಯಾಗ್ಗಳಿಂದ ಹಿಡಿದು ನೀರಿನ ಬಾಟಲ್ವರೆಗೆ ಎಲ್ಲೆಡೆ ಪ್ಲಾಸ್ಟಿಕ್ಕು. ಬೆಳಗ್ಗೆ ಎದ್ದು ಅಲ್ಲು ಜಗ್ ಹೋಗ್ತೀವ, ಅಲ್ಲೂ ಸಹ ಟೂತ್ ಬ್ರಷ್ ಪ್ಲಾಸ್ಟಿಕ್ಕೇ ಆಗಿರುತ್ತೆ. ನಾವು ತಲೆ ಬಾಚುವಂತಹ ಬಾಚಣಿಗೆ ಇಡಬಹುದು, ಎಲ್ಲವೂ ಪ್ಲಾಸ್ಟಿಕ್ಮಯ. ಆದರೆ ಕೇಳಿದ್ರೆ ನಾವು ಒಂದು ಸಣ್ಣ ಎಚ್ಚರಿಕೆಯನ್ನು ವಹಿಸಿದರೆ ಖಂಡಿತ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡ್ಬೋದು. ಯಾಕಂದರೆ ಈ ಪ್ಲಾಸ್ಟಿಕ್ ಬಳಕೆ ಏನಿದೆ ಅದು ಪರಿಸರಕ್ಕೆ ದೊಡ್ಡ ಸಮಸ್ಯೆ ಅಂತಲೇ ಹೇಳ್ಬೋದು. ಈಗೆಲ್ಲ ಅನೇಕ ಬದಲಾವಣೆಗಳು ಆಗ್ತಾ ಇದೆ. ಇಕೋ ಫ್ರೆಂಡ್ಲಿಯಾಗಿ ನಾವು ಜೀವನವನ್ನು ನಡೆಸಬಹುದು ಅಂತ ತಜ್ಞರು ಹೇಳ್ತಾರೆ. ಹೇಗೆ ಅಂದರೆ, ಈಗೇನು ಬೆಳಗ್ಗೆ ಉಜ್ಜುವಂತಹ ಒಂದು ಅಲ್ಲುಜ್ಜುವಂತಹ ಬ್ರಷ್ ಏನಿದೆ ಅದು ಸಹ ಮರದಿಂದ ಅಥವಾ ಬಿದಿರಿನಿಂದ ಮಾಡಿರುವಂತಹ ಬ್ರಷ್ಗಳು ಇವೆ, ಅವುಗಳನ್ನು ನಾವು ಬಳಸ್ಬೋದು. ಇನ್ನು ಇಯರ್ ಬಡ್ ಅಂತ ಅಂದರೆ ಕಿವಿಯನ್ನು ಸ್ವಚ್ಛಗೊಳಿಸುವ ಪರಿಕರಗಳು ಏನಿದೆ ಅವುಗಳು ಸಹ ಈಗ ಬಿದಿರಿನ ಕಡ್ಡಿಗಳಿಂದ ಬಂದಿದೆ. ಪ್ಲಾಸ್ಟಿಕ್ ಬದಲಾಗಿ ನಾವು ಅಂತಹ ಒಂದು ಪದಾರ್ಥಗಳನ್ನು ಕೊಳ್ಳಬಹುದು. ಹೀಗೆ ಅನೇಕ ವಿಚಾರಗಳಲ್ಲಿ ನಾವು ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೋದು. ಇನ್ನು ನಾವು ಬಾಚಣಿಗೆ ಅಂತ ಏನು ಹೇಳ್ತೀವಿ, ತಲೆ ಬಾಚುವ ಬಾಚಣಿಗೆ ಸಹ ಬಿದಿರಿನಿಂದ ಬಂದಿದೆ, ಮರಗಳಿಂದ ಬಂದಿದೆ, ಅವುಗಳನ್ನು ನಾವು ಬಳಸ್ಬೋದು. ಇವೆಲ್ಲವೂ ಸಣ್ಣ ಸಣ್ಣ ವಿಷಯಗಳಷ್ಟೇ. ಇಂತಹ ಸಣ್ಣ ವಿಚಾರಗಳಲ್ಲಿ ನಾವು ಎಚ್ಚರಿಕೆಗಳನ್ನು ತೆಗೆದುಕೊಂಡ್ರೆ ಖಂಡಿತ ನಮ್ಮ ಪ್ರದೇಶ ಪ್ಲಾಸ್ಟಿಕ್ ಮುಕ್ತವಾಗಿ ಇರುತ್ತೆ.

ಕೆಳಗರೆ ನಾವು ಒಮ್ಮೆ ಬಳಸುವಂತಹ ಪ್ಲಾಸ್ಟಿಕ್ ಅಂದರೆ ಪ್ಲಾಸ್ಟಿಕ್ ಕಪ್, ಸ್ಟ್ರಾ, ಕವರ್, ಬ್ಯಾಗ್ ಇವ್ಯಾವೂ ಮಣ್ಣಿನಲ್ಲಿ ಸುಲಭವಾಗಿ ಕರಗೋದಿಲ್ಲ. ಇವೆಲ್ಲವೂ ಭೂಮಿಗೆ ಹಾನಿಯಾಗಿರುತ್ತೆ, ಪ್ರಾಣಿಗಳಿಗೆ ಅಪಾಯ, ಮತ್ತು ನದಿ ಸಮುದ್ರಗಳನ್ನು ಮಲಿನ ಮಾಡುತ್ತೆ. ಹಾಗಾಗಿನೇ ಈ ಒಂದು ದಿನ ನಮಗೆ ಒಂದು ಸಂದೇಶವನ್ನು ಹೇಳುತ್ತೆ, ರೆಡ್ಯೂಸ್ ಪ್ಲಾಸ್ಟಿಕ್, ಸೇವ್ ನೇಚರ್ ಅಂತ ಹೇಳಿ. ಹೌದು ಕೇಳಿದ್ರಿ, ಇವತ್ತು ಇಂಟರ್ನ್ಯಾಷನಲ್ ಪ್ಲಾಸ್ಟಿಕ್ ಫ್ರೀ ಡೇ.

ಇವತ್ತು ಇಂಟರ್ನ್ಯಾಷನಲ್ ಪ್ಲಾಸ್ಟಿಕ್ ಫ್ರೀ ಡೇ ಅನ್ನೋ ಆಚರಣೆ ಇದೆ. ಇದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಇನ್ನು ನಾವು ಮಾಡಬಹುದಾದಂತಹ ಕೆಲವು ಸಣ್ಣ ಬದಲಾವಣೆಗಳು ಏನಪ್ಪಾ ಅಂದರೆ, ಪ್ಲಾಸ್ಟಿಕ್ ಬ್ಯಾಗ್ಗಳ ಬದಲಾಗಿ ಬಟ್ಟೆಯ ಚೀಲವನ್ನು ಬಳಸಬಹುದು. ಒಮ್ಮೆ ಬಳಸಿ ಬಿಸಾಡಬಹುದಾದಂತಹ ಪ್ಲಾಸ್ಟಿಕ್ಗೆ ನೋ ಹೇಳಿ ಮರುಬಳಕೆ ಮಾಡಬಹುದಾದಂತಹ ಬಾಟಲ್ಗಳನ್ನು ಬಳಸಬಹುದು. ಪ್ಲಾಸ್ಟಿಕ್ ವಸ್ತುಗಳನ್ನು ಸರಿಯಾಗಿ ಮರುಬಳಕೆ ಸಹ ಮಾಡಬಹುದು. ಈ ಎಲ್ಲ ಸಣ್ಣ ಪ್ರಯತ್ನಗಳು ದೊಡ್ಡ ಬದಲಾವಣೆಗಳಿಗೆ ಕಾರಣ ಆಗುತ್ತೆ.

0: ಏನಮ್ಮ ಸುಮತಿ, ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ.
1: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದೀನಿ.
0: ಅಂತೂ ಗ್ಯಾರಂಟಿ ನಿನ್ನ ಉದ್ಯಮಿ ಮಾಡ್ಬಿಡ್ತು.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಕೇಳುಗರೆ, ಇವತ್ತು ಇಂಟರ್ನ್ಯಾಷನಲ್ ಪ್ಲಾಸ್ಟಿಕ್ ಫ್ರೀ ಡೇ. ಈ ವಿಚಾರದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಇನ್ನು ನಾವು ಮಾಡಬಹುದಾದಂತಹ ಮತ್ತಷ್ಟು ಕೆಲಸಗಳು ಏನು ಅಂದರೆ, ಕಸ ವಿಂಗಡಣೆ ಮಾಡಿಕೊಡುವಾಗ ಹಸಿ ಕಸ ಒಣ ಕಸ ಅಂತ ಹೇಳಿ ಡಿವೈಡ್ ಮಾಡಿ ಕೊಡುವಂಥದ್ದು. ಗ್ಯಾರ್ಬೇಜ್ ವ್ಯಾನ್ ಬಂದಾಗ ಹಸಿ ಕಸವನ್ನು ಒಣ ಕಸವನ್ನು ವಿಂಗಡಣೆ ಮಾಡಿ ಕೊಟ್ಟರೆ ಬಹುಶಃ ಅದು ನಮ್ಮ ಪ್ರಕೃತಿಗೆ ನಾವು ಕೊಡುವ ಅಮೂಲ್ಯವಾದ ಕೊಡುಗೆ

0: ಸುಮತಿ, ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ.
1: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದೀನಿ.
0: ಅಂತೂ ಗ್ಯಾರಂಟಿ ನಿನ್ನ ಉದ್ಯಮಿ ಮಾಡ್ಬಿಡ್ತು.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಕೆಳಗರೆ, ಇವತ್ತಿನ ದಿನ ವಿಶೇಷ ಕಾರ್ಯಕ್ರಮದಲ್ಲಿ ವಿಶ್ವ ಥೈರಾಯ್ಡ್ ದಿನ, ವಿಶ್ವ ಫುಟ್ಬಾಲ್ ದಿನ, ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಮುಕ್ತ ದಿನ, ಈ ಎಲ್ಲದರ ಕುರಿತಾಗಿ ಮಾತನಾಡ್ತಾ ಹಾಡುಗಳನ್ನು ಕೇಳ್ತಾ ಸಾಗಿದ್ವಿ.

0: ಇಂದಿನ ದಿನ ವಿಶೇಷ ಕೇಳಿದ್ರೆ ಇಷ್ಟೊತ್ತು. ನಿಮ್ಮ ಜೊತೆ ಇದ್ದೆ ನಾನು ಅನುಪಮ ಕೆ ಎನ್.
1: ಏನಮ್ಮ ಸುಮತಿ, ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ.
2: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದೀನಿ.
1: ಅಂತೂ ಗ್ಯಾರಂಟಿ ನಿನ್ನ ಉದ್ಯಮಿ ಮಾಡ್ಬಿಡ್ತು.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
0: ಸಮಯ 10 ಗಂಟೆ ಆಗ್ತಾ ಇದೆ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

0: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಜೂನ್ 1ರಂದು ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳಲ್ಲಿ ಶಾಲಾ ಪ್ರಾರಂಭೋತ್ಸವ ನಡೆಯಲಿದೆ. ಎಲ್ಲಾ ಶಾಲೆಗಳಲ್ಲಿ ಏಕಕಾಲಕ್ಕೆ ನಡೆಯಲಿರುವ ಮಹಾಪೋಷಕ ಶಿಕ್ಷಕರ ಸಭೆ ಮೆಗಾ ಪಿಟಿಎಂ ಅನ್ನು ಉದ್ದೇಶಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ವಿಡಿಯೋ ಸಂವಾದದ ಮೂಲಕ ಮಾತನಾಡಲಿದ್ದಾರೆ. ನಿರ್ಭಯಾ ಯೋಜನೆಯಡಿ 18.85 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೆಂಗಳೂರು ನಗರದಲ್ಲಿ ಕಮಾಂಡ್ ಸೆಂಟರ್, ಇಂಟಿಗ್ರೇಟೆಡ್ ಸಪೋರ್ಟ್ ಸೆಂಟರ್ ಹಾಗೂ ವಿವಿಧ ಸ್ಥಳಗಳಲ್ಲಿ 60 ನೆರವು ಮಹಿಳಾ ಪೊಲೀಸ್ ಹೊರಠಾಣೆ ರೂಪಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಯುಜಿಸಿಇಟಿ 2026 ಸೀಟು ಹಂಚಿಕೆ ಬಗ್ಗೆ ಜಾಗೃತಿ ಮೂಡಿಸಲು ರಾಜ್ಯದ 65 ಸರ್ಕಾರಿ ಹಾಗೂ ಅನುದಾನಿತ ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ದಂತ ವೈದ್ಯಕೀಯ ಕಾಲೇಜುಗಳಲ್ಲಿ ಇಂದಿನಿಂದ ಇದೇ 30ರವರೆಗೆ ಮಂಥನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಇಂದಿನಿಂದ 29ರವರೆಗೆ ಮಕ್ಕಳಿಗೆ ಬಿತ್ತನೆಯಿಂದ ಬೆಳೆಯವರೆಗೆ ಕೃಷಿ ಪಯಣ ಬೇಸಿಗೆ ಶಿಬಿರ ಆಯೋಜಿಸಿದೆ. 8-14 ವರ್ಷದೊಳಗಿನ ಮಕ್ಕಳು ಭಾಗವಹಿಸಬಹುದು. ಮೈಸೂರಿನ ಶ್ರೀ ಚಾಮರಾಜೇಂದ್ರ ಮೃಗಾಲಯ ಹಾಗೂ ಕಾರಂಜಿಕೆರೆ ಪ್ರಕೃತಿ ಉದ್ಯಾನ ನಾಳೆ ಸಾರ್ವಜನಿಕರ ವೀಕ್ಷಣೆಗೆ ಲಭ್ಯವಿದೆ. ಫಾಲ್ಟಾ ವಿಧಾನಸಭಾ ಚುನಾವಣೆಯಲ್ಲಿ ದಾಖಲೆಯ ಅಂತರದಿಂದ ಗೆಲುವು ಸಾಧಿಸಿದ ಬಿಜೆಪಿ ಅಭ್ಯರ್ಥಿ ದೇಬ್ಯಾಂಗ್ಯು ಪಾಂಡಾ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಈ ಗೆಲುವು ಪಶ್ಚಿಮ ಬಂಗಾಳದ ಜನತೆಯ ಬಿಜೆಪಿಯ ಬಗ್ಗೆ ಇರುವ ಅಚಲ ನಂಬಿಕೆಯನ್ನು ಸೂಚಿಸುತ್ತದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾರೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಈ ತಿಂಗಳ 28ರಂದು ನಿಗದಿಯಾಗಿದ್ದ ಸಾಮಾನ್ಯ ವಿಶ್ವವಿದ್ಯಾಲಯ ಪ್ರವೇಶ ಪರೀಕ್ಷೆ ಪದವಿ ಪೂರ್ವ ಸಿಯುಇಟಿ ಯುಜಿ 2026 ಪರೀಕ್ಷೆಗಳನ್ನು ಮುಂದೂಡಿದೆ. ಸರ್ಕಾರದ ಅಧಿಸೂಚನೆಯ ಪ್ರಕಾರ ಈದ್ ಉಲ್ ಜುಹಾ ಬಕ್ರೀದ್ ರಜಾದಿನದ ದಿನಾಂಕವನ್ನು ಬದಲಾಯಿಸಿದ ದೃಷ್ಟಿಯಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ನಾರ್ವೆ ಚೆಸ್ 2026 ನಾರ್ವೆಯ ಓಸ್ಲೋದಲ್ಲಿ ಇಂದು ಮೊದಲ ಸುತ್ತಿನ ಪಂದ್ಯಗಳೊಂದಿಗೆ ಪ್ರಾರಂಭವಾಗಲಿದೆ. ಭಾರತೀಯ ಕಾಲಮಾನ ರಾತ್ರಿ 8:30 ಪಂದ್ಯಾವಳಿ ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.
1: ಸುಮತಿ, ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ.
2: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದೀನಿ.
1: ಅಂತೂ ಗ್ಯಾರಂಟಿ ನಿನ್ನ ಉದ್ಯಮಿ ಮಾಡ್ಬಿಡ್ತು.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ಅಜ್ಜಿ, ಹೊಸ ಕರ್ನಾಟಕ ತಗೊಂಡ್ಯ?
5: ಹೌದವ್ವ, ಸಿದ್ದರಾಮಯ್ಯನವರ ಸರ್ಕಾರದ ಗೃಹ ಲಕ್ಷ್ಮಿ ಸೇರಿ ಎಲ್ಲಾ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000-6,000 ಉಳಿತಾಯ ಆಗ್ತಿದೆ. ಅದ್ರಲ್ಲೇ ಕಣ್ಣಾಪರೇಷನ್ ಆಯ್ತು. ನಿಮ್ಮಪ್ಪ ಹೊಸ ಕನ್ನಡಕನು ಕೊಡ್ಸುದ್ನವ್ವ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

0: भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
4: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
3: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
6: ನಮಸ್ಕಾರ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಆರಂಭದ ಗೀತೆ ಧರ್ಮಸೆರೆ ಚಿತ್ರದ್ದು, ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ. ವಿಜಯ ನರಸಿಂಹ ಅವರ ರಚನೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತ.

0: ನಡೆದು ಸುಸ್ತಾಗ್ತಿದ್ರು.
1: ಆದ್ರೆ ಈಗ ಗ್ಯಾರಂಟಿಗಳಿಂದ ಉಳಿತಾಯವಾದ ಹಣ ಕೂಡಿಟ್ಟು ವ್ಯಾಪಾರಕ್ಕೆ ಸ್ಕೂಟರ್ ತಗೊಂಡಿದ್ದೀನಿ. ನಮ್ಮಂತ 7 ಕೋಟಿ ಜನರಿಗೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳೇ ಆಸರೆ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇನ್ನೀಗ ರಂಗನಾಯಕಿ ಚಿತ್ರದ ಹಾಡು ಜಯಚಂದ್ರನ್ ಮತ್ತು ಎಸ್ಪಿ ಶೈಲಜಾ ಅವರು ಹಾಡಿದ್ದಾರೆ. ವಿಜಯ ನರಸಿಂಹ ಅವರ ರಚನೆಗೆ ಎಂ ರಂಗರಾವ್ ಅವರ ಸಂಗೀತ.

ಅಂತ ಹೇಳಿ ಇಬ್ರು ಪ್ರೇಮಿಗಳು ಹಾಡಿದ್ದನ್ನ ಕೇಳಿದ್ರಿ ಅಲ್ವಾ. ಇನ್ನೀಗ ಗುರಿ ಚಿತ್ರದಲ್ಲಿ ಇಬ್ರು ಪ್ರೇಮಿಗಳು ಹಾಡ್ತಾ ಇದ್ದಾರೆ, ತಂಗಾಳಿಯಂತೆ ಬಾಳಲ್ಲಿ ಬಂದೆ, ಸಂಗೀತದಂತೆ ಸಂತೋಷ ತಂದೆ.

ಬಯಸದೆ ಬಳಿ ಬಂದೆ, ತಂಗಾಳಿಯಂತೆ ಬಾಳಲ್ಲಿ ಬಂದೆ ಅನ್ನೋ ಎರಡು ಹಾಡುಗಳನ್ನ ಕೇಳಿದ್ರಿ ಅಲ್ವಾ? ಮುಂದಿನ ಎರಡು ವಿಶೇಷವಾದ ಹಾಡುಗಳು ಯಾವುದು ಗೊತ್ತಾ? ಒಂದು ಹಾಡನ್ನ ಕೇಳೋಣ, ಕಣ್ಣೇಕು ನಿನ್ನೇ ಹುಡುಕುತ್ತಿದೆ, ಇದು ಮತ್ತೆ ವಸಂತ ಚಿತ್ರದ್ದು. ಆ ನಂತರ ಇಬ್ರು ಪ್ರೇಮಿಗಳು ಹಾಡ್ತಾರೆ ಈ ಕಣ್ಣಿನ ಕಾಗುಣಿತ ಅಂತ ಹೇಳಿ, ಶ್ರೀಮಾನ್ ಚಿತ್ರದಿಂದ. ಈ ಎರಡು ವಿಶೇಷವಾದ ಹಾಡುಗಳು ಅಂದ್ರೆ, ಈ ಎರಡೂ ಹಾಡುಗಳಲ್ಲಿ ಭಾವಗಳು ಒಂದೇ ಆಗಿದೆ. ಈ ಹಿಂದೆ ಕೇಳಿದ ಎರಡು ಹಾಡು ಮತ್ತೆ ಈಗ ಕೇಳ್ತಿರೋ ಎರಡು ಹಾಡುಗಳಲ್ಲಿ ಒಂದೇ ಭಾವ ಇದೆ. ಕೇಳಿ ಬನ್ನಿ.

0: ಹಬ್ಬಕ್ಕೆ ಹೊಸ ಸೀರೆ ಆರ್ಡರ್ ಗಳು ಸಾಲ್ ಸಾಲಾಗಿ ಬಂದಿದೆ.
1: ಹೌದು ಕಣಮ್ಮ, ಆದಷ್ಟು ಬೇಗ ರೆಡಿ ಮಾಡಿ ಡಿಲಿವರಿ ಮಾಡ್ಬಿಡೋಣ.
2: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000 ಉಳಿತಾಯ ಆಗ್ತಿದೆ. ಆ ಹಣದಲ್ಲೇ ನನ್ನ ಹೆಂಡತಿ ಸೊಸೆ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸ್ವಾವಲಂಬಿಯಾಗಿದ್ದಾರೆ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

0: The Indian Navy invites online applications from unmarried male and female candidates for short service commission. Information technology entry. Last date for submission is 1st June 2026. For more details, visit www.joinindiannavy.gov.in. The Indian Navy. Combat ready, cohesive. Atmanirbhar. Safeguarding seas for a viksit Samriddh Bharat.
1: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಟ್ಯೂನ್ ಮಾಡಿರೋದು 102.9 FM ಕೇಳ್ತಾ ಇರುವ

ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್, ಸಮಯ 10:34. ಕೆಳಗರೆ ಎರಡೆರಡು ಹಾಡುಗಳಿಗೆ ಸಾಮ್ಯತೆ ಇರುವಂತಹ ಗೀತೆಗಳನ್ನ ಕೇಳ್ತಾ ಇದ್ದೀರಿ. ಇನ್ನೀಗ ಕೇಳೋಣ ಆಟೋ ರಾಜ ಚಿತ್ರದ ಒಂದು ಹಾಡು, ಹುಟ್ಟುಹಬ್ಬ ಸೆಲೆಬ್ರೇಷನ್ ಮಾಡುವಾಗ ಹಾಡುವಂತಹ ಎರಡು ಹಾಡುಗಳು. ಒಂದು ನಲಿವ ಗುಲಾಬಿ ಹೂವೆ ಅನ್ನೋ ಹಾಡನ್ನ ಕೇಳೋಣ, ಆನಂತರ ಯಾವ ಹೂವು ಯಾರ ಮುಡಿಗೆ, ಇದು ಸಹ ಹುಟ್ಟುಹಬ್ಬದ ಸೆಲೆಬ್ರೇಷನ್. ಅದರಲ್ಲೂ ನಾಯಕಿ ತನ್ನ ಹುಟ್ಟುಹಬ್ಬವನ್ನು ಸೆಲೆಬ್ರೇಷನ್ ಮಾಡಿಕೊಳ್ಳುವಾಗ ನಾಯಕ ಹಾಡುವ ಹಾಡಿದು ಬೆಸುಗೆ ಚಿತ್ರದ್ದು. ಈ ಎರಡು ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಕೇಳಿ.

ನಲಿವ ಗುಲಾಬಿ ಹೂವೆ, ಯಾವ ಹೂವು ಯಾರ ಮುಡಿಕೊ, ಈ ಎರಡೂ ಹಾಡುಗಳು ಬೇರೆ ಬೇರೆ ಚಿತ್ರದ್ದು. ಆದರೆ ಸಾಮ್ಯತೆ ಎಷ್ಟು ಚೆನ್ನಾಗಿದೆ ಅಂದರೆ, ನಾಯಕಿ ತನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ಬೇಕಾದ್ರೆ ನಾಯಕ ಹಾಡುವ ಹಾಡು. ಹಾಗೆ ಕೇಳಿದ್ರೆ ನೀವು ಗಮನಿಸಬಹುದು, ನಲಿವ ಗುಲಾಬಿ ಹೂವೆ ಈ ಒಂದು ಹಾಡಲ್ಲಿಯೂ ನಾಯಕನ ಕೈಯಲ್ಲಿ ಗುಲಾಬಿ ಹೂವು ಇರುತ್ತೆ. ಯಾವ ಹೂವು ಯಾರ ಮುಡಿಗೋ ಈ ಒಂದು ಹಾಡಿನ ಚಿತ್ರೀಕರಣದಲ್ಲೂ ನಾಯಕ ಶ್ರೀನಾಥ್ ಅವರ ಕೈಯಲ್ಲಿ ಗುಲಾಬಿ ಹೂವು ಇರುತ್ತೆ. ಹಾಗೆ ಈ ಎರಡೂ ಹಾಡಿನ ಸಂದರ್ಭ ಸಹ ಒಂದೇ, ಅದು ನಾಯಕಿಯ ಹುಟ್ಟುಹಬ್ಬ. ಈಗ ಮುಂದೆ ಕೇಳುವ ಎರಡು ಹಾಡುಗಳು ಸಾಮ್ಯತೆ ಇರುವ

ಹಾಡು ಯಾವುದು ಅನ್ನೋದಾದ್ರೆ, ಒಂದು ಬಂಗಾರದ ಹೂವು ಚಿತ್ರದ ನೀ ನಡೆವ ಹಾದಿಯಲ್ಲಿ ನಗೆ ಹೂವು ಬಾಡದಿರಲಿ ಅನ್ನೋ ಹಾಡು ಪಿ ಸುಶೀಲಾ ಮತ್ತು ಎಸ್ ಜಾನಕಮ್ಮ ಅವರು ಹಾಡಿದ್ದಾರೆ. ಮತ್ತೊಂದು ಹೃದಯ ಪಲ್ಲವಿ ಚಿತ್ರದ ನೀ ಬರೋ ದಾರಿಯಲಿ ಅನ್ನೋ ಹಾಡು. ಈ ಎರಡೂ ಹಾಡು ಫಿಮೇಲ್ ವರ್ಷನ್ನಲ್ಲಿ ಇದೆ. ಜೊತೆಗೆ ಈ ಎರಡೂ ಹಾಡಲ್ಲಿ ಪಿ ಸುಶೀಲಾ ಅವರ ಧ್ವನಿಯನ್ನು ನೀವು ಕೇಳಬಹುದು. ಬಂಗಾರದ ಹೂವು ಚಿತ್ರದಲ್ಲಿ ಎಸ್ ಜಾನಕಿ ಅವರು ಸಹ ದನಿಗೊಡಿಸಿದ್ದಾರೆ. ಎರಡು ಸಾಮ್ಯತೆ ಇರುವ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ನಿಮಗಾಗಿ ಓಲ್ಡ್ ಇಸ್ ಗೋಲ್ಡ್ ಅಲ್ಲಿ.

0: ಫ್ರಿಜ್ ಬೇಕಂದ್ರೆ ಮುಂದಿನ ಸಲ ನೋಡೋಣ ಅಂತಿದ್ದೆ, ಈಗ ಹೇಗ್ ತಂದೆ?
1: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಪುಣ್ಯ ಕಣೆ. ತಿಂಗಳಿಗೆ 5,000 ರೂಪಾಯಿ ಉಳಿತಾಯ ಆಗ್ತಿದೆ, ಆ ಹಣದಲ್ಲೇ ಫ್ರಿಜ್ ತಗೊಂಡೆ.
2: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಸಾಮ್ಯತೆ ಇರುವಂತಹ ಅಂದ್ರೆ ಒಂದಕ್ಕೊಂದು ಪೂರಕವಾಗಿರುವ ಹಾಡುಗಳನ್ನ ಕೇಳ್ತಾ ಇದ್ದೀರಿ ಬೇರೆ ಬೇರೆ ಸಿನಿಮಾಗಳಿಂದ. ಈಗ ಎರಡು ಹಾಡುಗಳು ಯಾವ ರೀತಿ ಸಾಮ್ಯತೆಯನ್ನು ಹೊಂದಿವೆ ಅನ್ನೋದಾದ್ರೆ, ಕೆಸರಿನ ಕಮಲ ಚಿತ್ರದ ಹಾಡನ್ನ ಕೇಳಿ, ನಗು ನೀ ನಗು ಅಂತ ಹೇಳಿ, ಅದಾದ ನಂತರ ಪ್ರೇಮದ ಕಾಣಿಕೆ ಚಿತ್ರದ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಅಂತ ಹೇಳಿ ಈ ಎರಡು ಹಾಡುಗಳನ್ನ ಕೇಳಿ. ಈ ಎರಡೂ ಹಾಡಲ್ಲಿ ಇರೋ ಸಾಮ್ಯತೆ ಏನು ಸಾಧ್ಯ ಆದ್ರೆ ಮೆಸೇಜ್ ಮಾಡಿ ತಿಳಿಸಿ. ನಮ್ಮ ಸಂಖ್ಯೆ 9483091029.
4: ನಗು ನೀ

ಎರಡು ಹಾಡಿಗೆ ಇರುವ ಸಾಮ್ಯತೆ ಏನು ಅಂತ ಕೇಳುಗರಿಗೆ ಹೇಳಲಾಗಿತ್ತು. ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ, ಹರೀಶ್ ಮಲ್ಲೇಶ್ವರಂ ಮಕ್ಕಳಿಗಾಗಿ ಹಾಡಿರುವ ಹಾಡಲ್ವಾ ಅಂತ ಹೇಳ್ತಾ ಇದ್ದಾರೆ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಕೇಳಿದ್ವಿ ಅಂತ ಅನೇಕರು ಸಂದೇಶ ಕಳಿಸಿ ಒಂದೇ ಹೋಲಿಕೆ ಇರುವ ಹಾಡುಗಳನ್ನು ಕೇಳೋದಕ್ಕೆ ಖುಷಿಯಾಯಿತು ಅಂತಿದ್ದಾರೆ. ಸಂಧ್ಯಾ ಮೋಹನ್ ಬಿ ಅವರು ಸಹ ಮಕ್ಕಳ ಸಾಹಿತ್ಯದ ಹಾಡುಗಳು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಎರಡು ಕೊನೆಯ ಹಾಡು, ಇನ್ನು ಅನಂತಕುಮಾರ್ ಅರಸು ಅವರು ಸಹ ಎರಡು ಹಾಡುಗಳ ಸಾಮ್ಯತೆಯಲ್ಲಿ ಪ್ರೇಮದ ಕಾಣಿಕೆ ಹಾಡಿರ್ಬೋದು ಅಥವಾ ಇನ್ನೊಂದು ಸಿನಿಮಾದ ಹಾಡಿನಲ್ಲಿ ನಾಯಕಿ ಮಕ್ಕಳ ಜೊತೆಗೆ ಹಾಡ್ತಾ ಇದ್ದಾರೆ ಅಂತಿದ್ದಾರೆ.

ಹೌದು, ಚಿತ್ರದ ನಾಯಕಿ ಮಕ್ಕಳ ಜೊತೆ ಹಾಡುವ ಎರಡು ಹಾಡುಗಳನ್ನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿದ್ರಿ. ಇದಾಗಿತ್ತು ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ. ನಾನು ಕೆ ಎನ್ ಅನುಪಮ. ಸಮಯ 11 ಗಂಟೆ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟಪತಿ ಭವನದಲ್ಲಿಂದು ನಡೆಯಲಿರುವ 2026ನೇ ಸಾಲಿನ ಮೊದಲ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು 66 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. 2026ನೇ ಸಾಲಿನಲ್ಲಿ 5 ಪದ್ಮವಿಭೂಷಣ, 13 ಪದ್ಮಭೂಷಣ ಮತ್ತು 113 ಪದ್ಮಶ್ರೀ ಪ್ರಶಸ್ತಿಗಳು ಸೇರಿದಂತೆ 131 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲು ರಾಷ್ಟಪತಿ ಅವರು ಅನುಮೋದನೆ ನೀಡಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಮಧ್ಯಪ್ರಾಚ್ಯ ಬಿಕ್ಕಟ್ಟು ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಕಚ್ಚಾ ತೈಲ ಬೆಲೆ 100 ಅಮೆರಿಕನ್ ಡಾಲರ್ ದಾಟಿದೆ. ಹೀಗಾಗಿ ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರದಲ್ಲಿ ಮತ್ತೆ ಏರಿಕೆ ಮಾಡಲಾಗಿದೆ. ಪ್ರತಿ ಲೀಟರ್ ಪೆಟ್ರೋಲ್ಗೆ 2.71 ರೂಪಾಯಿ ಹಾಗೂ ಪ್ರತಿ ಲೀಟರ್ ಡೀಸೆಲ್ಗೆ 2.61 ರೂಪಾಯಿಯಷ್ಟು ಹೆಚ್ಚಿಸಲಾಗಿದೆ. ಕಳೆದ 2 ವಾರಗಳಲ್ಲಿ ಇದು 4ನೇ ಬಾರಿ ಏರಿಕೆ ಮಾಡಿದಂತಾಗಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 909 ಅಂಕಗಳ ಏರಿಕೆಯೊಂದಿಗೆ 76,318 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 263 ಅಂಕ ಏರಿಕೆಯ ನಂತರ 23,978 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 25 ಪೈಸೆ ಏರಿಕೆಯೊಂದಿಗೆ 95.35 ರೂಪಾಯಿಯಷ್ಟಿದೆ. ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯು ರೋಚಕ ಹಂತ ತಲುಪಿದ್ದು ಪ್ಲೇಆಫ್ಗೆ ವೇದಿಕೆ ಸಿದ್ದಗೊಂಡಿದೆ. 10 ತಂಡಗಳು ಪಾಲ್ಗೊಂಡಿರುವ ಪಂದ್ಯಾವಳಿಯಲ್ಲಿ 4 ತಂಡಗಳು ಪ್ಲೇಆಫ್ಗೆ ತೇರ್ಗಡೆ ಹೊಂದಿದ್ದು ಉಳಿದ 6 ತಂಡಗಳು ನಿರ್ಗಮಿಸಿವೆ. ಉದ್ಘಾಟನಾ ಆವೃತ್ತಿಯ ಚಾಂಪಿಯನ್ ರಾಜಸ್ಥಾನ ಇದೇ 27ರಂದು ಎಲಿಮಿನೇಟರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಎದುರಿಸಲಿದೆ. ಇದೇ 26ರಂದು ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ಬೆಂಗಳೂರು ಮತ್ತು ಗುಜರಾತ್ ತಂಡಗಳು ಮುಖಾಮುಖಿಯಾಗಲಿವೆ. ನೋವಾಕ್ ಜೋಕೋವಿಚ್ ಅವರು ರೋಲ್ಯಾಂಡ್ ಗ್ಯಾರೋಸ್ನ ಮೊದಲ ಸುತ್ತಿನಲ್ಲಿ ಫ್ರಾನ್ಸ್ನ ಜೊವಾನಿ ಎಂಪೈಟಿ ಪೆರಿಕಾರ್ಡ್ ವಿರುದ್ದ 5-7, 7-5, 6-1, 6-4 ಸೆಟ್ಗಳಿಂದ ಹೋರಾಟ ನಡೆಸಿ ಜಯ ಗಳಿಸುವ ಮೂಲಕ ಪ್ಯಾರಿಸ್ನಲ್ಲಿ 2ನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00 ಗಂಟೆಗೆ.

0: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ, ಮಾಹಿತಿ ನೀಡಿ, ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ.
0: ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. 11:05:03 ಈ ಸಮಯದಲ್ಲಿ ಮಧ್ಯಾಹ್ನದ ಕಾರ್ಯಕ್ರಮಗಳಲ್ಲಿ ಸೋಮವಾರದ ಈ ದಿನ ನಿಮ್ಮ ಜೊತೆಯಾಗ್ತಾ ಇದ್ದೀನಿ, ನಿಮ್ಮ ಗೆಳತಿ ನಂದಿನಿ. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಆತ್ಮೀಯ ಕೇಳುಗರೆಲ್ಲರಿಗೂ ಈ ಮಧ್ಯಾಹ್ನದ ಎಲ್ಲ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ.

ಈ ಮಧ್ಯಾಹ್ನ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಹೊಸ ಗೀತೆಗಳ ಕಾರ್ಯಕ್ರಮ ಕೇಳ್ತೀರಿ. ಆನಂತರ ಮೂಡಿಬರಲಿದೆ ಕಲಾಭಾರತಿ ಕಾರ್ಯಕ್ರಮ ವಿವಿಧ ಭಾರತಿಯಲ್ಲಿ. ಇಂದಿನ ಕಲಾಭಾರತಿ ಕಾರ್ಯಕ್ರಮದ ತಾರೆ ಯಶವಂತ್ ಹಳಿಬಂಡಿ ಅವರು. ಇವತ್ತು ಅವರ ಜನ್ಮದಿನ, ಹಾಗಾಗಿ ಅವರು ಹಾಡಿರುವ ಹಾಡುಗಳನ್ನು ಕೇಳ್ತಾ ಅವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ತಾ ಸಾಗೋಣ. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಹಾಗೆ 12:05 ನೀವೆಲ್ಲ ಆತುರದಿಂದ ಕಾಯ್ತಾ ಇರೋ ಕರೆಗೊಂದು ಹಾಡು ಕಾರ್ಯಕ್ರಮ. ನೀವು ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆಗಳನ್ನು ಕೇಳ್ಬೋದು. ಹೊಸ ಕೇಳುಗರು ಆದಷ್ಟು ಪ್ರಯತ್ನ ಮಾಡಿ ಕರೆ ಮಾಡೋದಕ್ಕೆ, ಹಳೆ ಕೇಳುಗರು ಸ್ವಲ್ಪ ಹಿಂದೆ ಇದ್ದರೆ ಒಳ್ಳೆಯದು, ಯಾಕೆಂದರೆ ಹೊಸಬರಿಗೆ ಅವಕಾಶ ಸಿಗಲಿ ಅನ್ನೋ ಸದುದ್ದೇಶದಿಂದ. ಇನ್ನು 1:10 ಕನ್ನಡದಲ್ಲಿ ವಾರ್ತೆಗಳ ನಂತರ ಇಮೇಲ್ ಹಾಗೂ ಪತ್ರಾಧಾರಿತ ಚಿತ್ರಗೀತೆಗಳು 1:20. ನಂತರ 2:30 ಸ್ಪಂದನ ಇಮೇಲ್ ಬೇಸ್ಡ್ ಕಾರ್ಯಕ್ರಮವಿರುತ್ತೆ. ಇಮೇಲ್ ಮೂಲಕ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಳಿಸಬಹುದು, ಅವೆಲ್ಲವನ್ನ ಸ್ಪಂದನ ಕಾರ್ಯಕ್ರಮದಲ್ಲಿ ಓದಲಾಗುತ್ತೆ. 2:40 ಚಿತ್ರತಾನ, ಒಂದೇ ಚಿತ್ರದ ಗೀತೆಗಳು. ಇಂದು ಸಿಂಹ ಜೋಡಿ ಚಿತ್ರದ ಗೀತೆಗಳು ಮೂಡಿಬರಲಿದೆ. ಆನಂತರ 4:00-5:00 ಸಮಯದಲ್ಲಿ ಪರಿಮಳ ಕೇಳಲಿದ್ದೀರಿ. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಈಗ ಬ್ಯಾಕ್ ಟು ಬ್ಯಾಕ್ ಹಿಟ್ ಸಾಂಗ್ಸ್.

0: ಆಯಸು, ನೀನು ಆಕಾಶ, ನಾನು ಭೂಮಿ, ನಾವಿಬ್ರು ಯಾವತ್ತೂ ಒಂದಾಕಾಕಿಲ್ಲ.
1: ಆಕಾಶ, ಈ ಭೂಮಿ, ಎಲ್ಲೋ ಒಂದ್ ಕಡೆ ಎರಡು ಒಂದಾಗಿವೆ. ನಂಬಿಕೆ ಪ್ರೀತಿ ಇದ್ರೆ ಎಲ್ಲ ಸಾಧ್ಯ ಆಗತ್ತೆ.
0: ನೀನ್ ಹೇಳೋದು ನಿಜನಾ?

0: ಪಿರುತಿ ಮಾಡೋಣ.
1: ನಾವೇನ ಪಿರುತಿ ಮಾಡಿದ್ವಿ, ಆದ್ರೆ ನಮ್ಮ ಬದುಕಕ್ಕೆ ಇವರೆಲ್ಲ ಬಿತ್ತಾರ?
2: ಯಾರ್ ಯಾಕೋ ಬಿಡ್ಬೇಕು, ನಮ್ ಬದುಕು ನಮ್ಮಿಷ್ಟ. ನೀನೇ ನನ್ ಸರ್ವಸ್ವ, ನೀನ್ ಇಲ್ಲ ಅಂದ್ರೆ

0: ಈಗಷ್ಟೇ ನೀವು ಕೇಳಿದ್ದು 2025 ತೆರೆಗೆ ಬಂದಂತಹ ತಮಟೆ ಚಿತ್ರದ ಗೀತೆ. ಸಂತೋಷ್ ವೆಂಕಿ, ಅನನ್ಯ ಪ್ರಕಾಶ್ ಮತ್ತು ಸಂಗಡಿಗರು ಸಿದ್ದಲಿಂಗಯ್ಯನವರ ಸಾಹಿತ್ಯಕ್ಕೆ ದನಿಯಾಗಿದ್ರು. ಮದನ್ ಪಟೇಲ್ ಅವರ ಸಂಗೀತ ಸಂಯೋಜನೆ ಈ ಒಂದು ಗೀತೆಗಿತ್ತು. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಹೊಸ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಸಾಂಗ್ಸ್ ನಿಮಗಾಗಿ ಮೂಡಿ ಬರ್ತಾ ಇದೆ.
1: पॉडकास्ट और वायरल रील्स के शोर में सोचो असली ओजी कौन है. बॉस रेट्रो इज द न्यू कूल और इंडिया का सबसे पहला ट्रेंड सेटर है अपना आकाशवाणी. वही सुकून वाली वाइब, म्यूजिक और सॉलिड इन्फो पूरे 90 सालों से नॉन स्टॉप ट्रेंडिंग. ट्यून इन करो क्योंकि लेजेंड्स कभी आउटडेटेड नहीं होते. आकाशवाणी 90 ईयर्स से इंडिया की ओरिजिनल आवाज.
2: ಆಕಾಶವಾಣಿಗೆ 90. ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಗೆ 90. ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಮಹೇಶ ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲ.
1: ನನ್ಗಲ್ಲ ಕಣೋ, ನನ್ ಮನೆಯವಳಿಗೆ ಥ್ಯಾಂಕ್ಸ್ ಹೇಳು, ಅವಳಿಂದನೆ ಈ ಆಟೋ ತಗೊಂಡಿದ್ದು.
2: ಹೌದಣ್ಣ, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ಸೂಫ್ರಮ್ ಸೋ ಚಿತ್ರದ ಗೀತೆಯನ್ನ ನೀವು ಈ ಹಿಂದೆ ಕೇಳಿದ್ರಿ. ಆ ಗೀತೆಯನ್ನ ಹಾಡಿದವರು ಇಂದು ನಾಗರಾಜ್ ಹಾಗೂ ವಾಸುಕಿ ವೈಭವ್ ಅವರು. ಸುಮೇಧ್ ಅವರ ಸಂಗೀತ ಸಂಯೋಜನೆ, ರಾಜ್ ಬಿ ಶೆಟ್ಟಿ ಅವರ ಸಾಹಿತ್ಯ ಈ ಗೀತೆಗಿತ್ತು. ಕೇಳ್ತಾ ಇದ್ದೀರಾ ಚಿತ್ರಗೀತೆಗಳು, ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಸಾಂಗ್ಸ್ ನಿಮಗಾಗಿ ಮೂಡಿ ಬರ್ತಾ ಇದೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ.
5: ನಿನ್ನ

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕ್ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ ಎಷ್ಟ್ ಬೇಕೋ ಅಷ್ಟ್ ನೀರ್ ಹಾಕೊಂಡ್ ಜಾಲ್ಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
1: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
3: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
4: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಏನೋ ರಂಗಪ್ಪ, ಕೋಟಿಯಲ್ಲಿ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು?
1: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
2: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ.

0: ವಿಜಯ್ ಪ್ರಕಾಶ್ ಮತ್ತು ಸಂಗಡಿಗರ ಧ್ವನಿಯಲ್ಲಿದ್ದ ಈ ಗೀತೆ ಪುಷ್ಪ 2 ಚಿತ್ರದ್ದು. ವರದರಾಜ್ ಚಿಕ್ಕಬಳ್ಳಾಪುರ ಮತ್ತು ಸಿಜು ತುರವೂರ್ ಅವರ ಸಾಹಿತ್ಯ, ದೇವಿಶ್ರೀ ಪ್ರಸಾದ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿತ್ತು. ಇದುವರೆಗೆ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಸಾಂಗ್ಸ್ ಕೇಳ್ತಾ ಇದ್ರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ. ಇನ್ನೀಗ ಕೇಳೋಣ ಕಲಾ ಭಾರತಿ ಕಾರ್ಯಕ್ರಮ ಈ ಒಂದು ವಿರಾಮದ ನಂತರ.
1: ಪಲುಕು ಪಲುಕು ಒಲವಿನಲ್ಲಿ ಮಿನುಗು ತಳಮ್ಮೋ, ಜಳುಕು ಜಳುಕು ನಗೆಯ ಚಲ್ಲಿ ಜಿನುಗು ತಳಮ್ಮೋ.
2: ನಮಸ್ಕಾರ, ನಾನು ಎಸ್ ನಾರಾಯಣ್ ಮಾತಾಡ್ತಾ ಇದ್ದೀನಿ. ನನಗೆ ಬಿಡುವಾದಾಗಲೆಲ್ಲ ನಾನು ವಿವಿಧ ಭಾರತಿಯನ್ನ ಕೇಳ್ತಾ ಇರ್ತೀನಿ. ಬಾಲ್ಯದಿಂದಲೂ ನನಗೆ ವಿವಿಧ ಭಾರತಿ ಅಂದ್ರೆ ಒಂಥರ ಗೆಳತಿ ಇದ್ದ ಹಾಗೆ. ಬೇಜಾರಾದಾಗೆಲ್ಲ ಇದನ್ನ ಟ್ಯೂನ್ ಮಾಡ್ಕೋತೀನಿ. ವಿವಿಧ ಭಾರತಿ ಬರೀ ಮನರಂಜನೆಗೋಸ್ಕರ ಅಲ್ಲ, ಹಲವಾರು ಮಾಹಿತಿಗಳು ಕೂಡ ಕೊಡ್ತಾ ಇರುತ್ತೆ ನಿಮ್ಗೆ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆಯ ಬಗ್ಗೆ, ಕನ್ನಡ ನೆಲ ಜಲದ ಸೊಗಡಿನ ಬಗ್ಗೆ, ಇತಿಹಾಸದ ಬಗ್ಗೆ ಯಾವುದೇ ಮಾಹಿತಿಗಳು ಬೇಕಾದರೂ ಕೂಡ ವಿವಿಧ ಭಾರತಿಯನ್ನ ಟ್ಯೂನ್ ಮಾಡಿ.
0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಆತ್ಮೀಯ ಕೇಳುಗರಿಗೆಲ್ಲ ಕಲಾಭಾರತಿ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳ್ತಾ ಇರೋದು ನಿಮ್ಮ ಗೆಳತಿ ನಂದಿನಿ. ಈ ದಿನದ ಕಲಾಭಾರತಿಯ ತಾರೆ ಯಾರು? ಈ ಗೀತೆಯನ್ನ ಕೇಳಿ ಬನ್ನಿ, ಅವರ ಬಗ್ಗೆ ಇನ್ನಷ್ಟು ಮಾತುಕತೆಯನ್ನ ಆಡ್ತಾ ಸಾಗೋಣ.

ಸಂತ ಶಿಶುನಾಳ ಶರೀಫರ ರಚನೆ ಅದೇ ಚಿತ್ರಕ್ಕಾಗಿ ಅಳವಡಿಸಲಾಗಿತ್ತು. ಸಿ ಅಶ್ವಥ್ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಗೀತೆ ಮೂಡಿಬಂದ ಧ್ವನಿಗಳು ಯಶವಂತ್ ಹಳಿಬಂಡಿ ಮತ್ತು ಸಂಗಡಿಗರು. ಹೌದು, ಇವತ್ತು ಖ್ಯಾತ ಸಂಗೀತ ಕಲಾವಿದ ಯಶವಂತ್ ಹಳಿಬಂಡಿ ಅವರ ಜನ್ಮದಿನ. ಸುಗಮ ಸಂಗೀತ, ಚಿತ್ರಗೀತೆಗಳು, ಜಾನಪದ ಗೀತೆಗಳು, ಹೀಗೆ ಹಲವಾರು ಪ್ರಕಾರಗಳಲ್ಲಿ ತಮ್ಮ ಹಾಡುಗಾರಿಕೆಯ ಕೌಶಲ್ಯತೆಯನ್ನು ಮೆರೆದಿರುವ ಖ್ಯಾತ ಸಂಗೀತ ಕಲಾವಿದ ಯಶವಂತ್ ಹಳಿಬಂಡಿ ಅವರು. ಇವರನ್ನು ಅವರ ಜನ್ಮದಿನದಂದು ಗೌರವಪೂರ್ಣವಾಗಿ ಸ್ಮರಿಸುತ್ತಾ ಅವರ ಮಧುರ ಕಂಠದಲ್ಲಿ ಮೂಡಿಬಂದ ಗೀತೆಗಳನ್ನು ಆಸ್ವಾದಿಸುತ್ತಾ ಸಾಗೋಣ ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ.

ಅಂಬಿಕಾ ತನಯ ದತ್ತರ ರಚನೆಯನ್ನ ಹಾಡಿದವರು ಯಶವಂತ್ ಹಳಿಬಂಡಿ ಮತ್ತು ಸಂಗಡಿಗರು. ಭಾವಗೀತೆ ಕೇಳಿದ್ರಲ್ಲ, ಅವರದೇ ಧ್ವನಿಯಲ್ಲಿ ಯಶವಂತ್ ಹಳಿಬಂಡಿ ಅವರ ಜನ್ಮದಿನ ಇಂದು ಅವರನ್ನು ಗೌರವಪೂರ್ಣವಾಗಿ ಸ್ಮರಿಸುತ್ತಾ ಅವರ ಮಧುರ ಕಂಠದಲ್ಲಿ ಮೂಡಿಬಂದ ವಿವಿಧ ಪ್ರಕಾರಗಳ ಗೀತೆಗಳನ್ನು ಕೇಳ್ತಾ ಸಾಗೋಣ. ಅವರು ಜನಿಸಿದ್ದು May 25, 1950. ಅವರ ಜನ್ಮದಿನದಂದು ಅವರನ್ನು ಈ ದಿನ ಸ್ಮರಣೆ ಮಾಡಿಕೊಳ್ತಾ ಕಲಾಭಾರತಿ ಕಾರ್ಯಕ್ರಮ ಸಾಗ್ತಾ ಇದೆ. ದರಾ ಬೇಂದ್ರೆ ಅವರ ಜಾನಪದ ಗೀತೆಗಳು ಮತ್ತು ಕವಿತೆಗಳನ್ನು ಹಾಡುವ ಮೂಲಕ ಹೆಸರುವಾಸಿಯಾದಂಥವರು ಗಾಯಕ ಯಶವಂತ್ ಹಳಿಬಂಡಿ ಅವರು. ಬೇಂದ್ರೆ ಅವರ ಎಲ್ಲ ಹಾಡುಗಳು ಹಾಡಿದ್ದಾರೆ, ಸರಿಸುಮಾರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಹಾಡಿದ್ದಾರೆ ಅಂತ ಹೇಳ್ಬೋದು. ಅವುಗಳ ಪೈಕಿ ಪಾತ್ರಗಿತ್ತಿ ಪಕ್ಕ ನೋಡಿದ್ದೇನೆ ಅಕ್ಕ, ಕುಣಿಯೋಣು ಬಾರ ಕುಣಿಯೋಣು ಬಾ ಬಾರೋ ಸಾಧನ ಕೇರಿಗೆ ಮತ್ತು MN ವ್ಯಾಸರಾವ್ ಅವರ ರಚನೆಗಳಾದ ಹೋಗು ಮನಸೇ ಅನ್ನೋ ಗೀತೆ ದೊಡ್ಡ ಹಿಟ್ ಆಯಿತು. ಅವರನ್ನು ಬಹಳ ಎತ್ತರಕ್ಕೆ ಏರಿಸಿತ್ತು. ಅವರ ಕಂಠವನ್ನು ಇಡೀ ಕರ್ನಾಟಕಕ್ಕೆ ಪರಿಚಯ ಮಾಡಿದ್ದು, ಜನಪ್ರಿಯಗೊಳಿಸಿದ್ದು ಈ ಗೀತೆಗಳು. ಅವರ ಗಾಯನ ಶೈಲಿಯಲ್ಲಿನ ವಿಶಿಷ್ಟ ದೇಸಿ ಸೊಗಡು ಇಂದಿಗೂ ಎಂದೆಂದಿಗೂ ಮರೆಯಲಾರದ ಒಂದು ನೆನಪು.

0: ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ರಚನೆಯನ್ನ ಕೇಳಿದ್ರಿ. ಯಶವಂತ್ ಹಳಿಬಂಡಿ ಅವರ ಧ್ವನಿಯಲ್ಲಿ ಕೇಳ್ತಾ ಇದ್ದೀರಾ ಕಲಾಭಾರತಿ ಕಾರ್ಯಕ್ರಮ. ಖ್ಯಾತ ಸುಗಮ ಸಂಗೀತ ಗಾಯಕ ಯಶವಂತ್ ಹಳಿಬಂಡಿ ಅವರ ಕುರಿತಾದ ಮಾತುಕತೆ. ಅವರ ಜನ್ಮದಿನದ ಸಂದರ್ಭದಲ್ಲಿ ಈ ದಿನ ಗೌರವಪೂರ್ಣವಾಗಿ ಆ ಮಹಾನ್ ಕಲಾವಿದನನ್ನು ನೆನೆಸಿಕೊಳ್ಳುತ್ತಾ ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ.
1: ರಮೇಶ, ಸಿಟಿ ಕೆಲ್ಸಕ್ಕೆ ಹೋಗ್ತೀನಿ ಅಂತಿದ್ದೆ, ಇನ್ನೂ ಇಲ್ಲೇ ಕಂಪ್ಯೂಟರ್ ಇಟ್ಕೊಂಡು ಕೂತಿದ್ದೀಯ?
2: ಹೌದು ತಾತ, ಅಮ್ಮ ಗೃಹಲಕ್ಷ್ಮಿ ದುಡ್ಡು ಉಳಿಸಿದ್ಲು, ನಾನು ಯುವನಿಧಿಯಿಂದ ಕಂಪ್ಯೂಟರ್ ಟ್ರೈನಿಂಗ್ ತಗೊಂಡೆ, ಈಗ ಇಲ್ಲೇ ಡಿಜಿಟಲ್ ಸೇವಾ ಕೇಂದ್ರ ಶುರು ಮಾಡಿದ್ದೀನಿ.
1: ಶಭಾಷ್ ಮಗನೇ.
3: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಕನ್ನಡ ಜಿಲ್ಲೆಯ ಹಳಿಯಾಳದಲ್ಲಿ ಜನಿಸಿದ ಇವರು ಅನೇಕ ಸಂಗೀತ ದಿಗ್ಗಜರ ಜೊತೆ ತಮ್ಮ ಒಡನಾಟವನ್ನು ಇಟ್ಕೊಂಡಿದ್ದರು. ಬಾಳಪ್ಪ ಹುಕ್ಕೇರಿ ಅವರು ಬಹಳಷ್ಟು ಇವರನ್ನು, ಅವರ ಗಾಯನ ಇವರಿಗೆ ತುಂಬ ಒಂದು ರೀತಿ ಮಾದರಿಯಾಗಿತ್ತು ಅಂತಲೇ ಹೇಳ್ಬೋದು. ಒಂದು ಸರ್ಕಾರಿ ನೌಕರಿಯಲ್ಲಿ ಇದ್ದುಕೊಂಡು ಕೂಡ ಇವರು ತಮ್ಮ ಪ್ರವೃತ್ತಿಯಾಗಿ ಹಾಡುಗಾರಿಕೆಯನ್ನು ತೆಗೆದುಕೊಂಡು ಸಂಗೀತ ಕಲಾವಿದರಾಗಿ, ಸುಗಮ ಸಂಗೀತ ಗಾಯಕರಾಗಿ ಬಹಳಷ್ಟು ಹೆಸರುವಾಸಿಯಾದಂಥವರು ಯಶವಂತ್ ಹಳಿಬಂಡಿ ಅವರು. ಈಗಷ್ಟೇ ನೀವು ಕೇಳಿದ್ದು ಡಾಕ್ಟರ್ ಕೆ ವಿ ಶ್ರೀನಿವಾಸ ಮೂರ್ತಿ ಅವರ ಒಂದು ರಚನೆಯನ್ನು ಮಧುರವಾಗಿ ಹಾಡಿದಂಥವರು ಯಶವಂತ ಹಳಿಬಂಡಿ ಅವರು. ಇವತ್ತು ಅವರ ಜನ್ಮದಿನ, ಹಾಗಾಗಿ ಅವರನ್ನು ಗೌರವಪೂರ್ಣವಾಗಿ ನೆನಪು ಮಾಡಿಕೊಳ್ತಾ ಇದ್ದೇವೆ ಕಲಾಭಾರತಿ ಕಾರ್ಯಕ್ರಮದಲ್ಲಿ. 1970 ದಶಕದಲ್ಲಿ ಆಕಾಶವಾಣಿಯ ಹಿರಿಯ ಶ್ರೇಣಿಯ ಕಲಾವಿದರು ಆದಂಥವರು ಯಶವಂತ್ ಹಳಿಬಂಡಿ ಅವರು. ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಸೇರಿದಂತೆ ಇನ್ನೂ ಹಲವಾರು ಪ್ರಶಸ್ತಿಗಳನ್ನು ಇವರು

ಏರಿಸಿಕೊಂಡಿದ್ದಾರೆ. ಇಂಥ ಮಹಾನ್ ಕಲಾವಿದನನ್ನ ಗೌರವ ಪೂರ್ಣವಾಗಿ ನೆನಪಿಸಿಕೊಳ್ಳುತ್ತಾ ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಕೇಳಲಿದ್ದೇವೆ. ಡಾಕ್ಟರ್ ಕೆ ವಿ ಶ್ರೀನಿವಾಸಮೂರ್ತಿ ಅವರದೇ ಮತ್ತೊಂದು ರಚನೆ ಕೇಳಿ ಆನಂದಿಸಿ.

ಇಂಥ ಸುಮಧುರ ಕಂಠ ನಮ್ಮನ್ನು ಅಗಲಿದ್ದು 22 ಜನವರಿ 2014. ಇವತ್ತು ಆ ಮಹಾನ್ ವ್ಯಕ್ತಿ ನಮ್ಮ ಜೊತೆ ಇಲ್ಲದೆ ಹೋದರೂ ಕೂಡ, ನಮ್ಮ ನಡುವೆ, ನಮ್ಮ ಸಾಂಸ್ಕೃತಿಕ ಲೋಕದಲ್ಲಿ ಇಲ್ಲದೆ ಹೋದರೂ ಕೂಡ ಅವರ ಧ್ವನಿ, ಅವರ ಹಾಡುಗಳು ಸದಾ ನಮ್ಮ ಕಿವಿಯಲ್ಲಿ ರಿಂಗಣಿಸ್ತಾನೆ ಇರ್ತವೆ. ಯಶವಂತ ಹಳಿಬಂಡಿ ಅವರನ್ನು ಗೌರವಪೂರ್ಣವಾಗಿ ನೆನಪಿಸಿಕೊಳ್ಳುವಂತಹ ದಿನ ಇಂದು, ಜನ್ಮದಿನ. ಅವರದು ಕನ್ನಡ ಸುಗಮ ಸಂಗೀತ ಕ್ಷೇತ್ರದ ಪ್ರಖ್ಯಾತ ಕಲಾವಿದರು ಯಶವಂತ ಹಳಿಬಂಡಿಯವರು. ಅವರ ಬಗ್ಗೆ ಕಲಾಭಾರತಿ ಕಾರ್ಯಕ್ರಮ ಇದುವರೆಗೆ ಮೂಡಿ ಬಂದದ್ದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ.

ಇದುವರೆಗೆ ಕಲಾಭಾರತಿ ಕಾರ್ಯಕ್ರಮ ಪ್ರಸಾರವಾಯಿತು. ಸಮಯ 12 ಗಂಟೆ ಆಗ್ತಾ ಇದೆ. ಇನ್ನು ಮುಂದೆ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ನಿರ್ಭಯಾ ಯೋಜನೆಯಡಿ 18.85 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೆಂಗಳೂರು ನಗರದಲ್ಲಿ ಕಮಾಂಡ್ ಸೆಂಟರ್ ಇಂಟಿಗ್ರೇಟೆಡ್

0: ಇಂಟಿಗ್ರೇಟೆಡ್ ಸಪೋರ್ಟ್ ಸೆಂಟರ್ ಹಾಗೂ ವಿವಿಧ ಸ್ಥಳಗಳಲ್ಲಿ 60 ನೆರವು ಮಹಿಳಾ ಪೊಲೀಸ್ ಹೊರ ಠಾಣೆ ರೂಪಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ತುರ್ತು ನೆರವು ಕೋರಿ ಅಗ್ನಿ ಕರೆ ಮಾಡಿದ 8,547 ಜನರಿಗೆ ರಕ್ಷಣೆ ಹಾಗೂ 5,491 ಕೋಟಿ ರೂಪಾಯಿಯಷ್ಟು ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸಲಾಗಿದೆ ಎಂದು ಮುಖ್ಯಮಂತ್ರಿ ಹೇಳಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ಸಂಜೆ ಹೊಸದಿಲ್ಲಿಯ ರಾಷ್ಟ್ರಪತಿ ಭವನದಲ್ಲಿ ಆಯೋಜಿತ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. 2026 ಮೊದಲ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟ್ರಪತಿಗಳು 2 ಪದ್ಮವಿಭೂಷಣ, 6 ಪದ್ಮಭೂಷಣ ಹಾಗೂ 58 ಪದ್ಮಶ್ರೀ ಸೇರಿದಂತೆ ಒಟ್ಟು 66 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದ ಶಿರಾಲಿಯ ಕಳಿನಟ್ಟಿ ನದಿಯಲ್ಲಿ ಕಪ್ಪೆಚಿಪ್ಪು ಸಂಗ್ರಹಕ್ಕೆ ತೆರಳಿದ್ದ ಒಟ್ಟು 11 ಜನರು ಅಸುನೀಗಿದ್ದಾರೆ. ನೀರಿನಲ್ಲಿ ಮುಳುಗಿ ನಾಪತ್ತೆಯಾಗಿದ್ದ ಪಡುಶಿರಾಲಿ ನಿವಾಸಿ 52 ವರ್ಷದ ಜಟ್ಟಪ್ಪ ನಾಯ್ಕ ಅವರ ಮೃತದೇಹ ಇಂದು ಬೆಳಗ್ಗೆ ಪತ್ತೆಯಾಗಿದೆ. ಮೃತಪಟ್ಟವರ ಕುಟುಂಬಸ್ಥರಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿರುವುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ಎಸ್ ವೈದ್ಯ ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಉಡುಪಿ ಹಾಗೂ ಕುಂದಾಪುರದ ಆಸ್ಪತ್ರೆಗಳಲ್ಲಿ ದಾಖಲಾಗಿ ಚಿಕಿತ್ಸೆಯಲ್ಲಿರುವ ಸಂತ್ರಸ್ತರನ್ನು ಭೇಟಿ ಮಾಡಿದ ಸಚಿವರು ಆರೋಗ್ಯ ವಿಚಾರಿಸಿ ಚಿಕಿತ್ಸೆಯ ಸಂಪೂರ್ಣ ವೆಚ್ಚ ಸರ್ಕಾರ ಭರಿಸಲಿದೆ ಎಂದರು. ಸಂತ್ರಸ್ತರ ನೋವಿಗೆ ಸ್ಪಂದಿಸಿ ತಕ್ಷಣ ಪರಿಹಾರ ಘೋಷಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಉತ್ತರ ಕನ್ನಡ ಜಿಲ್ಲೆ ಜನತೆ ಪರವಾಗಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜನಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಣ ಹಾಗೂ ಉದ್ಯೋಗದಲ್ಲಿ ಮೀಸಲಾತಿ ಕಲ್ಪಿಸಬೇಕು, 2022 ಅಧಿನಿಯಮವನ್ನು ಜಾರಿಗೊಳಿಸಬೇಕು ಎಂದು ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಆಗ್ರಹಿಸಿದ್ದಾರೆ. ಉಚ್ಚ ನ್ಯಾಯಾಲಯ ನೀಡಿರುವ ತಡೆಯಾಜ್ಞೆಗೊಳಿಸಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮುಂದಾಗಬೇಕು ಎಂದು ಕೊಪ್ಪಳ ನಗರದಲ್ಲಿ ಆಯೋಜಿತ ಸಂವಾದದಲ್ಲಿ ಪಾಲ್ಗೊಂಡು ಬಳಿಕ ಸುದ್ದಿಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡಿದರು.
1: ನಾನು ಕೇಳ್ತಾ ಇರೋದು ನನ್ನ ಹಳ್ಳಿನಲ್ಲಿ ನನ್ನ ತಮ್ಮನೋ ನನ್ನ ಅಣ್ಣೋ ಇನ್ನೊಬ್ಬನೋ ಇದಾನಲ್ಲ ಅವರ ಮಕ್ಕಳಿಗೆ, ಅರೆ ಒಂದು ಏನಪ್ಪ ಅಂದ್ರೆ ನಮಗೆ ಈ ರಿಕ್ರೂಟ್ಮೆಂಟ್ ಆಗೋದಕ್ಕೆ ಮೊದಲು ಪರಿಹಾರ ರೂಪಿಸುವಂತದಕ್ಕೆ, ಯಾಕಂದ್ರೆ ನಾಳೆ ನಮಗೆ ಏಕದಮ್ 56,000 ಅಂತಾರೆ, 2,000 ಹೆಚ್ಚು ಉದ್ಯೋಗ ಹೋಗ್ತದೆ. ನಾಳೆ ಇಂಜಿನಿಯರಿಂಗ್ ಮೆಡಿಕಲ್ ಮತ್ತೊಂದು ಮಗದೊಂದು ಆದ್ರೆ ಅದರಲ್ಲಿ ನಮ್ಮ ಮಕ್ಕಳಿಗೆ ಅಡ್ಮಿಷನ್ ಸಿಗೋದಿಲ್ಲ, ಅನೇಕರಿಗೆ ತೊಂದರೆ ಆಗ್ತವೆ. ಇದನ್ನ ಗಮನದಲ್ಲಿಟ್ಟುಕೊಂಡು ಸರ್ಕಾರಗಳು ತೀರ್ಮಾನ ತಗೊಳ್ಳಿ. ಸರ್ಕಾರಗಳು ಎರಡೂ ಸಹ ನಮ್ಮ ತಾಳ್ಮೆ ಪರೀಕ್ಷೆ ಮಾಡೋದಕ್ಕೂ ಹೋದ್ರೆ ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಅಹಿಂಸಾತ್ಮಕವಾಗಿ ಏನು ಹೋರಾಟಗಳಿದ್ದಾವೆ, ನಾನಾಗಲೇ ಹೇಳಿದೆ, ಒಂದು ಅಹೋರಾತ್ರಿ ಸಾಂಕೇತಿಕ ಧರಣಿಯನ್ನ ಬೆಂಗಳೂರಿನಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡುವಂತದ್ದು ಒಂದು ಸಜೆಷನ್ ಇದೆ.
0: ಪೆಟ್ರೋಲ್ ಬೆಲೆಯನ್ನು ಇಂದು ಲೀಟರ್ಗೆ 2.61 ರೂಪಾಯಿ ಹೆಚ್ಚಿಸಲಾಗಿದ್ದು ಡೀಸೆಲ್ ಬೆಲೆ ಲೀಟರ್ ಒಂದಕ್ಕೆ 2.71 ರೂಪಾಯಿ ಹೆಚ್ಚಳವಾಗಿದೆ. ಇದು ಕಳೆದ 2 ವಾರಗಳಲ್ಲಿ 4ನೇ ದರ ಏರಿಕೆಯಾಗಿದೆ. ಯುಜಿಸಿ ಸಿಇಟಿ 2026 ಸೀಟು ಹಂಚಿಕೆ ಬಗ್ಗೆ ಜಾಗೃತಿ ಮೂಡಿಸಲು ರಾಜ್ಯದ 65 ಸರ್ಕಾರಿ ಹಾಗೂ ಅನುದಾನಿತ ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ದಂತ ವೈದ್ಯಕೀಯ ಕಾಲೇಜುಗಳಲ್ಲಿ ಇಂದಿನಿಂದ 30ನೇ ತಾರೀಖಿನವರೆಗೆ ಮಂಥನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸಿಇಟಿ ಆನ್ಲೈನ್ .karnataka.gov.in /ಮಂಥನ 2026 ಕೊಂಡಿ ಬಳಸಿ ಹೆಸರು ನೋಂದಾಯಿಸಿ ಪಾಲ್ಗೊಳ್ಳುವಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಕೋರಿದ್ದಾರೆ. ಜೂನ್ 1 ತಾರೀಖು ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳಲ್ಲಿ ಶಾಲಾ ಪ್ರಾರಂಭೋತ್ಸವ ನಡೆಯಲಿದೆ. ಎಲ್ಲ ಶಾಲೆಗಳಲ್ಲಿ ಏಕಕಾಲಕ್ಕೆ ನಡೆಯಲಿರುವ ಮಹಾಪೋಷಕ ರಕ್ಷಕರ ಸಭೆ ಮೆಗಾ ಪಿಟಿಎಂ ಅನ್ನು ಉದ್ದೇಶಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ವಿಡಿಯೋ ಸಂವಾದದ ಮೂಲಕ ಮಾತನಾಡಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ MyGOV.in ಮೂಲಕ ಹಂಚಿಕೊಳ್ಳಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ.
1: ಇಷ್ಟೊಂದು ದೊಡ್ಡ ಆರ್ಡರ್ ಗಳನ್ನ ಒಬ್ಬರೇ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದೀರಾ?
2: ಎಲ್ಲಾನು ಸಿದ್ರಾಮಯ್ಯನವರ ಗ್ಯಾರಂಟಿಗಳಿಂದ. ತಿಂಗಳಿಗೆ ಉಳಿತಾಯ ಮಾಡಿರೋ 5-6 ಸಾವಿರ ರೂಪಾಯಿನ ಕೂಡಿಟ್ಟು ತಗೊಂಡಿರೋ ದೊಡ್ಡ ಗ್ರೈಂಡರ್ ಇಂದ ಕ್ಯಾಟರಿಂಗ್ ನಡೆಸ್ತಿದ್ದೀನಿ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
0: ಆತ್ಮೀಯ ಕೇಳುಗರೆ, ಪ್ರತಿದಿನ ಈ ಸಮಯ ಅಂದರೆ ನಿಮಗೆಲ್ಲ ಗೊತ್ತು, ನೀವು ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆಗಳನ್ನು ಕೋರಿಕೆಯಾಗಿ ಸಲ್ಲಿಸಿದರೆ ನಾವು ಅದನ್ನು ಪ್ರಸಾರ ಮಾಡ್ತೇವೆ. ಇದು ಕರೆಗೊಂದು ಹಾಡು ಕಾರ್ಯಕ್ರಮ. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2226-1257 ಅಥವಾ 2226-3927 0807. ಇದು ಎಸ್ ಟಿ ಡಿ ಕೋಡ್ ಸಂಖ್ಯೆ, ಬೆಂಗಳೂರಿನ ಎಸ್ ಟಿ ಡಿ ಕೋಡ್ ಸಂಖ್ಯೆ. ಇನ್ನು ಮತ್ತೊಂದು ಮನವಿ ಎಂದಿನಂತೆ ನಿಮ್ಮಲ್ಲಿ, ಹೊಸಬರಿಗೆ ಆದಷ್ಟು ಅವಕಾಶ ಕೊಡಿ. ಹೊಸ ಕೇಳುಗರು ಅನೇಕರು ಕರೆ ಮಾಡ್ತಾರೆ, ಲೈನ್ ಸಿಗೋದಿಲ್ಲ, ಹಾಗಾಗಿ ಸುಮ್ಮನೆ ನಾವು ಹಾಡುಗಳನ್ನು ಕೇಳಿ ಆನಂದಿಸ್ತೀವಿ ಅಂತ ಹೇಳ್ತಾರೆ. ನಮಗೆ ಯಾವಾಗ ಚಾನ್ಸ್ ಸಿಗೋದು ಅಂತ ಕೆಲವರು ಕೇಳಿದ್ರೆ, ಕೆಲವರು ಬರೀ ಹೊಸಬರು ಹೊಸಬರು ಅಂತೀರಾ, ಹಳೆಬರು ನಿಮ್ಮ ಖಾಯಂ ಶ್ರೋತೃಗಳು ಬೇಡವೇ ನಿಮಗೆ ಅಂತ ಕೆಲವರು ಕೇಳ್ತೀರಾ. ಆದರೆ ಒಂದು ಅರ್ಥ ಮಾಡ್ಕೊಳ್ಳಿ, ಒಂದು 3 ತಿಂಗಳು ಹಳೆ ಕೇಳುಗರು ಯಾರಿದ್ದೀರಾ, ಅವರು ಜಸ್ಟ್ ಹಾಡುಗಳನ್ನು ಕೇಳಿ ಆನಂದಿಸಿ ಇತರರಿಗೆ ಅವಕಾಶ ಮಾಡಿಕೊಡಿ ಅನ್ನೋದೇ ನಮ್ಮ ಮನವಿ. ಬನ್ನಿ ಆರಂಭದಲ್ಲಿ ಒಂದು ಗೀತೆಯೊಂದಿಗೆ ಶುರು ಮಾಡೋಣ ಕಾರ್ಯಕ್ರಮವನ್ನು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಹಾಡಿದ್ದಾರೆ, ಎಸ್ ನಾರಾಯಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತವಿದೆ. ಈ ಗೀತೆ ವಸಂತ ಕಾವ್ಯ ಚಿತ್ರದ್ದು.

0: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನೀವಿದ್ದೀರಾ, ನಮ್ಮ ಕೇಳುಗರೊಬ್ಬರು ಕರೆ ಮಾಡಿದ್ದಾರೆ. ಹಲೋ
1: ಹಲೋ, ನಮಸ್ಕಾರ ಸರ್.
0: ನಮಸ್ಕಾರ, ಯಾರು ಕರೆ ಮಾಡಿರೋದು?
1: ಸರ್, ಬೈಲಹೊಂಗಲಿಂದ ಪರಶುರಾಮ್ ಪಾಟೀಲ್, ಸಿನಿಮಾ ಆಪರೇಟರ್.
0: ಪರಶುರಾಮ್ ಪಾಟೀಲ್ ಅವರು ಸಿನಿಮಾ ಆಪರೇಟರ್ ಅಂದ್ರೆ ನಿಮಗೆ ಖಂಡಿತ ಹಾಡುಗಳು ಬಹಳಷ್ಟು ಇಷ್ಟ ಆಗಿರುತ್ತೆ, ಬಹಳಷ್ಟು ಇಷ್ಟ ಇರುತ್ತೆ, ಅಪರೂಪದ ಗೀತೆಗಳು ಗೊತ್ತಿರುತ್ತೆ ನಿಮಗೆ ಅಲ್ವಾ?
1: ಹೌದ್ರಿ, ಹೌದ್ರಿ ಮೇಡಮ್.
0: ಸರಿ, ಯಾವ ಗೀತೆಗೆ?
1: 40-45 ವರ್ಷ ಹಿಂದಿನ ಹಾಡುಗಳೆಲ್ಲ ಜ್ಞಾಪಕ ಅದಾವ್ರಿ.
0: ಯಾವ ಗೀತೆಗೆ ಕರೆ ಮಾಡಿದ್ದೀರಾ?
1: ಈಗ ಅನಂತನಾಗ ಸುಜಾತ ಅರ್ಜಿ ನಟಿಸಿದ ಚಿತ್ರ ನನ್ನ ದೇವರು, ಅದರಲ್ಲಿ ದುಂಡು ಮಲ್ಲಿಗೆ ಮಾತಾಡಿ ಅಂದ್ರೆ ರಾಜನ್ ನಾಗೇಂದ್ರ ಸಂಗೀತ ಮೇಡಮ್, ತುಂಬಾ ಸುಮಧುರವಾದ ಹಾಡು.
0: ನೋಡಿದೀರಾ ಚಿತ್ರ?
1: ನಾ ನಡಿಸೇನ್ರಿ ಅದನ್ನ.
0: ಸರಿ, ಇನ್ನೇನ್ ಕೇಳೋ ಅಷ್ಟೇ ಇಲ್ಲ. ಸರಿ ಸರಿ ಸರಿ. ಇದೊಂದು ಕಾದಂಬರಿ ಆಧಾರಿತ ಚಿತ್ರನ?
1: ಹೌದ್ರಿ, ಕಾದಂಬರಿ
0: ನಿಜ. ಹೌದು
1: ಹೌದ್ರಿ.
0: ನೀವ್ ಅದನ್ನ ಗಮನಿಸಿದಿರೋ ಇಲ್ವೋ ಅಂತ ಕೇಳದೆ, ಯಾರ ಕಾದಂಬರಿ ಅಂತ ಹೇಳ್ಬೋದಾ?
1: ಹೇಳಿದ್ರಿ ಮೇಡಮ್, ನಾವೆಲ್ ಆಧಾರಿತ ಇರೋದು, ನಾವೆಲ್ ಕಾದಂಬರಿ. ಚಂದ, ಬಹಳ ಚಂದ ಡೈರೆಕ್ಷನ್.
0: ಯಾರ ನಿರ್ದೇಶನ, ಯಾವ ಕಾದಂಬರಿ ಆಧಾರಿತ ಚಿತ್ರ ಗೊತ್ತಾ?
1: ಕಾದಂಬರಿ ಹೆಸರು ಗೊತ್ತಿಲ್ರಿ. ಸುಮಾರು 40 ವರ್ಷ ಹಿಂದಿನ ಚಿತ್ರ ಇದು.
0: ನಟ ನಟಿಯರ ಹೆಸರು ಗೊತ್ತಿದ್ಯಲ್ಲ, ಅದೇ ಖುಷಿ.
1: ಸುಜಾತಾ ನಟಿ ರೀ, ಎರಡನೇ ನಟಿ ಅನಂತ ನಾಗರಿ.
0: ಸರಿ ಸರಿ, ಧನ್ಯವಾದ. ಒಳ್ಳೆ ಗೀತೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ, ಕೇಳಿ ಗೀತೆಯನ್ನ. ಧನ್ಯವಾದ ಕರೆ ಮಾಡಿದ್ದಕ್ಕೆ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ದುಂಡು ಮಲ್ಲಿಗೆ ಮಾತಾಡಯ್ಯ ನನ್ನ ದೇವರು ಚಿತ್ರದ ಗೀತೆ ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತವಿದ್ದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ರು. ಬಹಳ ಚಂದದ ಗೀತೆ. ನಮ್ಮ ಕೇಳುಗರೊಬ್ಬರು ಕರೆ ಮಾಡಿ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಕೇಳಿಸಿ ಅಂತ ಹೇಳಿದ್ರು. ಅವರಿಗಾಗಿ ಮೂಡಿ ಬಂತು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ.
2: ಏನಮ್ಮ ಸುಮತಿ, ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ.
3: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದೀನಿ.
2: ಅಂತೂ ಗ್ಯಾರಂಟಿ ನಿನ್ನ ಉದ್ಯಮಿ ಮಾಡ್ಬಿಡ್ತು.
4: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ವರ್ಷ.

0: ಇದು ಕರೆಗೊಂದು ಹಾಡು ಕಾರ್ಯಕ್ರಮ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ. ನಮ್ಮ ಕೇಳುಗರೊಬ್ರು ಕರೆ ಮಾಡಿದ್ದಾರೆ. ಹಲೋ,
1: ಹಲೋ,
0: ನಮಸ್ಕಾರ. ಯಾರು ಕರೆ ಮಾಡಿರೋದು? ಎಲ್ಲಿಂದ? ಯಾವ ಗೀತೆಗೆ ಕರೆ ಮಾಡಿದ್ದೀರಾ ನೀವು? ಓಮೈನಾ ಓಮೈನಾ. ನಿಮ್ಮ ಧ್ವನಿ ಸ್ವಲ್ಪ ಸರಿಯಾಗಿ ಕೇಳಿಸ್ತಾ ಇಲ್ಲ, ನನ್ನ ಧ್ವನಿ ನನಗೆ ಎಕೋ ಆಗ್ತಾ ಇದೆ. ದಯವಿಟ್ಟು ಸರಿಯಾಗಿ ಇರೋ ಕಡೆ, ನೆಟ್ವರ್ಕ್ ಸರಿ ಇರೋ ಕಡೆ ನಿಂತ್ಕೊಳ್ಳಿ. ಟೈಲರ್ ಕೆಲಸ ನಿಮ್ದೇನ ಅಂಗಡಿ? ನೀವು ಕೆಲಸ ಮಾಡ್ತಾ ಇದ್ದೀರಾ ಅಲ್ಲಿ?
1: ಮನೆ ಇರೋದು ರಾಜೇಂದ್ರ ನಗರ, ಕೆಲಸ ಮಾಡೋದು ಅಂಬೇಡ್ಕರ್ ನಗರ.
0: ಓಕೆ, ಸರಿ ಸರಿ ಸರಿ. ಈ ಗೀತೆ ಯಾಕೆ ಇಷ್ಟ ನಿಮಗೆ?
1: ನಮ್ದು ಕಿಚನ್ ಇಲ್ಲ, ಹಾಡು ಚೆನ್ನಾಗಿದೆ ಮೇಡಮ್.
0: ಇಲ್ಲ, ಕನೆಕ್ಟ್ ಆಗಲ್ಲ. ಹಲೋ ಅಂದ್ರೆ ಕೇಳಿಸ್ತಾ ಇರ್ಲಿಲ್ಲ ಆಗ್ಲೇ, ಅದಕ್ಕೋಸ್ಕರ ಇವಾಗ ಕನೆಕ್ಟ್ ಆಗಿದ್ಯಲ್ಲ. ಕೇಳಿ, ನಿಮ್ಗೆ ಹೇಳಿ ಹೇಳಿ
1: ಒಂದ್ ಮಾತು ಕೇಳ್ಬೇಕಾಗಿತ್ತು. ಎರಡು ನಂಬರ್ ಕೊಡ್ತಾರಲ್ಲ, ಎರಡು ನಂಬರ್ ಮಾಡಿದ್ರೆ ಯಾವ್ದು ಒಂದು ನಂಬರ್ ಅಟೆಂಡ್ ಮಾಡ್ಬೇಕಲ್ವಾ?
0: ಆಗುತ್ತಲ್ಲ, ಇನ್ನೊಬ್ರನ್ನ ಅಟೆಂಡ್ ಮಾಡ್ತಾ ಇರ್ತೀವಲ್ಲ, ಅದಕ್ಕೇನೆ ಇದು. ಒಂದು ಕೆಲವು ಸಲ ಏನಾಗುತ್ತೆ
1: ನೋಡಿ, ನಮ್ಮ ವಾರಕ್ಕೆ ಒಂದಷ್ಟು ಫೋನ್ ಮಾಡ್ತೀನಿ, ಅಟೆಂಡ್ ಮಾಡಲ್ಲ ನೀವು?
0: ಇಲ್ಲ ಇಲ್ಲ, ಮಾಡ್ತೀವಲ್ಲ, ಅದಕ್ಕೆ ಬೇರೆಯವ್ರು ಮಾಡ್ತಾ ಇರ್ತಾರೆ. ನಿಮ್ಮಂತ ಹೊಸ ಕೇಳುಗರಿಗೆ ಅವಕಾಶ ಸಿಗ್ಲಿ ಅಂತಲೇ ನಾವು ಕಾರ್ಯಕ್ರಮದ ಆರಂಭದಲ್ಲಿ ಹೇಳಿರ್ತೀವಿ. ಸರಿ ಸರಿ, ಈಗ ಮಾಡಿದ್ದೀರಲ್ಲ, ಕೇಳಿ ನಿಮ್ಮ ಇಷ್ಟದ ಗೀತೆ ಬರ್ತಾ ಇದೆ. ಧನ್ಯವಾದ ಕರೆ ಮಾಡಿದ್ದಕ್ಕೆ.

ರಾಜೇಶ್ ಕೃಷ್ಣನ್ ಚಿತ್ರ ಮತ್ತು ಸಂಗಡಿಗರ ಧ್ವನಿಯಲ್ಲಿದೆ ಯಜಮಾನ ಚಿತ್ರದ ಗೀತೆ ಇದು. ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ ಸಂಯೋಜನೆಯಲ್ಲಿದೆ. ಕೇಳಿ ಆನಂದಿಸಿ. ಇದು ಕರೆಗೊಂದು ಹಾಡು ಕಾರ್ಯಕ್ರಮ.

0: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನೀವಿದ್ದೀರಾ. ಈಗ ನಮ್ಮ ಕೇಳುಗರೊಬ್ಬರು ಕರೆ ಮಾಡಿದ್ದಾರೆ. ಹಲೋ ವಿವಿಧ ಭಾರತಿ, ನಮಸ್ಕಾರ.
1: ನಮಸ್ತೆ ಮೇಡಮ್.
0: ನಮಸ್ಕಾರ, ವಿವಿಧ ಭಾರತಿ ಕರೆ ಮಾಡಿದ್ದೀರಾ? ಯಾವ ಗೀತೆಗಾಗಿ ಕರೆ ಮಾಡಿದ್ದೀರಾ ನೀವು?
1: ಮಾನಸ ಸರೋವರ ಮೇಡಮ್.
0: ಯಾವ ಗೀತೆ ಅದರಲ್ಲಿ?
1: ನೀನೇ ಸಾಕಿದಾಗಿ ನೀ ನಿನ್ನ ಮುದ್ದಿನ ಹಾಗೆ ನೆನಕೈದೆ.
0: ಯಾಕೆ ಆ ಗೀತೆ ಇಷ್ಟ
1: ಮೇಡಮ್? ಕೆಲವರೆಲ್ಲ ಸ್ವಲ್ಪ ಚೆನ್ನಾಗಿ ನಮ್ ಜೊತೆಗೆ ಇದ್ದು ನಮ್ಗೆ ಮೋಸ ಮಾಡ್ತಾರೆ ಆತರ, ಅದಕ್ಕೋಸ್ಕರ ಅದು ಮಾಡ್ತಾರೆ.
0: ಹೌದು, ನಿಮ್ ಹೆಸರು ಹೇಳಲಿಲ್ವಲ್ಲ ನೀವು, ದಯವಿಟ್ಟು ಹೆಸರು ಹೇಳಿ.
1: ಗೋಪಿ.
0: ಎಲ್ಲಿಂದ?
1: ಬೇಗೂರು.
0: ಬೇಗೂರ್ನಿಂದ. ಏನ್ ಮಾಡ್ಕೊಂಡಿದ್ದೀರಿ ಗೋಪಿ ಅವರೇ?
1: ಟೈಲರ್ ಕೆಲಸ ಮಾಡ್ತಾ ಇದ್ದೀನಿ
0: ಮೇಡಮ್. ಏನೇನ್ ಬಟ್ಟೆ ಹೊಲಿತೀರಾ?
1: ಹೌದು ಮೇಡಮ್, ಲೇಡೀಸ್ ಟೈಲರ್, ಜೆಂಟ್ಸ್ ಟೈಲರ್.
0: ಡಿಸೈನರ್ ವೇರ್ ಎಲ್ಲ ಹೊಲಿತೀರಾ?
1: ಹೌದು ಮೇಡಮ್, ಮಾಡ್ತೀವಿ.
0: ಸೊ ನೋಡಿ, ರೇಡಿಯೋ ನಿಮ್ ಜೊತೆಗಿದ್ರೆ, ಅದರಲ್ಲೂ ವಿವಿಧ ಭಾರತಿ ಟ್ಯೂನ್ ಮಾಡಿದ್ರೆ ಖಂಡಿತ ನಿಮ್ಗೆ ಮನೋರಂಜನೆ ಸಿಗ್ತಾ ಇರುತ್ತೆ, ಮಾಹಿತಿ ಸಿಗ್ತಾ ಇರುತ್ತೆ, ನಿಮ್ ಕೆಲಸಗಳು ಆಗ್ತಾ ಇರುತ್ತೆ ಅಲ್ವಾ?
1: ಹೌದು ಮೇಡಮ್, ಹೌದು ಮೇಡಮ್. ಟಿವಿ ನೋಡ್ಬೇಕಾದ್ರೆ ಕೆಲಸ ಆಗೋದಿಲ್ಲ, ಆದ್ರೆ ರೇಡಿಯೋ ಕೇಳ್ಬೇಕಾದ್ರೆ ಒಂದ್ ಕಡೆ ಕೇಳ್ತಾ ಇದ್ದೀವಿ, ಒಂದ್ ಕಡೆ
0: ಕೆಲಸನೂ ಆಗುತ್ತೆ. ಹೌದು ಹೌದು
1: ಹೌದು, ಯಾವ್ದು ಪ್ರಾಬ್ಲಮ್ ಇರೋದಿಲ್ಲ, ಆರಾಮಾಗಿ ಕೇಳ್ಕೊಂಡಿರ್ಬೋದು ಮೇಡಮ್.
0: ಯಾವ್ಯಾವ ಕಾರ್ಯಕ್ರಮ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ
1: ಮೇಡಮ್? ಎಲ್ಲ ಈಗ ಬೆಳಿಗ್ಗೆ ಟೈಮ್ ಅಥವಾ ಇದು ಹಳೆ ಫಿಲಮ್ ಆಗ್ತಿದ್ರಲ್ಲ, ರಜತಾಂತರಂಗ ಆಗ್ತಾ ಇಲ್ಲ ಮೇಡಮ್.
0: ರಜತಾಂತರಂಗ.
1: ಈಗ
0: ಈಗ ಸ್ವಲ್ಪ ಬದಲಾವಣೆ ಆಗಿದೆ, ಸ್ವಲ್ಪ ಬದಲಾವಣೆ ಇರಲಿ ಅಂತ. ವಿವಿಧ ಭಾರತಿ ಅಲ್ವಾ, ಅದಕ್ಕೋಸ್ಕರ. ಮತ್ತೆ ಇನ್ಯಾವ್ಗೆ ಇನ್ಯಾವ ಕಾರ್ಯಕ್ರಮಗಳು ಕೇಳ್ತೀರಾ
1: ಮೇಡಮ್? ಇದು ಎಲ್ಲ ಕೇಳಿ, ಬೆಳಗ್ಗೆ ಒಂದು 10 ಗಂಟೆಯಿಂದ ನೈಟ್ 6 ಗಂಟೆವರೆಗೆ ಎಲ್ಲ ಕಾರ್ಯಕ್ರಮ ಕೇಳ್ತಾ.
0: ಒಳ್ಳೆಸ್ ಗೋಲ್ಡ್ ಕೇಳ್ತೀರಾ 10 ರಿಂದ 11?
1: ತುಂಬಾ ಇಂಪಾರ್ಟೆಂಟ್
0: ಮೇಡಮ್. ಯಾಕೆ ಇಂಪಾರ್ಟೆಂಟ್ ಅಂತೀರಾ?
1: ಸಾಹಿತ್ಯ ಸಂಗೀತ ಎಲ್ಲ ಚೆನ್ನಾಗಿರ್ತವೆ, ಮತ್ತು ಕೇಳಕ್ಕೂ ಚೆನ್ನಾಗಿರ್ತವೆ,
0: ಹಳೆ ಹಾಡುಗಳು ಎಂಜಾಯ್ ಮಾಡಬಹುದು ಅಲ್ವಾ?
1: ಈಗಿನ ರೆಕಾರ್ಡ್ ಕೇಳಕ್ಕೂ ಇಂಟ್ರೆಸ್ಟ್ ಬರೋದು, ಬರೀ ಮ್ಯೂಸಿಕ್ ಇರುತ್ತೆ ಅವತ್ತು,
0: ಅದೊಂಥರ ಚೆನ್ನಾಗಿರುತ್ತೆ. ಅದರಲ್ಲೂ ಕೆಲವು ಹಾಡುಗಳು, ಹೊಸ ಹಾಡುಗಳು ಅದು ಚೆನ್ನಾಗಿರುತ್ತವೆ.
1: ಹೌದು
0: ಹೌದು ಹೌದು, ಕೇಳಿ ಈಗ ನಿಮ್ ಇಷ್ಟದ ಗೀತೆ ಬರ್ತಾ ಇದೆ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಆತ್ಮೀಯ ಕೇಳುಗರೆ, ಕರೆಗೊಂದು ಹಾಡು ಕಾರ್ಯಕ್ರಮದ ಮುಂದಿನ ಗೀತೆ ಮಾನಸ ಸರೋವರ ಚಿತ್ರದ್ದು, ವಿಜಯ ನರಸಿಂಹ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತಕ್ಕೆ ದನಿಯಾಗಿದ್ದಾರೆ SP ಬಾಲಸುಬ್ರಹ್ಮಣ್ಯಂ. ಈ ಗೀತೆಯನ್ನ ನಮ್ಮ ಕೇಳುಗರು ಗೋಪಿ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ಅವರಿಗಾಗಿ ಮೂಡಿ ಬರ್ತಾ ಇದೆ.

0: ಸ್ವಾತಿ ಅವರೇ, ಬೇಕರಿಲಿ ಏನಿವತ್ತು ಹೊಸ ಕೇಕ್ ವೆರೈಟಿಗಳು ಜೋರಾಗಿವೆ?
1: ಹೌದು ಸರ್, ಸಿದ್ದರಾಮಯ್ಯ ಅವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣದಲ್ಲೇ ಹೊಸ ಬೇಕಿಂಗ್ ಅವನ್ ತಗೊಂಡು ವೆರೈಟಿ ಕೇಕ್ಗಳನ್ನ ಮಾಡ್ತಿದ್ದೀನಿ.
0: ಓ, ನಿಮ್ ತರನೇ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಗ್ಯಾರಂಟಿ ಶಕ್ತಿ ತುಂಬುತ್ತಿದೆ ನೋಡಿ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ವರ್ಷ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನೀವಿದ್ದೀರಾ. ನಮ್ಮ ಕೇಳುಗರೊಬ್ರು ಕರೆ ಮಾಡಿದ್ದಾರೆ. ಹಲೋ
1: ನಮಸ್ಕಾರ ಅಕ್ಕ.
0: ನಮಸ್ಕಾರ, ಯಾರು ಕರೆ ಮಾಡಿರೋದು?
1: ಹಳೆ ಬೈಪ್ಪನಿಂದ ಮಂಜುನಾಥ್ ಅಂತ ಕಬ್ಬಳೆಯಿಂದ ಅಂತ ಹೇಳಿದ್ನಲ್ಲ ಅಕ್ಕ.
0: ಮಂಜುನಾಥ್ ಹಳೆ ಬೈಯಪ್ಪನ ಹಳ್ಳಿಯಿಂದ ಕರೆ ಮಾಡಿದ್ದೀರಾ. ಯಾವ ಗೀತೆಗಾಗಿ ಕರೆ ಮಾಡಿದ್ದೀರಾ
1: ಅಕ್ಕ? ಅದೇ ರಾಮಾಪುರ ಶ್ರಮ ಚಿತ್ರದಲ್ಲಿ ನಾ ಬಿಡುವೇನ ಅಂತ ಆಗಿದೆ ಅಕ್ಕ.
0: ಆ ಗೀತೆ ತುಂಬಾ ಇಷ್ಟನಾ ನಿಮ್ಗೆ
1: ಅಕ್ಕ? ಆಗಸ್ಟ್ ಇಂದ ಯಾಕ ಆದ್ಮೇಲೆ ಸ್ವಲ್ಪ ಪ್ರೈವೇಟ್ ಆಗ್ಬಿಟ್ಟಿದೆ ನನಗೆ.
0: ಚೆನ್ನಾಗಿದ್ದೀನಿ ಕೇಳಿ. ನಿಮ್ ಇಷ್ಟದ ಗೀತೆ ಮೂಡಿ ಬರ್ತಾ ಇದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಧನ್ಯವಾದಗಳು.

0: ರಾಮ ಪರಶುರಾಮ ಚಿತ್ರದ ಗೀತೆ ಇದು. ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ ಗೀತೆಗೆ ಸಂಗೀತ ರಾಜನ್ ನಾಗೇಂದ್ರ ಅವರದು, ಜಿ ಉದಯ ಶಂಕರ್ ಅವರು ಸಾಹಿತ್ಯ ಒದಗಿಸಿದ್ರು. ಕೇಳ್ತಾ ಇದ್ದೀರಾ ಕರೆಗೊಂದು ಹಾಡು ಕಾರ್ಯಕ್ರಮ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ.
1: ನಮಸ್ಕಾರ, ನಾನು ಲಕ್ಷ್ಮಿ ಗೋಪಾಲ್ ಸ್ವಾಮಿ ಮಾತಾಡ್ತಾ ಇರೋದು. ಚಿಕ್ಕ ವಯಸ್ಸಿಂದನೂ ನಾನು ರೇಡಿಯೋ ಕೇಳ್ಕೊತಾ ಬರ್ತಾ ಇದ್ದೀನಿ. ನಮ್ಮ ಅಮ್ಮ ಡಾಕ್ಟರ್ ಉಮಾ ಗೋಪಾಲ್ ಸ್ವಾಮಿ ರೇಡಿಯೋ ಆರ್ಟಿಸ್ಟ್ ಆಗಿದ್ರು. ಸೊ ನಮ್ಗದೆಲ್ಲ ಒಳ್ಳೊಳ್ಳೆ ನೆನಪುಗಳು. ವಿವಿಧ ಭಾರತಿ ಬರೀ ಎಂಟರ್ಟೈನ್ಮೆಂಟ್ ಅಲ್ಲ, ಎನ್ರಿಚಿಂಗ್ ಅಂತ ಹೇಳ್ಬೋದು. ನಾನು ಯಾವಾಗ್ಲೂ ವಿವಿಧ ಭಾರತಿ ಕೇಳ್ತೀನಿ, ನೀವು ಕೇಳಿ ಆನಂದಿಸಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನೀವಿದ್ದೀರಾ. ನಮ್ಮ ಕೇಳುಗರೊಬ್ರು ಕರೆ ಮಾಡಿದ್ದಾರೆ. ಹಲೋ,
2: ಹಲೋ,
1: ನಮಸ್ಕಾರ. ಯಾರು ಕರೆ ಮಾಡಿರೋದು?
2: ನಮಸ್ಕಾರ ಮೇಡಮ್, ನಾನು ಹರ್ಷನ್ ಕುಂಟೆಯಿಂದ ಉಮಾದೇವಿ ಅಂತ.
1: ಹರ್ಷನ ಕುಂಟೆಯ ಉಮಾದೇವಿ ಅವರು ಯಾವ ಗೀತೆಗಾಗಿ ಕರೆ ಮಾಡಿದ್ದೀರಾ?
2: ಮೇಡಮ್, ನಾನು ತಾಳಿಯ ಭಾಗ್ಯ ಚಿತ್ರದಿಂದ ಕುಂಕುಮ ಶುಭ ಹಾಡುವ ಕುಂಕುಮ.
1: ಪಿ ಸುಶೀಲಾ ಅವ್ರು ಹಾಡಿರೋ ಗೀತೆ.
2: ಹೌದು,
1: ನೋಡಿದಿರಾ ಸಿನಿಮಾ?
2: ಸಿನಿಮಾ ನೋಡಿಲ್ಲ ಮೇಡಮ್, ಹಾಡು ಕೇಳಿ.
1: ಏನ್ ಮಾಡ್ಕೊಂಡಿದ್ದೀರಿ ಉಮಾದೇವಿ ಅವ್ರೆ?
2: ನಾನು ಮ್ಯೂಸಿಕ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವಾಗ ನೀವು ರಿಟೈರ್ಡ್ ಆಗಿದ್ದೀನಿ ಮೇಡಮ್.
1: ಓಹೋ, ಶಾಲೆಯಲ್ಲಿ ವರ್ಕ್ ಮಾಡ್ತಾ ಇದ್ರಾ?
2: ಹೌದು ಮೇಡಮ್, ಶಾಲೆಯಲ್ಲಿ ವರ್ಕ್ ಮಾಡ್ತಾ ಇದ್ದೆ ನಾನು. ಆಕ್ಚುಲಿ ನಾನು ಬಂದೆ ಬ್ಲೈಂಡ್ ಟೀಚರು, ಬಂದು 29 ವರ್ಷ ಸರ್ವಿಸ್ ಮಾಡಿ ಈಗ 3 ವರ್ಷದಿಂದ ಮನೆಯಲ್ಲಿ.
1: ಸೊ ಹಾಗಾದ್ರೆ ಸಂಗೀತ ಅಂದ್ರೆ ಸಹಜವಾಗಿಯೇ ತುಂಬಾನೇ ಇಷ್ಟ ನಿಮಗೆ ಅನ್ಸುತ್ತೆ?
2: ತುಂಬಾ ಇಷ್ಟ ಮೇಡಮ್, ನಾನು ತುಂಬಾ ಕೇಳ್ತೀನಿ.
1: ಏನು ಶಾಸ್ತ್ರೀಯ ಸಂಗೀತ ಕಲ್ತಿದ್ದೀರಾ?
2: ಹೌದು ಮೇಡಮ್, ಶಾಸ್ತ್ರೀಯ ಸಂಗೀತ.
1: ಯಾರು ನಿಮ್ಮ ಗುರುಗಳು ಕೇಳ್ಬೋದಾ?
2: ನಮ್ಮ ಗುರುಗಳು ಫಸ್ಟ್ ಬಂದು ಒಬ್ರು ನಾರಾಯಣ ಸ್ವಾಮಿಗಳು ಅಂತ, ಅವರ ನಂತರ KP ಓಂ ಪ್ರಕಾಶ್ ಅಂತ ಒಬ್ರು ಮಾಸ್ಟರ್, ಆಮೇಲೆ ಬಿಡಾರಾಮ್ ಕೃಷ್ಣ ಪುನರ ಮೊನ್ನೆ ಇದರಲ್ಲಿ KJ ವೆಂಕಟಾಚಾರ್ ಅಂತ ಒಬ್ರು ಇದ್ರು ಮಾಸ್ಟರ್. ಅವ್ರ ಗುರುಗಳು ನಮ್ಗೆ,
1: ಅವ್ರ ಇದರಲ್ಲಿ ಕಲ್ತಿದ್ದೀರಾ?
2: ಕಲ್ತಿದ್ದೀನಿ. ಹೌದು ಮೇಡಮ್, ಕಲ್ತಿದ್ದೀನಿ. ಆಮೇಲೆ ಮೇಡಮ್, ನೀವು ಒಂದ್ ಮಾತು ಕೇಳಿದ್ರೆ ನನ್ಗೆ ನಂಬಬಹುದಾ ನಿಮ್ಮ ಮಾತು?

0: ಅಂತ.
1: ಹೌದು,
0: ಹಾಗೆಲ್ಲ
1: ಅಲ್ಲ, ತಪ್ಪು ತಿಳ್ಕೋಬೇಡಿ. ಯಾಕೆಂದ್ರೆ ಕರೆ ಮಾಡಿದವರು
0: ಕರೆಕ್ಟ್ ಆಗಿದೆ. ಹೌದು ಮೇಡಮ್, ಈ ಹಿಂದಿನ ಹಾಡಿಗೊಬ್ಬ ಕರೆ ಮಾಡಿದ್ರಲ್ಲ, ಬ್ಲೈಂಡ್ ಮಂಜುನಾಥ್ ಅಂತ, ಆಕ್ಚುಲಿ ಅವ್ರು ವಾರಕ್ಕೆ 15 ದಿನಕ್ಕೊಂದ್ಸರಿ ಕಡಿಮೆ.
1: ನೋಡಿ ನೋಡಿ, ನೀವೇ ಹೇಳ್ತಾ ಇದ್ದೀರಾ, ನಿಮ್ಮಲ್ಲೇ ಇದೆ.
0: ಆಮೇಲೆ ಇನ್ನೊಬ್ರು ನಾಗರಬಾವಿಯಿಂದ, ಅವ್ರ ಹೆಸರು ಏನೋ ಹೆಸರು ಗೊತ್ತಿಲ್ಲ ನನಗೆ, ಸ್ವಲ್ಪ ಏಜ್ ಆಗಿದೆ. ಅವ್ರು ಎಲ್ಲ ಹೆಣ್ಮಕ್ಳಿಗೆ ಹೋಗಮ್ಮ ಬಾಮ್ಮ ಅಂತ ಮಾತಾಡ್ತಾರೆ. ಅವರು ಅಷ್ಟೇ, ವಾರ 15 ದಿನಕ್ಕೆ ಕರೆ ಮಾಡ್ತಾರೆ. ಕೆಲವರೆಲ್ಲ ಹಾಗೆ ಮಾಡ್ತಾರೆ, ಬಟ್ ನಾವು ಹಾಗೆ ಮಾಡಲ್ಲ ಮೇಡಮ್. ಯಾಕೆ ನಾವು ತಿಳಿದವರಾಗಿ ಹಾಗೆ ಮಾಡಬಾರ್ದು.
1: ಅರ್ಥ ಮಾಡಿ,
0: ಎಲ್ರಿಗೂ ಅವಕಾಶ ಸಿಗ್ಬೇಕಲ್ವಾ?
1: ನೀವ್ ಅದನ್ನ ಅರ್ಥ ಮಾಡ್ಕೊಂಡಿದ್ದೀರಲ್ಲ, ತುಂಬಾ ಧನ್ಯವಾದಗಳು.
0: ಯಾಕೆಂದ್ರೆ ಎಲ್ರಿಗೂ ಬೇಕು ಪಾಪ, ಎಲ್ಲರೂ ಕೇಳಕ್ಕಾಗಲ್ವಾ? ಅದನ್ನ ನಾವು ಆತರ ಮಾಡಬಾರ್ದು.
1: ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ನಿಜವಾಗ್ಲು, ನಮ್ಗೆ ಕೆಲಸ ಮಾಡೋದಕ್ ತುಂಬಾ ಸುಲಭ ಮಾಡ್ಕೊಡ್ತಾ ಇದ್ರು. ಧನ್ಯವಾದ.
0: ಎಲ್ಲಾ ಊಟ ನಾವೇ ಮಾಡ್ಬೇಕು ಅಂದ್ರೆ ಹೆಂಗಾಗತ್ತೆ?
1: ಚೆನ್ನಾಗಿ ಹೇಳಿದ್ರಿ, ಚೆನ್ನಾಗಿ ಹೇಳಿದ್ರಿ, ಚೆನ್ನಾಗಿ ಹೇಳಿದ್ರಿ. ಧನ್ಯವಾದ. ನಿಮ್ಗಾಗಿ ಮೂಡಿ ಬರ್ತಾ ಇದೆ ನಿಮ್ಮ ಹಾಡು ಕೇಳಿ.
0: ನಮಸ್ತೆ,
1: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು ಮೇಡಮ್.

ಉಮಾದೇವಿ ಅವರಿಗೋಸ್ಕರ ತಾಳಿಯ ಭಾಗ್ಯ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಅವರ ಕೋರಿಕೆಯ ಗೀತೆಯನ್ನು ಹಾಡಿದ್ದಾರೆ ಪಿ ಸುಶೀಲ ಮತ್ತು ಸಂಗಡಿಗರು. ಚಿ ಉದಯಶಂಕರ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತವಿದೆ.

ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನೀವಿದ್ದೀರಾ? ಈಗ ಯಾರು ಕರೆ ಮಾಡಿದ್ದಾರೆ ನೋಡೋಣ. ಹಲೋ, ನಮಸ್ಕಾರ, ಯಾರು ಕರೆ ಮಾಡಿರೋದು?
1: ನಾನು ರಾಯಚೂರಿನಿಂದ ರಾಘವೇಂದ್ರ ಅಂತ.
0: ರಾಯಚೂರ್ನ ರಾಘವೇಂದ್ರ, ನಿಮ್ಮ ಧ್ವನಿ ಸ್ವಲ್ಪ ಚಿರಪರಿಚಿತ ಅಂತ ಅನ್ನಿಸ್ತಾ ಇದೆ. ಪ್ರತಿದಿನವೂ ಕೇಳಿಸ್ತಾ ಇರುತ್ತೆ ಫೋನ್ ಮೂಲಕ ನಿಮ್ಮ ಧ್ವನಿ.
1: ಅಲ್ಲ, ಯಾವ ಮಾತಾಡಿದೀನಿ ನಾನು ಗೊತ್ತಿದೆ, ಮಾತಾಡಿದ ಸರ್ ನಾನು.
0: ಏನ್ ಮಾಡ್ಕೊಂಡಿದ್ದೀರಿ ರಾಘವೇಂದ್ರ ಅವರೇ?
1: ನಾನು ನಿವೃತ್ತನಾಗಿದ್ದೇನೆ ಇವಾಗ.
0: ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರಿ?
1: ನಾವು ಕೈಗಾರಿಕೋದ್ಯಮಿ.
0: ಸರಿ, ಯಾವ ಗೀತೆಗಾಗಿ ಕರೆ ಮಾಡಿದ್ದೀರಾ?
1: ಮೇಡಮ್, ಬಹದ್ದೂರ್ ಗಂಡ ಚಿತ್ರದಿಂದ ಮಾನವನಾಗುವೆ ಇಲ್ಲ ದಾನವನಾಗುವೆ.
0: ಆ ಗೀತೆನಾ ಪ್ರಸಾರ ಆಗುತ್ತೆ.
1: ತುಂಬಾ ಅರ್ಥಗರ್ಭಿತ ಹಾಡಿದೆ, ಅದಕ್ಕೋಸ್ಕರ.
0: ಆಯ್ತು, ಪ್ರಸಾರ ಮಾಡೋಣ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ.
1: ಥ್ಯಾಂಕ್ ಯು ಮೇಡಮ್.

0: ಹಲೋ, ನಮಸ್ಕಾರ. ಯಾರು ಕರೆ ಮಾಡಿರೋದು?
1: ನಾನು ಕಾರ್ಕಳ ತಾಲೂಕು ಉಡುಪಿಯಿಂದ ಧನ್ಯಶ್ರೀ.
0: ಧನ್ಯಶ್ರೀ ಕಾರ್ಕಳದಿಂದ. ಏನು ಗ್ರಾಮ?
1: ಈದು ಗ್ರಾಮ.
0: ಈದು ಗ್ರಾಮ. ಏನ್ ಮಾಡ್ಕೊಂಡಿದ್ದೀರಿ ಧನ್ಯಶ್ರೀ?
1: ನಂದು ಸೆಕೆಂಡ್ ಪಿಯುಸಿ ಆಯ್ತು.
0: ಚೆನ್ನಾಗಿ ಮಾಡಿದ್ದೀರಾ ಎಕ್ಸಾಮ್ಸ್?
1: ಹೌದು.
0: ಯಾವ ಬ್ರಾಂಚ್?
1: ಸೈನ್ಸ್.
0: ಸೈನ್ಸ್. ಏನೇನು ಸಬ್ಜೆಕ್ಟ್ಸ್ ಓದಿದ್ದೀರಾ?
1: ಪಿಸಿಎಂಬಿ.
0: ಪಿಸಿಎಂಬಿ. ಯಾವುದು ನಿಮಗೆ ತುಂಬಾ ಆಸಕ್ತಿಕರ ವಿಷಯ?
1: ಮ್ಯಾಥ್ಸ್ ಬಯಾಲಜಿ.
0: ಮ್ಯಾಥಮ್ಯಾಟಿಕ್ಸ್ ಬಯಾಲಜಿ. ಓಕೆ, ವೆರಿ ಗುಡ್. ಚೆನ್ನಾಗಿ ಮಾಡಿದ್ದೀರಾ ಎರಡು ಸಬ್ಜೆಕ್ಟ್ಸ್ ಅಲ್ಲಿ?
1: ಮಾಡಿದ್ದೀವಿ.
0: ಆ ಖುಷಿಗೆ ನಿಮಗೆ ಒಂದು ಗೀತೆ ಪ್ರಸಾರ ಮಾಡೋಣ. ಯಾವ ಗೀತೆ ಇಷ್ಟ ನಿಮಗೆ?
1: ಬಂಧನ ಚಿತ್ರದ.
0: ಯಾರೋ ಹೇಳ್ಕೊಡ್ತಾ ಇದಾರೆ.
1: ಅಪ್ಪ.
0: ಅಪ್ಪ. ಅಪ್ಪನಿಗೂ ಇಷ್ಟನ ಅದು? ಓಹೋ, ಅದಕ್ಕೆ ನಿಮ್ ಕೈಲಿ ಮಾಡಿಸ್ತಾ
2: ಇದಾರಂತೆ.
0: ಒಳ್ಳೇದು. ಬಂಧನ ಚಿತ್ರದ ಗೀತೆ ಅಲ್ವೇ? ಯಾವ ಗೀತೆ ಬೇಕು ಅದ್ರಲ್ಲಿ?
2: ಬಂಧನ.
0: ನೋಡಿದ್ಯಾ ಸಿನಿಮಾ ಧನ್ಯಶ್ರೀ? ನೋಡಿದ್ಯ? ನೋಡಿರೋದು ನೋಡಿಲ್ದೆ ಇರೋದು ಅದನ್ನು ಅಪ್ಪನೇ ಹೇಳ್ಬೇಕಾ? ಸರಿ ಸರಿ ಸರಿ. ಹೌದಾ? ಕಾರ್ಕಳದಲ್ಲಿ ಏನು ವಿಶೇಷ? ನಿಮ್ಮ ಊರಿನ ವಿಶೇಷ ಏನು?
2: ಮಳೆ ಇತ್ತು.
1: ಮಳೆ.
0: ಮಳೆನೇ ವಿಶೇಷ ಅಂತೀಯಾ? ಎಷ್ಟು ದೂರ ನಿಮ್ಮ ಶಾಲೆ ಮನೆ ನಿಮ್ಮ ಕಾಲೇಜು ಮನೆಗೆ ಅಂತ?
1: ನಮ್ದು 16 kilometers.
0: ಹೇಗೆ, ಬಸ್ ಅಲ್ಲಿ ಹೋಗೋದಾ?
1: ಇಲ್ಲ, ನಾನು ಹಾಸ್ಟೆಲ್.
0: ಹಾಸ್ಟೆಲ್ ಅಲ್ಲಿ ಇದೆಯಾ? ಈಗ ಮುಂದೆ ಏನಾಗ್ಬೇಕು ಅಂತ ಆಸೆ?

0: ನರ್ಸಿಂಗ್.
1: ನರ್ಸಿಂಗ್ ಇಷ್ಟನಾ? ಅದಕ್ಕೆ ಬಯಾಲಜಿ ತಗೊಂಡಿರೋದಾ? ವೆರಿ ಗುಡ್. ವಿಭಿನ್ನವಾದ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ಯಾ, ನಿಂಗೆ ಒಳ್ಳೇದಾಗ್ಲಿ ಧನ್ಯಶ್ರೀ, ಒಳ್ಳೇದಾಗ್ಲಿ, ಚೆನ್ನಾಗಿ ಓದ್ಕೊಳ್ಳಿ ಮುಂದೆ. ಈಗ ನಿಮ್ಮ ಗೀತೆ ಮುಡಿ ಬರ್ತಾ ಇದೆ, ಕೇಳಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ.

ಬಂಧನ ಚಿತ್ರಕ್ಕಾಗಿ ಎಸ್ ಜಾನಕಿ ಮತ್ತು ಕೆಜೆ ಯೇಸುದಾಸ್ ಹಾಡಿದ ಗೀತೆ ಇದು. ಎಂ ರಂಗರಾವ್ ಅವರ ಸಂಗೀತ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯವಿತ್ತು. ಕರೆಗೊಂದು ಹಾಡು ಕಾರ್ಯಕ್ರಮದ ಕೊನೆಯ ಕರೆ ಯಾರ್ದು ನೋಡೋಣ. ಹಲೋ, ನಮಸ್ಕಾರ.

0: ಮೇಡಮ್.
1: ಯಾರು ಕರೆ ಮಾಡಿರೋದು?
0: ನಾನು ಸಿಲ್ಕ್ ಬೋರ್ಡ್ ಇಂದ ಗೀತಾ ಅಂತ ಮಾಡಿರೋದು.
1: ಸಿಲ್ಕ್ ಬೋರ್ಡ್ ಗೀತಾ ಅವರು. ನಿಮ್ ಮನೇನೆ ಸಿಲ್ಕ್ ಬೋರ್ಡ್? ನಿಮ್ ಹೆಸರೇ ಸಿಲ್ಕ್ ಬೋರ್ಡ್? ತಮಾಷೆ ಮಾಡದೆ ಆಯ್ತು. ಯಾವ ಗೀತೆಗಾಗಿ ಕರೆ ಮಾಡಿದ್ದೀರಾ ಗೀತಾ ಅವರು?
0: ಬಾಳು ಬೆಳಗಿತ್ತು ಕಮಲದ ಹೂವಿಂದ ಕೆನ್ನೆಯ ಮಾಡಿ.
1: ಒಳ್ಳೆ ಗೀತೆ. ಕಮಲದ ಹೂ ಇಷ್ಟಾನಾ ನಿಮ್ಗೆ?
0: ಮೇಡಮ್, ಎಲ್ಲಾ ಹೂವು ಇಷ್ಟಾನೆ.
1: ಹೇಳಿ, ಯಾಕೆ ಆ ಗೀತೆ ಇಷ್ಟ?
0: ಗಿಡದಲ್ಲೆಲ್ಲ ಬಿಟ್ಟಿದೆ ದಮನ ಮಾರ್ಗ ಎಲ್ಲ ಪೂಜೆ ಮಾಡ್ತೀವಿ.
1: ಹಾಗೆ ಬ್ರಹ್ಮ ಕಮಲ ಅರಳೋ ಸಮಯ ಕೂಡ ಇದು ಅಲ್ವಾ?
0: ಹೌದು ಹೌದು, ಒಂದೊಂದು ಅರಳುತ್ತೆ.
1: ಸೆಪ್ಟೆಂಬರ್ ವರೆಗೂ ಅರಳತಾ ಇರುತ್ತೆ ಅಲ್ವಾ?
0: ಒಂದೊಂದ್ ಸಲ ಮತ್ತೆ 9-10 ಬಿಟ್ಟು ಬಿಡುತ್ತೆ. ರಾತ್ರಿನೇ ಕಿತ್ಬಿಟ್ಟು ನಾವು ದೇವರಿಗೆ ಹೂ ಇಟ್ಟು.
1: ಓಹೋಹೋ, ಹೌದಾ? ಮಧ್ಯರಾತ್ರಿ ಎದ್ದಿರ್ತೀರಾ ಹಾಗಾದ್ರೆ?
0: ಮಧ್ಯರಾತ್ರಿಯಿಂದ ಒಂದು 10-11 ಗಂಟೆ ಅಷ್ಟಕ್ಕೆ ಇದೆ.
1: ಹೌದು, ಚೆನ್ನಾಗಿ ಅರಳೋದು.
0: ಹೌದು, ರಾತ್ರಿನೇ.
1: ಹೌದು ಹೌದು,
0: ನಾವು ಮಲಗೋದೆ 11-11 ಆಗತ್ತೆ.
1: ಓಹೋ, ಅದರಳೋಕ್ ಕಾಯ್ತಾ ಇರ್ತೀರಾ?
0: ಕಾಯ್ತಾ ಇರ್ತೀವಿ.
1: ಕಿತ್ತು ದೇವ್ರಿಗೆ ಇಟ್ಟು ಮಲ್ಕೋತೀರಾ?
0: ಹೌದು.
1: ಒಳ್ಳೆ ಕೆಲಸ.
0: ಇಟ್ಬಿಟ್ಟೆ ನಾವು ಮಲ್ಗೋ, ಯಾಕೆಂದ್ರೆ ಬೆಳಗ್ಗೆ ಸುತ್ತಾರ ಹೊಟ್ಟೋಗಿರುತ್ತೆ.
1: ಹೌದು, ಬಾಡೋಗುತ್ತೆ. ಹೌದು,
0: ಬಾಡೋಗ್ಬಿಡುತ್ತೆ, ದೇವ್ರಿಗೆ ಇಡಕ್ಕೂ ಆಗಲ್ಲ, ಅಷ್ಟೇ ಹೊಟ್ಟೋಗಿರುತ್ತೆ.
1: ಹೌದು ಹೌದು,
0: ಅದಕ್ಕೆ ಆಗಾದಾಗ ರಾತ್ರಿನೇ ಇಟ್ಬಿಟ್ಟು ಮಲ್ಕೊಂಡ್ಬಿಡೋದು.
1: ಒಳ್ಳೇದು, ತುಂಬಾ ಸಂತೋಷ
0: ಮೇಡಮ್. ಮಾಡ್ತವ್ರೇ ಮಾಡ್ತಾ ಇರ್ತಾರೆ, ನಮ್ಗೆ ಕರೆಗಳೇ ಸಿಗಲ್ಲ, ಎಷ್ಟು ಮಾಡ್ತಾ ಇರ್ತೀವಿ. ಸುಮಾರು ಜನ ಸುರೇಶ್ ಸುಮಾರು ಜನ ಮಾಡ್ತಾನೆ ಇರ್ತಾರೆ
1: ನೋಡಿ. ಅವರೇ ತಿಳ್ಕೊಬೇಕು ನೋಡಿ, ನಿಮ್ ಕಡೆಯಿಂದಲೇ ಬರ್ತಾ ಇದೆ ಅಲ್ವಾ ಕಂಪ್ಲೇಂಟ್. ಅವರು ತಿಳ್ಕೊಬೇಕು
0: ಅಂದ್ರೆ ಗೊತ್ತಾಗಲ್ಲ ಅನ್ಕೊಂತಾರೆ, ಗೊತ್ತಾಗುತ್ತೆ ನಮ್ಗೆ.
1: ಧ್ವನಿ ಬದಲಾವಣೆ, ಸ್ಥಳ ಬದಲಾವಣೆ
0: ಮಾಡ್ತಾರೆ.
1: ಹೌದು ಹೌದು,
0: ಒಬ್ ಲೇಡಿ ಮಾಡ್ತಾ ಇರ್ತಾರೆ, ಅವರು ಅಷ್ಟೇ 15 ದಿನಕ್ಕೊಂದ್ಸಲ ಮಾಡ್ತಾನೆ ಇರ್ತಾರೆ.
1: ಸೊ ನೀವು ಕೊನೆ ಕಾಲರ್ ಆಗ್ಬಿಟ್ರಿ ಇವಾಗ.
0: ಹೌದು ಮೇಡಮ್, ನಾನು ಅವಾಗ್ಲಿಂದ 11 ಗಂಟೆಯಿಂದ ಮಾಡ್ತಾ.
1: ಇನ್ನ ಟೈಮ್ ಇಲ್ಲ, ಬೇಗ ನಿಮ್ ಗೀತೆ ಕೇಳ್ಬಿಡೋಣ. ಧನ್ಯವಾದ ಕರೆ ಮಾಡಿದ್ದಕ್ಕೆ.
0: ಧನ್ಯವಾದ. ತಮ್ಮ ಹೆಸರು?
1: ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವ ಈ ಗೀತೆ ಬಾಳು ಬೆಳಕಿತು ಚಿತ್ರದ್ದು. ಜೀವದಿಶಂಕರ್ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಸರ್ಕಾರ ಇಂಧನ ಮತ್ತು ಅನಿಲ ದರಗಳನ್ನು ನಿರಂತರವಾಗಿ ಹೆಚ್ಚಿಸುವ ಮೂಲಕ ಜನಸಾಮಾನ್ಯರ ಮೇಲೆ ಆರ್ಥಿಕ ಹೊರೆ ಹೇರುತ್ತಿದೆ ಎಂದು ರಾಜ್ಯ ಸರ್ಕಾರ ಕಳವಳ ವ್ಯಕ್ತಪಡಿಸಿದೆ. ಈ ಕುರಿತು ಇಂದು ನಡೆದ ಸಭೆಯ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜಂಟಿ ಮಾಧ್ಯಮ ಹೇಳಿಕೆ ಬಿಡುಗಡೆಗೊಳಿಸಿದರು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಂಗಳೂರಿನಲ್ಲಿ ಆಯೋಜಿಸಿರುವ 108 ಆರೋಗ್ಯ ಕವಚ ಕೇಂದ್ರೀಕೃತ ಕಮಾಂಡ್ ಮತ್ತು ನಿಯಂತ್ರಣ ಕೇಂದ್ರ ಲೋಕಾರ್ಪಣಾ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಾಲ್ಗೊಂಡಿದ್ದಾರೆ. ಡೀಮ್ಡ್ ಅರಣ್ಯ ಪ್ರದೇಶಗಳ ಗುರುತಿಸುವಿಕೆಯಲ್ಲಿ ಈ ಹಿಂದಿನ ಬಿಜೆಪಿ ಸರ್ಕಾರಾವಧಿಯಲ್ಲಿ ಆಗಿರುವ ತಪ್ಪುಗಳನ್ನು ಸರಿಪಡಿಸಲು ರಾಜ್ಯ ಸರ್ಕಾರ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದೆ ಎಂದು ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಕಾರ್ಕಳದಲ್ಲಿಂದು ತಿಳಿಸಿದ್ದಾರೆ. ದೇಶದ ಪ್ರತಿಷ್ಠಿತ ವೈದ್ಯಕೀಯ ಪ್ರವೇಶ ಪರೀಕ್ಷೆಯಾದ ನೀಟ್ ಯುಜಿ ನಿರ್ವಹಣೆಯಲ್ಲಿ ಪದೇ ಪದೇ ಉಂಟಾಗುತ್ತಿರುವ ಲೋಪದೋಷಗಳ ಕುರಿತು ಸರ್ವೋಚ್ಚ ನ್ಯಾಯಾಲಯ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಈ ಹಿಂದೆ ನಡೆದಿದ್ದ ಪ್ರಶ್ನೆಪತ್ರಿಕೆ ಸೋರಿಕೆ ವಿವಾದದಿಂದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಯಾವುದೇ ಪಾಠ ಕಲಿತಿಲ್ಲದಿರುವುದು ಅತ್ಯಂತ ಬೇಸರದ ಸಂಗತಿ ಎಂದು ಸುಪ್ರೀಂಕೋರ್ಟ್ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರ ಅಧ್ಯಕ್ಷತೆಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ನಾಳೆ ನವದೆಹಲಿಯಲ್ಲಿ ನಡೆಯಲಿದೆ. ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವೆ ಪೆನ್ನಿ ವಾಂಗ್, ಜಪಾನ್ ವಿದೇಶಾಂಗ ಸಚಿವ ತೋಶಿ ಮಿತ್ಸು ಮೊಟಗಿ ಮತ್ತು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕ್ ರುಬಿಯೋ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಬಲೂಚಿಸ್ತಾನ ಲಿಬರೇಷನ್ ಆರ್ಮಿಗೆ ಭಾರತ ಬೆಂಬಲ ನೀಡಲಿದೆ ಎಂದು ಹೇಳುವಂತೆ ತೋರುವ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಮಾರ್ಪಡಿಸಲಾದ ನಕಲಿ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದು ಇದು ಸತ್ಯಕ್ಕೆ ದೂರವಾಗಿದೆ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ ಹಾಗೂ ಈ ಸಂದೇಶವನ್ನು ಖಂಡಿಸಿದೆ. ಕೊಂಕಣ ಭಾಗದಿಂದ ಸತಾರಾಗೆ ಪ್ರಯಾಣಿಸುತ್ತಿದ್ದ ಪ್ರವಾಸಿ ವಾಹನವೊಂದು ಮಹಾರಾಷ್ಟದ ರಾಯಗಢದಲ್ಲಿ ನಿಯಂತ್ರಣ ತಪ್ಪಿ ಆಳವಾದ ಕಂದಕಕ್ಕೆ ಬಿದ್ದ ಪರಿಣಾಮ ಕನಿಷ್ಠ 8 ಮಂದಿ ಪ್ರಯಾಣಿಕರು ಮೃತಪಟ್ಟಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5:00.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ.
1: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
2: ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ.
3: ಅಪರಿಚಿತ ಲಿಂಗ್ಗಳನ್ನು ಕ್ಲಿಕ್ ಮಾಡಬೇಡಿ, ಆರ್ಬಿಐ ಹೇಳುತ್ತೆ.
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
6: ನಾವು ಈಗ ಪ್ರಮುಖ ಜಿಲ್ಲೆ ಆಸ್ಪತ್ರೆಗಳಲ್ಲೇ ಡೇ ಕೇರ್ ಕೀಮೋಥೆರಪಿ ಕೇಂದ್ರಗಳನ್ನು ಆರಂಭಿಸಿದ್ದೇವೆ. ಇಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಕೀಮೋಥೆರಪಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆದರಿದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ.
5: ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕೀಮೋಥೆರಪಿ ಸೌಲಭ್ಯವಿದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ, ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಮಧ್ಯಾಹ್ನದ ಕಾರ್ಯಕ್ರಮಗಳಿಗೆ ಸ್ಪಂದಿಸಿದ ನಮ್ಮ ಕೇಳುಗರ ಸಂದೇಶಗಳನ್ನು ನೋಡೋಣ. ಎನ್ಎಂ ಕರ್ಜಗಿ ಮುರುಗೋಡ್ನಿಂದ, ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ, ಹಾಗೆ ಅಥಣಿಯ ಚಂದ್ರಕಾಂತ್ ಮತ್ತು ಮನೆಯವರು ಶಾಂತ ಬ್ಯಾಂಕ್ ಕಾಲೋನಿಯಿಂದ, ಹಾಗೆ ಅರುಣಾ ಮೈತ್ರಿ ಜೆಸಿ ನಗರದಿಂದ, ಗಾಯತ್ರಿ ಚಂದ್ರಶೇಖರ್ ಸಾಗರದಿಂದ, ಹೊಳೆ ಲಕ್ಷ್ಮೀ ಚಂದ್ರಶೇಖರ್ ಹರಿಹರದಿಂದ ಇವರೆಲ್ಲ ಹೇಳ್ತಾ ಇದ್ದಾರೆ. ಕಲಾಭಾರತಿ ಕಾರ್ಯಕ್ರಮ ತುಂಬ ಇಷ್ಟವಾಯಿತು, ಯಶವಂತ ಹಳಿಬಂಡಿ ಅವರ ಬಗ್ಗೆ ಮಾತುಕತೆ, ಅವರ ಜನ್ಮದಿನ ಅಂತ ಕೇಳಿ ಅವರ ಜನ್ಮದಿನದಂದು ವಿಶೇಷ ಕಾರ್ಯಕ್ರಮ ಕೇಳಿ ಖುಷಿಯಾಯಿತು ಅಂತ ಹೇಳ್ತಾ ಇದ್ದಾರೆ. ಇದೇ ಮಾತನ್ನು ಗುಳೇದ ಗುಡ್ಡದ ವಿರೂಪಾಕ್ಷ ಅವರು ಮತ್ತು ವರಲಕ್ಷ್ಮಿ ಪೀಣ್ಯದಿಂದ ಹೇಳ್ತಾ ಇದ್ದಾರೆ. ಇಂದಿನ ಕಲಾಭಾರತಿಯಲ್ಲಿ ಯಶವಂತ ಹಳಿಬಂಡಿ ಅವರ ಬಗ್ಗೆ ಪರಿಚಯ ಮತ್ತು ಅವರ ಧ್ವನಿಯಲ್ಲಿನ ಗೀತೆಗಳು ತುಂಬ ಸೊಗಸಾಗಿ ಮೂಡಿ ಬಂದವು ಅಂತ ಹೇಳ್ತಾ ಇದ್ದಾರೆ. ಅವರು ನಮ್ಮ ಜೊತೆ ಇಲ್ಲ ಅನ್ನೋದೇ ನಮಗೆ ಬೇಸರದ ಸಂಗತಿ, ಬಹಳ ಒಂದು ದೇಸಿ ಧ್ವನಿ ಅವರದು ಅಂತ ಹೇಳ್ತಾ ಇದ್ದಾರೆ. ನಾಗರಾಜ್ ಶರ್ಮಾ ಅವರು ಇದೇ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗೆ ನನ್ನ ದೇವರು ಚಿತ್ರದ ಗೀತೆ ಕೇಳಿ ಖುಷಿಯಾಯಿತು, ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಗಿರಿನಗರದ ರಾಜಶೇಖರ್ ಅವರು, ಹರೀಶ್ ಮಲ್ಲೇಶ್ವರದಿಂದ, ಮಯೂರ ಜನ್ನಾಪುರ ಭದ್ರಾವತಿ ಮಯೂರ ಕೋಟಿ ಅವರು, ಕಲಾಭಾರತಿ ಕರೆಗೊಂದು ಹಾಡು ಎರಡೂ ಇಷ್ಟವಾಯಿತು, ಕಲಾಭಾರತಿಯಲ್ಲಿ ಯಶವಂತ ಹಳಿಬಂಡಿ ಅವರ ಬಗ್ಗೆ ಮಾಹಿತಿ ಜೊತೆಗೆ ಕೇಳುಗರ ಆಯ್ಕೆಯ ಕರೆಗೊಂದು ಹಾಡು ಕಾರ್ಯಕ್ರಮ ಖುಷಿ ಕೊಡ್ತು, ಅಪರೂಪದ ಗೀತೆಗಳನ್ನು ತುಂಬ ಜನ ಕೇಳ್ತಾ ಇದ್ದೀರಾ, ಧನ್ಯವಾದಗಳು ಕೇಳುಗರೇ ಅಂತ ಅವರು ತಿಳಿಸ್ತಾ ಇದ್ದಾರೆ. ಧನ್ಯವಾದಗಳು ನಿಮಗೂ ಕೂಡ ನಿಮ್ಮ ಸ್ಪಂದನೆಗೆ. ಈಗ ಒಂದು ಗೀತೆಯನ್ನು ಕೇಳೋಣ.

ಆರ್ ಆರ್ ಆರ್ ಚಿತ್ರದ ಗೀತೆ. ಕಾಲಭೈರವ ಮತ್ತು ರಾಹುಲ್ ಸಿಪ್ಲಿಗುಂಜ್ ಅವರು ಹಾಡಿದ್ದಾರೆ. ಆಜಾದ್ ವರದರಾಜ್ ಅವರ ಸಾಹಿತ್ಯ, ಎಂ ಎಂ ಕೀರವಾಣಿ ಅವರ ಸಂಗೀತವಿದೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ರಾಷ್ಟಪತಿ ಭವನದಲ್ಲಿ ಇಂದು 2026ನೇ ಸಾಲಿನ 66 ಸಾಧಕರಿಗೆ ಪದ್ಮ ಪ್ರಶಸ್ತಿ ಪ್ರದಾನ. ಸಚಿವ ಪಿಯೂಷ್ ಗೋಯಲ್ ನೇತೃತ್ವದ ಭಾರತ ನಿಯೋಗ ಇಂದಿನಿಂದ 3 ದಿನ ಕೆನಡಾ ಭೇಟಿ. ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದ ಕುರಿತು ಚರ್ಚೆ. ದೆಹಲಿಯಲ್ಲಿ ನಾಳೆ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ. ಭಾರತ, ಆಸ್ಟ್ರೇಲಿಯಾ, ಅಮೆರಿಕ, ಜಪಾನ್ ಸಚಿವರು ಭಾಗಿ. ಹಾಗೂ ನಾರ್ವೇಚಸ್ ಮುಕ್ತ ಮತ್ತು ಮಹಿಳೆಯರ ವಿಭಾಗದಲ್ಲಿ 4 ಭಾರತೀಯರು ಸ್ಪರ್ಧೆ. ವಾರ್ತೆಗಳ ವಿವರ. ರಾಷ್ಟಪತಿ ಭವನದಲ್ಲಿಂದು ನಡೆಯಲಿರುವ 2026ನೇ ಸಾಲಿನ ಮೊದಲ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು 66 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ದಾರೆ.

0: ವ್ಯಾಪಾರ ಮತ್ತು ಕೈಗಾರಿಕೆ, ವೈದ್ಯಕೀಯ, ಸಾಹಿತ್ಯ ಮತ್ತು ಶಿಕ್ಷಣ, ಕ್ರೀಡೆ, ನಾಗರಿಕ ಸೇವೆ ಮುಂತಾದ ವಿವಿಧ ಕ್ಷೇತ್ರಗಳಲ್ಲಿ ಪ್ರತಿಷ್ಠಿತ ನಾಗರಿಕ ಗೌರವಗಳನ್ನು ನೀಡಲಾಗುತ್ತದೆ. ಅಸಾಧಾರಣ ಮತ್ತು ವಿಶಿಷ್ಟ ಸೇವೆಗಾಗಿ ಪದ್ಮವಿಭೂಷಣ, ಉನ್ನತ ಶ್ರೇಣಿಯ ಸೇವೆಗಾಗಿ ಪದ್ಮಭೂಷಣ ಮತ್ತು ಯಾವುದೇ ಕ್ಷೇತ್ರದಲ್ಲಿ ವಿಶಿಷ್ಟ ಸಾಧನೆಗಾಗಿ ಪದ್ಮಶ್ರೀ ನೀಡಲಾಗುತ್ತದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 3 ದಿನಗಳ ಕಾಲ ಭಾರತೀಯ ಉದ್ಯಮ ನಾಯಕರ ನಿಯೋಗದೊಂದಿಗೆ ಕೆನಡಾಗೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಒಟ್ಟಾವಾ ಮತ್ತು ಟೊರಾಂಟೊ ನಗರಗಳಲ್ಲಿ ವ್ಯಾಪಾರ ಹಾಗೂ ಹೂಡಿಕೆ ಕುರಿತಂತೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಭಾರತ ಕೆನಡಾದ ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದ ಸಿಎಪಿಎ ಕುರಿತ ಮಾತುಕತೆಯನ್ನು ವೇಗಗೊಳಿಸುವುದು ಈ ಭೇಟಿಯ ಪ್ರಮುಖ ಉದ್ದೇಶವಾಗಿದೆ. ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಮಾರ್ಚ್ ತಿಂಗಳಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಸಿಎಪಿಎ ಒಪ್ಪಂದದ ಷರತ್ತುಗಳಿಗೆ ಸಹಿ ಹಾಕಲಾಗಿತ್ತು. ಮೊದಲ ಹಂತದ ಮಾತುಕತೆ ವರ್ಚುವಲ್ ಮೂಲಕ ನಡೆದಿದ್ದು, ಎರಡನೇ ಹಂತದ ಮಾತುಕತೆ ಮೇ 8ರಂದು ಪೂರ್ಣಗೊಂಡಿತು. ಭಾರತೀಯ ನಿಯೋಗದ ಈ ಕೆನಡಾ ಭೇಟಿ ಸಂದರ್ಭದಲ್ಲಿ ಮತ್ತೊಂದು ಹಂತದ ಮಾತುಕತೆ ನಡೆಯುವ ನಿರೀಕ್ಷೆ ಇದ್ದು, 2030ರ ಒಳಗಾಗಿ ದ್ವಿಪಕ್ಷೀಯ ವ್ಯಾಪಾರವನ್ನು $70 ಶತಕೋಟಿಗೆ ಹೆಚ್ಚಿಸುವ ಗುರಿ ಹೊಂದಲಾಗಿದೆ. ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ನಾಳೆ ದೆಹಲಿಯಲ್ಲಿ ನಡೆಯಲಿದೆ. ಆತಿಥೇಯ ಭಾರತ ವಿದೇಶಾಂಗ ಸಚಿವರ ಜತೆಗೆ ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವ ಪೆನ್ನಿ ವಾಂಗ್, ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯೋ ಹಾಗೂ ಜಪಾನ್ ವಿದೇಶಾಂಗ ಸಚಿವ ತೋಶಿಮಿಟ್ಸು ಮೊಟೆಗಿ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಆದ್ಯತೆಯ ಕ್ಷೇತ್ರಗಳಲ್ಲಿ ಕ್ವಾಡ್ ಸಹಕಾರವನ್ನು ಮುನ್ನಡೆಸುವುದು, ಪ್ರಸ್ತುತ ಇರುವ ಉಪಕ್ರಮಗಳ ಪ್ರಗತಿ ಪರಿಶೀಲಿಸುವುದು ಮತ್ತು ಪರಸ್ಪರ ಕಾಳಜಿಯ ಇತರ ಅಂತಾರಾಷ್ಟೀಯ ವಿಷಯಗಳ ಬಗ್ಗೆ ನಾಯಕರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಮಧ್ಯಪ್ರಾಚ್ಯ ಬಿಕ್ಕಟ್ಟು ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಕಚ್ಚಾ ತೈಲ ಬೆಲೆ $100 ದಾಟಿದೆ. ಹೀಗಾಗಿ ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರದಲ್ಲಿ ಮತ್ತೆ ಏರಿಕೆ ಮಾಡಲಾಗಿದೆ. ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ಗೆ ₹2.61 ಮತ್ತು ಡೀಸೆಲ್ ಬೆಲೆ ಲೀಟರ್ಗೆ ₹2.71 ಏರಿಕೆಯಾಗಿದೆ. ಈ ಪರಿಷ್ಕರಣೆಯೊಂದಿಗೆ ರಾಷ್ಟ ರಾಜಧಾನಿ ದೆಹಲಿಯಲ್ಲಿ ಪೆಟ್ರೋಲ್ ಬೆಲೆ ಈಗ ಪ್ರತಿ ಲೀಟರ್ಗೆ ₹102.12 ಮತ್ತು ಡೀಸೆಲ್ ಬೆಲೆ ಲೀಟರ್ಗೆ ₹95.20. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಈ ತಿಂಗಳ 28ರಂದು ನಿಗದಿಯಾಗಿದ್ದ ಸಾಮಾನ್ಯ ವಿಶ್ವವಿದ್ಯಾಲಯ ಪ್ರವೇಶ ಪರೀಕ್ಷೆ ಪದವಿ ಪೂರ್ವ ಸಿಯುಇಟಿ ಯುಜಿ 2026 ಪರೀಕ್ಷೆಗಳನ್ನು ಮುಂದೂಡಿದೆ. ಸರ್ಕಾರದ ಅಧಿಸೂಚನೆ ಪ್ರಕಾರ ಈದ್ ಉಲ್ ಜುಹಾ ಬಕ್ರೀದ್ ರಜಾದಿನದ ದಿನಾಂಕವನ್ನು ಬದಲಾಯಿಸಿದ ಕಾರಣದಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಎನ್ಟಿಎ ತಿಳಿಸಿದೆ. ಅಭ್ಯರ್ಥಿಗಳಿಗೆ ಪರಿಷ್ಕೃತ ಪರೀಕ್ಷಾ ದಿನಾಂಕಗಳನ್ನು ಶೀಘ್ರದಲ್ಲೇ ಘೋಷಿಸಲಾಗುವುದು ಎಂದು ಏಜೆನ್ಸಿ ಮಾಹಿತಿ ನೀಡಿದೆ. ಅಭ್ಯರ್ಥಿಗಳು ಈ ಬದಲಾವಣೆಯನ್ನು ಗಮನಿಸಿ ಅದಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸುವಂತೆ ಸೂಚಿಸಲಾಗಿದೆ. ಇತ್ತೀಚಿನ ನವೀಕರಣಗಳ ಕುರಿತು ತನ್ನ ಅಧಿಕೃತ ವೆಬ್ಸೈಟ್ಗೆ ನಿಯಮಿತವಾಗಿ ಭೇಟಿ ನೀಡುವಂತೆ ಅಭ್ಯರ್ಥಿಗಳಿಗೆ ಎನ್ಟಿಎ ಸಲಹೆ ನೀಡಿದೆ. ಯಾವುದೇ ಪ್ರಶ್ನೆಗಳು ಅಥವಾ ಸ್ಪಷ್ಟೀಕರಣಗಳಿಗೆ ಅಭ್ಯರ್ಥಿಗಳು ಎನ್ಟಿಎ ಸಹಾಯವಾಣಿ ಸಂಖ್ಯೆ 0114075900 ಸಂಪರ್ಕಿಸಬಹುದು ಅಥವಾ cuet-ugintea.ac.in ಇಮೇಲ್ ಮಾಡಬಹುದು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಮತ್ತು ಅಮೆರಿಕ ಎಲ್ಲಾ ರೀತಿಯ ಭಯೋತ್ಪಾದನೆ ಎದುರಿಸಲು ಬಲವಾದ ಆಸಕ್ತಿಯನ್ನು ಹೊಂದಿವೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಅಮೆರಿಕದ 250ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಯೋತ್ಪಾದನೆ ಕುರಿತು ಶೂನ್ಯ ಸಹಿಷ್ಣುತೆಯ ಬಗ್ಗೆ ಭಾರತ ಮತ್ತು ಅಮೆರಿಕ ಯಾವಾಗಲೂ ಸ್ಪಷ್ಟವಾಗಿರಬೇಕು ಮತ್ತು ಅದಕ್ಕಾಗಿ ಪರಸ್ಪರ ಭಯೋತ್ಪಾದನಾ ನಿಗ್ರಹ ಸಹಕಾರವು ಅತಿ ಮುಖ್ಯವಾಗಿದೆ ಎಂದು ಹೇಳಿದ್ದಾರೆ. ಜಾಗತಿಕ ಆರ್ಥಿಕತೆಯ ಅಪಾಯವನ್ನು ತಗ್ಗಿಸಲು ಮತ್ತು ಜಗತ್ತಿಗೆ ಹೆಚ್ಚಿನ ಆಯ್ಕೆಗಳನ್ನು ಒದಗಿಸುವಲ್ಲಿ ಉಭಯ ರಾಷ್ಟಗಳು ಸಮಾನ ಆಸಕ್ತಿ ಹೊಂದಿವೆ ಎಂದು ಪ್ರತಿಪಾದಿಸಿದ ಅವರು, ಅನೇಕ ಸಮನ್ವಯಗಳು ಎರಡೂ ರಾಷ್ಟಗಳನ್ನು ಬಹು ಕ್ಷೇತ್ರಗಳಲ್ಲಿ ಪರಿಣಾಮಕಾರಿ ಕಾರ್ಯತಂತ್ರದ ಪಾಲುದಾರರನ್ನಾಗಿ ಮಾಡುತ್ತವೆ ಎಂದು ಹೇಳಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇದೇ 31ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ನಾಗರಿಕರು

ಉಚಿತ ದೂರವಾಣಿ ಸಂಖ್ಯೆ 1800 11 7800 ಮೂಲಕ ಕಾರ್ಯಕ್ರಮಕ್ಕಾಗಿ ತಮ್ಮ ಆಲೋಚನೆಗಳು ಮತ್ತು ಸಲಹೆಗಳನ್ನು ಕಳುಹಿಸಬಹುದಾಗಿದೆ. ನರೇಂದ್ರ ಮೋದಿ ಅಪ್ಲಿಕೇಶನ್ ಅಥವಾ ಮೈಗೌ ಓಪನ್ ಫೋರಂ ಮೂಲಕ ಆನ್ಲೈನ್ನಲ್ಲಿಯೂ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ತೀವ್ರ ಉಷ್ಣಾಂಶದ ವಾತಾವರಣ ಮುಂದುವರೆದಿದೆ. ದೆಹಲಿ, ಹರಿಯಾಣ, ಚಂಡೀಗಢ ಮತ್ತು ಪಂಜಾಬ್ನ ಕೆಲವು ಭಾಗಗಳಲ್ಲಿ ಬಿಸಿ ಅಲೆಯ ಪರಿಸ್ಥಿತಿ ಬಗ್ಗೆ ಭಾರತೀಯ ಹವಾಮಾನ ಇಲಾಖೆ ಇಂದು ಆರೆಂಜ್ ಅಲರ್ಟ್ ನೀಡಿದೆ. ರಾಜಸ್ಥಾನ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಬಿಹಾರ, ಛತ್ತೀಸ್ಗಢ, ಕರಾವಳಿ ಆಂಧ್ರಪ್ರದೇಶ, ಜಾರ್ಖಂಡ್, ಒಡಿಶಾ ಮತ್ತು ತೆಲಂಗಾಣದ ಕೆಲವು ಭಾಗಗಳು ಹಗಲಿನಲ್ಲಿ ತೀವ್ರ ಶಾಖ ತರಂಗ ಎದುರಿಸುವ ಸಾಧ್ಯತೆ ಇದೆ. ಪಶ್ಚಿಮ ಬಂಗಾಳದ ಗಂಗಾನದಿ ಜಲಾನಯನ ಪ್ರದೇಶದಲ್ಲಿ ಇಂದು ಬಿಸಿ ಮತ್ತು ಆರ್ದ್ರ ವಾತಾವರಣ ಮುಂದುವರೆಯಲಿದೆ ಎಂದು ಇಲಾಖೆ ತಿಳಿಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ನೊಂದಿಗೆ ಯಾವುದೇ ಒಪ್ಪಂದಕ್ಕೆ ಆತುರ ಪಡದಂತೆ ತಮ್ಮ ಪ್ರತಿನಿಧಿಗಳಿಗೆ ತಿಳಿಸಿದ್ದಾರೆ. ತಮ್ಮ ಆಡಳಿತದಲ್ಲಿ ಇರಾನ್ನೊಂದಿಗಿನ ಯಾವುದೇ ಭವಿಷ್ಯದ ಒಪ್ಪಂದವು ಯಾವುದೇ ರೀತಿಯ ಆರ್ಥಿಕ ರಿಯಾಯಿತಿಗಳನ್ನು ಒಳಗೊಂಡಿರುವುದಿಲ್ಲ ಮತ್ತು ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಅವರ ಅಧಿಕಾರಾವಧಿಯಲ್ಲಿ ಏರ್ಪಟ್ಟ ಒಪ್ಪಂದಕ್ಕಿಂತ ಮೂಲಭೂತವಾಗಿ ಭಿನ್ನವಾಗಿರುತ್ತದೆ ಎಂದು ಟ್ರಂಪ್ ಹೇಳಿದ್ದಾರೆ. ನಾರ್ವೆ ಚೆಸ್ 2026 ಓಸ್ಲೋದಲ್ಲಿ ಇಂದು ಮೊದಲ ಸುತ್ತಿನ ಪಂದ್ಯಗಳೊಂದಿಗೆ ಪ್ರಾರಂಭವಾಗಲಿದೆ. ಭಾರತೀಯ ಕಾಲಮಾನ ರಾತ್ರಿ 8:30 ಟೂರ್ನಿ ಆರಂಭವಾಗಲಿದೆ. ತನ್ನ 13 ವರ್ಷಗಳ ಇತಿಹಾಸದಲ್ಲಿ ಮೊದಲ ಬಾರಿಗೆ ಟೂರ್ನಿಯು ಸ್ಟಾವೆಂಜರ್ನಿಂದ ರಾಜಧಾನಿ ಓಸ್ಲೋಗೆ ಸ್ಥಳಾಂತರಗೊಂಡಿದ್ದು ಅದರ ಪಂದ್ಯಗಳನ್ನು ಡಿಎಚ್1 ಬಿರ್ಜೋವಿಕ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಆಯೋಜಿಸಲಾಗಿದೆ. ಇದು ನಾರ್ವೆ ಚೆಸ್ನ 14ನೇ ಆವೃತ್ತಿ ಮತ್ತು ನಾರ್ವೆ ಚೆಸ್ ಮಹಿಳಾ ವಿಭಾಗದ 3ನೇ ಆವೃತ್ತಿಯಾಗಿದೆ. ಪ್ರತಿಷ್ಠಿತ 6 ಆಟಗಾರರ ಮುಕ್ತ ಮತ್ತು ಮಹಿಳಾ ವಿಭಾಗಗಳಲ್ಲಿ ಮ್ಯಾಗ್ನಸ್ ಕಾರ್ಲ್ಸನ್, ಡಿ ಗುಕೇಶ್ ಮತ್ತು ಆರ್ ಪ್ರಜ್ಞಾನಂದ ಸೇರಿದಂತೆ ಉನ್ನತ ಗ್ರ್ಯಾಂಡ್ ಮಾಸ್ಟರ್ಗಳು ಭಾಗವಹಿಸಲಿದ್ದಾರೆ. 2026 ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್ ಟಿ20 ಕ್ರಿಕೆಟ್ ಟೂರ್ನಿಯ ಪ್ಲೇಆಫ್ ಪಂದ್ಯಗಳು ನಾಳೆಯಿಂದ ಆರಂಭವಾಗಲಿದೆ. ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳ ನಡುವಿನ ಪಂದ್ಯದೊಂದಿಗೆ ಲೀಗ್ ಹಂತ ನಿನ್ನೆ ಮುಕ್ತಾಯಗೊಂಡಿತು. 10 ತಂಡಗಳು ಪಾಲ್ಗೊಂಡಿದ್ದ ಟೂರ್ನಿಯಲ್ಲಿ 4 ತಂಡಗಳು ಪ್ಲೇಆಫ್ ಪ್ರವೇಶಿಸಿದ್ದು ಉಳಿದ 6 ತಂಡಗಳು ಲೀಗ್ ಹಂತದಲ್ಲಿ ಹೋರಾಟ ಮುಗಿಸಿವೆ. ನಾಳೆ ಧರ್ಮಶಾಲಾದಲ್ಲಿ ನಡೆಯಲಿರುವ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಸೆಣಸಲಿವೆ. ಇದೇ 27ರಂದು ನ್ಯೂ ಚಂಡೀಗಢದಲ್ಲಿ ನಡೆಯಲಿರುವ ಎಲಿಮಿನೇಟರ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ. ಇದೇ 29ರಂದು 2ನೇ ಕ್ವಾಲಿಫೈಯರ್ ಪಂದ್ಯ ನಡೆಯಲಿದ್ದು ಮೇ 31ರಂದು ಅಹಮದಾಬಾದ್ನಲ್ಲಿ ಫೈನಲ್ ಪಂದ್ಯ ನಡೆಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ರಾಷ್ಟಪತಿ ಭವನದಲ್ಲಿ ಇಂದು 2026ನೇ ಸಾಲಿನ 66 ಸಾಧಕರಿಗೆ ಪದ್ಮ ಪ್ರಶಸ್ತಿ ಪ್ರದಾನ. ಸಚಿವ ಪಿಯೂಷ್ ಗೋಯಲ್ ನೇತೃತ್ವದ ಭಾರತ ನಿಯೋಗ ಇಂದಿನಿಂದ 3 ದಿನ ಕೆನಡಾ ಭೇಟಿ. ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದ ಕುರಿತು ಚರ್ಚೆ. ದೆಹಲಿಯಲ್ಲಿ ನಾಳೆ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ. ಭಾರತ, ಆಸ್ಟ್ರೇಲಿಯಾ, ಅಮೆರಿಕ, ಜಪಾನ್ ಸಚಿವರು ಭಾಗಿ. ಹಾಗೂ ನಾರ್ವೆ ಚೆಸ್ ಮುಕ್ತ ಮತ್ತು ಮಹಿಳೆಯರ ವಿಭಾಗದಲ್ಲಿ 4 ಭಾರತೀಯರು ಸ್ಪರ್ಧೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಆತ್ಮೀಯ ಕೇಳುಗರೆಲ್ಲರಿಗೂ ಸೋಮವಾರದ ಈ ಮಧ್ಯಾಹ್ನದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತು ಇಮೇಲ್ ಹಾಗೂ ಪತ್ರಾಧಾರಿತ ಗೀತೆಗಳು ನೀವು ಕೇಳಲಿದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ. ಮೊಟ್ಟ ಮೊದಲನೆಯ ಇಮೇಲ್ ಬಂದಿದೆ. ನಾಗರಾಜ್ ಶರ್ಮಾ ಅವರು ಮನೆ ಬೆಳಗಿದ ಸೊಸೆ ಚಿತ್ರಕ್ಕಾಗಿ ಒಂದು ಚಿತ್ರದ ಒಂದು ಗೀತೆಯನ್ನು ಕೋರಿಕೆ ಸಲ್ಲಿಸಿ ಇಮೇಲ್ ಕಳಿಸಿದ್ದಾರೆ. ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ ಇದು. ವಿಜಯ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯವಿದೆ.
3: ನಮಸ್ಕಾರ ಸರ್.
4: ಎಸ್ ಮೇಡಮ್.

ಹಾಡಿನ ಮೂಲಕ ನಮಸ್ಕಾರ ಗೆಳೆಯ ಗೆಳೆತಿಯರೇ ಅಂತ ಹೇಳಿದ್ದಾಯ್ತು. ಮನೆ ಬೆಳಗಿದ ಸುಸೆ ಚಿತ್ರದ ಗೀತೆ ಮೂಡಿ ಬಂದದ್ದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ. ಇಮೇಲ್ ಆಧಾರಿತ ಒಂದು ಗೀತೆ ಆಯ್ತಲ್ವಾ, ಇನ್ನು ಪತ್ರದ ಮೂಲಕ ಯಾರ್ಯಾರು ಪತ್ರಗಳನ್ನು ಕಳಿಸಿದ್ದಾರೆ, ಆ ಪತ್ರದ ಮೂಲಕ ಯಾವ ಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ದಾರೆ ನೋಡೋಣ. ಸಾವಿತ್ರಿ, ವರ್ಷ, ಗಣೇಶ್, ಗಗನ್, ರಕ್ಷಿತ್, ಸಿರಿಗೆರೆಯ ಉಮೇಶ್ ಇವರೆಲ್ಲ ಕೇಳ್ತಾ ಇದ್ದಾರೆ. ಶಾರ್ಪ್ ಶೂಟರ್ ಚಿತ್ರದ ಒಂದು ಗೀತೆ ದಯವಿಟ್ಟು ಪ್ರಸಾರ ಮಾಡಿ ಅಂತ ದಾವಣಗೆರೆಯ ಸರಸ್ವತಿ ನಗರದಿಂದ ಇವರ ಪತ್ರ ನಮಗೆ ಬಂದಿದೆ. ಕೇಳೋಣ ಈಗ ಆ ಚಿತ್ರದ ಒಂದು ಗೀತೆ, ಎಲ್ಲೇ ಹೋದರು ಅನ್ನುವ ಗೀತೆ. ಸೋನು ನಿಗಮ್ ಮತ್ತು ಪಲಕ್ ಮುಚ್ಚಲ್ ಅವರು ಹಾಡಿರುವ ಗೀತೆ ಇದು. ಗೌಸ್ಪೀರ್ ಅವರ ಸಾಹಿತ್ಯ, ಶಿವಸಂತೋಷ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

0: ಅಜ್ಜಿ, ಹೊಸ ಕನ್ನಡಕ ತಗೊಂಡ್ಯಾ?
1: ಹೌದವ್ವ, ಸಿದ್ದರಾಮಯ್ಯನವ್ರ ಸರ್ಕಾರದ ಗೃಹಲಕ್ಷ್ಮಿ ಸೇರಿ ಎಲ್ಲಾ ಗ್ಯಾರಂಟಿಗಳಿಂದ ತಿಂಗಳಿಗೆ 5-6 ಸಾವಿರ ಉಳಿತಾಯ ಆಗ್ತಿದೆ. ಅದ್ರಲ್ಲೇ ಕಣ್ಣ ಆಪರೇಷನ್ ಆಯ್ತು. ನಿಮ್ಮಪ್ಪ ಹೊಸ ಕನ್ನಡಕನು ಕೊಡ್ಸುದ್ನವ್ವ.
2: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

0: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
1: ನಮ್ಮ ಕನ್ನಡ ನಾಡು.

ನಮಸ್ಕಾರ, ನಾನು ನಿಮ್ ಜಗ್ಗೇಶ್ ಮಾತಾಡ್ತಾ ಇದ್ದೀನಿ. ನನ್ನ ನೆಚ್ಚಿನ ವಾಹಿನಿ ಅಂದ್ರೆ ಅದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಾನು ನಿತ್ಯ ನಿರಂತರ ಕೇಳುವಂತದ್ದು, ನೀವು ಕೇಳ್ತೀರಿ. ಅತ್ಯುತ್ತಮವಾದಂತಹ ಕಾರ್ಯಕ್ರಮಗಳನ್ನ, ಹಾಡುಗಳನ್ನ, ಮಾಹಿತಿಗಳನ್ನ ರವಾನೆ ಮಾಡುವಂತ ಅದ್ಭುತವಾದಂತಹ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ನೀವು ಕೇಳಿ ನಾನು ಕೇಳ್ತಾ ಇದ್ದೀನಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಇಮೇಲ್ ಹಾಗೂ ಪತ್ರಾಧಾರಿತ ಚಿತ್ರಗೀತೆಗಳು ಮೂಡಿ ಬರ್ತಾ ಇದೆ ಈ ದಿನದ ವಿಶೇಷತೆಯಾಗಿ. ಚೈತ್ರ ಕಿರಣ್ ದೇವರ ಚಿಕ್ಕನಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ, ಇಮೇಲ್ ಸಂದೇಶ ಕಳಿಸಿದ್ದಾರೆ. ದೀರ್ಘ ಸುಮಂಗಲಿ ಚಿತ್ರದ ಒಂದು ಗೀತೆ ಪ್ರಸಾರ ಮಾಡಿ ದಯವಿಟ್ಟು ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಆ ಗೀತೆ ಪ್ರಸಾರವಾಗುತ್ತೆ. ಅದಕ್ಕೂ ಮುಂಚೆ ಕೆಲವು ಸಂದೇಶಗಳನ್ನು ನೋಡೋದಾದರೆ, ನಮ್ಮ ಕೇಳುಗರು ಶೋಭಾ ಹಾಸನದಿಂದ ಕೇಳ್ತಾ ಇದ್ದಾರೆ, ಇಮೇಲ್ ಐ ಡಿ ಹೇಳಿ ಅಂತ ಅಂದ್ಬಿಟ್ಟು. ಇಮೇಲ್ ಐ ಡಿ ಕನ್ನಡ ವಿವಿಧ ಭಾರತಿ ಅಟ್ ದ ರೇಟ್ ಜಿಮೇಲ್ ಡಾಟ್ ಕಾಮ್. KANNADA ಕನ್ನಡ, VIVIDHABHARATI ವಿವಿಧ ಭಾರತಿ ಅಟ್ ದ ರೇಟ್ ಜಿಮೇಲ್ ಡಾಟ್ ಕಾಮ್. ಕನ್ನಡ ವಿವಿಧ ಭಾರತಿ ಅಟ್ ದ ರೇಟ್ ಜಿಮೇಲ್ ಡಾಟ್ ಕಾಮ್ ಇದು ನಮ್ಮ ಇಮೇಲ್ ವಿಳಾಸ. ನೀವು ಸಂದೇಶಗಳನ್ನು ಕಳಿಸಬಹುದು ಇಮೇಲ್ ಮೂಲಕ. ನಿಮ್ಮಿಷ್ಟದ ಗೀತೆಗಳು ಪ್ರಸಾರವಾಗುತ್ತೆ. ಅಪರೂಪದ ಗೀತೆಗಳನ್ನು ಆಯ್ಕೆ ಮಾಡಿಕೊಳ್ಳಿ. ಸಾಕಷ್ಟು ಹಾಡುಗಳು ನಮ್ಮ ಭಂಡಾರದಲ್ಲಿದೆ, ಹಾಗಾಗಿ ಅಪರೂಪದ ಗೀತೆಗಳನ್ನು ನೀವು ಆಯ್ಕೆ ಮಾಡಿ ಕೇಳಿದ್ರೆ ಇತರೆ ಕೇಳುಗರಿಗೂ ತುಂಬ ಖುಷಿಯಾಗುತ್ತೆ. ಸೊ ಅಪರೂಪದ ಗೀತೆಗಳನ್ನು ನೀವು ಕೂಡ ಕೇಳಿದಂತೆ ಆಗುತ್ತೆ. ಈಗ ದೀರ್ಘ ಸುಮಂಗಲಿ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

0: ನಮ್ಮಅಮ್ಮ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರೆ. ಮೊದ್ಲೆಲ್ಲ ಅವರು ಕಿಲೋಮೀಟರ್ ಗಟ್ಟಲೆ ನಡೆದು ಸುಸ್ತಾಗ್ತಿದ್ರು,
1: ಆದ್ರೆ ಈಗ ಗ್ಯಾರಂಟಿಗಳಿಂದ ಉಳಿತಾಯವಾದ ಹಣ ಕೂಡಿಟ್ಟು ವ್ಯಾಪಾರಕ್ಕೆ ಸ್ಕೂಟರ್ ತಗೊಂಡಿದ್ದೀನಿ. ನಮ್ಮಂತ 7 ಕೋಟಿ ಜನರಿಗೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳೇ ಆಸರೆ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ವರ್ಷ.

ನಮಸ್ತೆ, ನಾನು ಯೋಗರಾಜ್ ಭಟ್ ಮಾತಾಡ್ತಿದ್ದೀನಿ. ವಿವಿಧ ಭಾರತಿ ಎಫ್ ಎಂ ನಾನು ಸದಾ ಕೇಳ್ತೀನಿ, ತುಂಬಾ ಇಷ್ಟದ ಸ್ಟೇಷನ್ ನಂಗಿದು. ನೀವು ಕೇಳಿ ಆನಂದಿಸಿ, ಕಿವಿಗೊಳ್ಳೆದು. ಜೈ ವಿವಿಧ ಭಾರತಿ.

0: ಬೀರಲಿ ಕೇಶವ.
1: ಎಲ್ಲ ಇವನ ನನ್ನ ಹೆಸರು ನಿಂಗೆ ಯಾಕೋ ಗೊತ್ತಾಯ್ತು?
0: ಅದಲ್ಲಪ್ಪ, ಇದು ಕೇಶವ ತೊಲಗಿಸುವೆ ಮನೋ ಕ್ಲೇಶವ ತೊಲಗಿಸುವೆ. ಬನ್ನಿ ಮಹಾಸ್ವಾಮಿ, ಬನ್ನಿ ಮಹಾ

0: ಬಂದರು ಪೆಟ್ಟು. ಬನ್ನಿ ಮಹಾಸ್ವಾಮಿ, ಹೋಯ್ ಬನ್ನಿ ಮಹಾರಾಯರೇ.
1: ಈಗ ನೀವು ಕೇಳಿದ್ದು ಮಕ್ಕಳ ಭಾಗ್ಯ ಚಿತ್ರಕ್ಕಾಗಿ ಪಿ ವಿ ಶ್ರೀನಿವಾಸ್ ಅವರು ಹಾಡಿದ ಗೀತೆ. ಅವರದೇ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇತ್ತು. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ ವಾಹಿನಿ.

0: ನಮಸ್ಕಾರ, ಹೇಗಿದ್ದೀರಿ? ನಾನು ನಾಗತಿಹಳ್ಳಿ ಚಂದ್ರಶೇಖರ್ ಮಾತಾಡ್ತಾ ಇದ್ದೀನಿ. ಇದು ನಿಮ್ಮ ವಿವಿಧ ಭಾರತಿ ಸಿನಿಮಾ ಮನರಂಜನೆಗೆ ಮೀಸಲಾದ ವಿಶೇಷ ವಾಹಿನಿ. ನಾನು ಸದಾ ಕೇಳ್ತೀನಿ, ನೀವು ಕೇಳಿ.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಮತ್ತು ಸಂಗಡಿಗರು ಹಾಡಿದ್ದಾರೆ. ಮೊಮ್ಮಗ ಚಿತ್ರದ ಗೀತೆ ಇದು. ಈ ಒಂದು ಚಿತ್ರಕ್ಕಾಗಿ ಕಿಶೋರ್ ಈಚಲ ಬೀಡುವಿನಿಂದ ಸಂದೇಶ ಕಳಿಸಿ ಈ ಗೀತೆ ದಯವಿಟ್ಟು ಪ್ರಸಾರ ಮಾಡಿ ಅಂತ ಇಮೇಲ್ ಸಂದೇಶ ಕಳಿಸಿದ್ರು. ಅವರಿಗಾಗಿ ಮೂಡಿ ಬರ್ತಾ ಇದೆ ಈ ಗೀತೆ.

ಇದೊಂದು ಅಪರೂಪದ ಗೀತೆ. ವೆಂಕಟೇಶ್ ಸುಂಕದಕಟ್ಟೆಯಿಂದ ಇಮೇಲ್ ಕಳಿಸಿ ಈ ಗೀತೆಗಾಗಿ ಕೋರಿಕೆಯನ್ನ ಸಲ್ಲಿಸಿದ್ದಾರೆ. ಬೆದರು ಬೊಂಬೆ ಚಿತ್ರಕ್ಕಾಗಿ ಅನಾಮಿಕ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ, ಗೀತೆಯನ್ನ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ.

ಇಮೇಲ್ ಹಾಗೂ ಪತ್ರದ ಮೂಲಕ ನಿಮ್ಮ ಕೋರಿಕೆಯ ಗೀತೆಗಳನ್ನು ನೀವು ಸಲ್ಲಿಸ್ಬೋದು. ನೀವು ಇಮೇಲ್ ಕಳಿಸಬೇಕಾದ್ರೆ vbnimmahadu@gmail.com ಈ ಒಂದು ಇಮೇಲ್ಗೆ ನಿಮ್ಮ ಇಷ್ಟದ ಗೀತೆಗಳನ್ನು ಕಳಿಸ್ಬೋದು. vbnimmahadu@gmail.com. ಇವತ್ತು ಇಮೇಲ್ ಮೂಲಕ ಸುಬ್ರಹ್ಮಣ್ಯ ಕೆವಿ ಅವರು, ಉಷಾ ರಾಮ್ಪ್ರಸಾದ್ ಅವರು, ಮದನ್ ಅವರು, ಇಂದಿರಾ ಅವರು ಹೈದರಾಬಾದ್ನಿಂದ ಸಂದೇಶ ಕಳಿಸಿದ್ದಾರೆ. ನಿಮಗೆಲ್ಲರಿಗೂ ಧನ್ಯವಾದಗಳು.

0: FM.
1: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ
2: ವಾಹ್ರು.
3: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಅತ್ತೆ, ಹಬ್ಬಕ್ಕೆ ಹೊಸ ಸೀರೆ ಆರ್ಡರ್ ಗಳು ಸಾಲ್ ಸಾಲಾಗಿ ಬಂದಿದೆ.
6: ಹೌದು ಕಣಮ್ಮ, ಆದಷ್ಟು ಬೇಗ ರೆಡಿ ಮಾಡಿ ಡೆಲಿವರಿ ಮಾಡ್ಬಿಡೋಣ.
7: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000 ಉಳಿತಾಯ ಆಗ್ತಿದೆ. ಆ ಹಣದಲ್ಲೇ ನನ್ನ ಹೆಂಡತಿ ಸೊಸೆ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸ್ವಾವಲಂಬಿ ಆಗಿದ್ದಾರೆ.
8: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
9: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿ. ಸಮಯ 2:16 ಈಗ ಕೇಳೋಣ ಕಾರ್ಯಕ್ರಮ ಸ್ಪಂದನ.
10: ಎಲ್ಲರಿಗೂ ನಮಸ್ಕಾರ, ಇದು ನಮ್ಮ ನಿಮ್ಮ ಸ್ಪಂದನ. ನಾನು ಚಂದು ಬಾನುಲಿ ಬಂಧು.
11: ನಾನು ಕೋಲಾರ ಕೃಷ್ಣಪ್ಪ.
10: ಕೃಷ್ಣಪ್ಪ ಅವರೇ, ನಮ್ಮ ವಿವಿಧ ಭಾರತಿಯನ್ನ ಎಷ್ಟೊಂದು ಜನ ಕೇಳ್ತಾರೆ, ಆನಂದ ಪಡ್ತಾರೆ. ಅದರಲ್ಲೂ ನಮ್ಮ ದಿವ್ಯಾಂಗರು, ವಿಶೇಷ ಚೇತನರು, ನಿರಂತರ

0: ನಿರಂತರವಾಗಿ ಕೆಲಸ ಮಾಡ್ತಾ ಇರ್ತಾರಲ್ಲ ಒಂದಷ್ಟು ಜನ, ಅಂದ್ರೆ ಈ ಆಟೋ ಗ್ಯಾರೇಜ್ ಇರಬಹುದು, ಟೇಲರಿಂಗ್ನವರು, ಬ್ಯೂಟಿ ಪಾರ್ಲರ್ನವರು,
1: ಕೃಷಿ ಕಾರ್ಮಿಕರು,
0: ಕಾರ್ಮಿಕರು, ಕೃಷಿಕರು, ನೀವಂದಂಗೆ ಕ್ಯಾಬ್ ಮತ್ತೆ ಆಟೋ ಓಡಿಸ್ತಾರಲ್ಲ ಅವರು, ಮತ್ತೆ ಕೃಷಿ ಕಾರ್ಮಿಕರು ಅಂದಾಗ ಅವರು ಹೊಲ ಗದ್ದೆ ತೋಟದಲ್ಲಿ, ಈ ನೇಕಾರರು ಇರ್ತಾರೆ ನೋಡಿ ಅವರು, ಆಮೇಲೆ ಬೇಕ್ರಿ, ಹೋಟೆಲ್ಗಳು, ಲಾಂಡ್ರಿ ಐರನ್ ಮಾಡ್ಕೊಂಡು ಕೂಡ ತುಂಬಾ ಜನ ರೇಡಿಯೋ ಹಾಕೊಂಡು, ಅದರಲ್ಲೂ ವಿವಿಧ ಭಾರತಿ ಹಾಕೊಂಡು ಕೇಳ್ತಾನೇ ಇರ್ತಾರೆ.
1: ನಮ್ಮ ಮಹಿಳೆಯರು ರೇಡಿಯೋ ಹಾಕೊಂಡು ಅಡಿಗೆ ಮಾಡೋದು, ಮನೆ ಕೆಲಸ ಮಾಡೋದು,
0: ಕರೆಕ್ಟ್,
1: ಇದು ಕೂಡ ಮಾಡ್ತಿರ್ತಾರೆ,
0: ಅವರು ಕೇಳ್ತಾರೆ. ಆದ್ರೆ ಒಂದಷ್ಟು ಜನಕ್ಕೆ ಅವರು ನಮ್ಗೆ ರೆಗ್ಯುಲರ್ ಆಗಿ ಮೆಸೇಜ್ ಮಾಡ್ಲಿಕ್ಕೆ ಆಗಲ್ಲ, ಯಾಕೆ ಹೇಳಿ,
1: ಬಿಸಿ ಇರ್ತಾರೆ, ಕೆಲಸದಲ್ಲಿ ನಿರತರಾಗಿರ್ತಾರೆ.
0: ಹೌದು, ಆದ್ರೆ ಅವರು ನಮ್ಮ ಕಾರ್ಯಕ್ರಮಗಳೆಲ್ಲವನ್ನೂ ಕೂಡ ಕೇಳ್ತಾ ಇರ್ತಾರೆ, ಎಂಜಾಯ್ ಮಾಡ್ತಾ ಇರ್ತಾರೆ. ಎಷ್ಟೋ ಸಲ ಅವ್ರಿಗೆ ಕೇಳಿದಂತಹ ಕಾರ್ಯಕ್ರಮ ಚೆನ್ನಾಗಿತ್ತು ಅನ್ಸಿದ್ರು ಕೂಡ ಮೆಸೇಜ್ ಮಾಡಕ್ಕಾಗಲ್ಲ, ನಾವು ಡೈಲಿ ಫೋನ್ ಇಟ್ಟಿದ್ರು ಕೂಡ ಅವ್ರಿಗೆ ಫೋನ್ ಮಾಡ್ಲಿಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ.
1: ಹೌದು,
0: ಆದ್ರೆ ಎಲ್ಲರೂ ಕೂಡ ಕಾರ್ಯಕ್ರಮವನ್ನ ಕೇಳ್ತಾರೆ, ಖುಷಿ ಪಡ್ತಾರೆ.
1: ಆದ್ರೆ ಅವರ ಸಲಹೆ ಸೂಚನೆ, ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಏನು ಹೇಳೋದಿಲ್ಲ, ಸುಮ್ಮನೆ ಕೇಳ್ತಿರ್ತಾರೆ.
0: ಅಲ್ಲ, ಅದು ನಮ್ಗೊಂಥರ ಖುಷಿ ಕೊಡುವಂತ ವಿಷಯ. ಬೇರೆ ಬೇರೆ ಸಭೆ ಸಮಾರಂಭಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಹೋದಾಗ ಯಾರೋ ಹೇಳ್ತಾರೆ, ಅಯ್ಯೋ ನಾನು ಕೇಳ್ತಿರ್ತೀನಿ, ಇಂಥದೊಂದು ಕಾರ್ಯಕ್ರಮ ಬಂದಿತ್ತು, ಅದು ಚೆನ್ನಾಗಿತ್ತು, ಇವ್ರು ಹಿಂಗ್ ಹೇಳಿದ್ರು.
1: ಹೌದು, ನಮ್ಮ ಪುರಾವೆಲ್ಲ ಹೇಳ್ತಾರೆ, ಓ ನೀವೇನೆ ಚಂದು, ಓ ನೀವೇನೆ ಕೃಷ್ಣಪ್ಪ ಅಂತೆಲ್ಲ. ನೀವು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರಿ, ಈ ಕಾರ್ಯಕ್ರಮ ನಡೆಸಿದ್ರಿ, ಆವತ್ತು ಆ ಕಾರ್ಯಕ್ರಮ ಬಂದಿತ್ತು, ದಿನ ಸಮಯ ಎಲ್ಲಾನು ಹೇಳ್ತಾರೆ ಅವರು.
0: ಹೌದು, ಒಂದ್ಸಲ ನನ್ನ ಫ್ರೆಂಡ್ ಒಬ್ರು ಹೇಳ್ತಾ ಇದ್ರು, ಅವರು ಒಂದು ಆಸ್ಪತ್ರೆಗೆ ಹೋಗಿದ್ರಂತೆ, ಡಾಕ್ಟರ್ ಅವರು ತುಂಬಾ ಫೇಮಸ್ ಡಾಕ್ಟರ್ ಆರ್ಥೋ, ಅವರು ಕೇಳಿದ್ದಾರೆ ಎಲ್ಲಿ ಕೆಲಸ ಮಾಡೋದು ಅಂತ, ಅವ್ರು ಆಕಾಶವಾಣಿನಲ್ಲಿ ಅಂದಿದ ತಕ್ಷಣ ಅವರು ವಿವಿಧ ಭಾರತಿನ ನಾನು ಡೈಲಿ ಕೇಳ್ತೀನಿ, ಅದರಲ್ಲೂ ವಿಶೇಷವಾಗಿ ನಾನು ಬೆಳಗಿನ ಹೊತ್ತಂತೂ ಮಿಸ್ ಮಾಡೋದೇ ಇಲ್ಲ, ನಮ್ಮ ಕನ್ನಡ ರತ್ನ ಭಂಡಾರ, ಅವಾಗೆಲ್ಲ ಕನ್ನಡ ಕಜ್ಜಾಯ ಕಾರ್ಯಕ್ರಮ ಬರ್ತಾ ಇತ್ತು, ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಹೇಳ್ಬಿಟ್ಟು ನಮ್ಮಲ್ಲಿ ಒಂದಷ್ಟು ಜನರ ಹೆಸರೆಲ್ಲ ಹೇಳ್ಬಿಟ್ಟಿದ್ದಾರೆ. ಅವ್ರು ಬಂದು ನನಗೆ ಹೇಳಿದ್ರು, ಈ ತರ ಒಬ್ರು ಡಾಕ್ಟ್ರು ನಿಮ್ಮೆಲ್ಲರನ್ನು ಕೇಳಿದ್ರು ಅಂತ ಹೇಳಿದಾಗ ಅನ್ಸುತ್ತೆ ಯಾರ್ಯಾರು ಎಲ್ಲೆಲ್ಲಿಂದ ಹೇಗೆಲ್ಲ ಕೇಳ್ತಾ ಇರ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ನಮ್ಮ ಈ ಒಂದು ಸ್ಪಂದನ ಕಾರ್ಯಕ್ರಮದ ಪತ್ರಗಳ ಕಡೆಗೆ ನಾವು ಹೋಗೋಣ. ಸಾಕಷ್ಟು ವಿಚಾರಗಳನ್ನ ನಮ್ಮ ಕೇಳುಗರು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ.
1: ಯಾರ್ಯಾರು ಏನೇನು ಅನಿಸಿಕೆಗಳನ್ನ ಕಳಿಸಿದಾರೆ ನೋಡ್ತೀರ?
0: ನೋಡಿ, ಎಷ್ಟೊಂದು ಜನ ಸ್ಪಂದನ ವಿಭಾಗಕ್ಕೆ ಪತ್ರ ಬರೆದಿದ್ದಾರೆ. ಎಸ್, ಸಾಕಷ್ಟು ಜನ ರೇಡಿಯೋ ಕೇಳ್ತಾ ಇರ್ತಾರೆ, ಎಲ್ರಿಗೂ ಕೂಡ ಮೆಸೇಜ್ ಮಾಡ್ಲಿಕ್ಕೆ, ಕಾಲ್ ಮಾಡ್ಲಿಕ್ಕೆ ಅಥವಾ ಮೇಲ್ ಕಳಿಸ್ಲಿಕ್ಕೆ ಸಾಧ್ಯ ಆಗದೆ ಇರಬಹುದು. ಆದ್ರೆ ನೀವೆಲ್ಲರೂ ಕೂಡ ನಮ್ಮ ಮನಸ್ಸಿನಲ್ಲಿದ್ದೀರಾ, ನೀವೆಲ್ಲರೂ ಕೂಡ ವಿವಿಧ ಭಾರತೀಯ ಒಂದು ತಂಡ, ಎಲ್ಲರಿಗೂ ಕೂಡ ಪ್ರೀತಿಯ ನಮಸ್ಕಾರಗಳು ಅಂತ ಹೇಳ್ತಾ ಒಂದು ಪತ್ರ ಬರೆದಿದ್ದಾರೆ ನೋಡಿ. ಪತ್ರ ಅಂದ್ರೆ ಮೇಲ್, ಅದು
1: ಯಾರದು?
0: ಚಂದ್ರಶೇಖರ್ ಅಂತ ಹೇಳಿ ಅವರು ನಂದಿನಿ ಲೇಔಟ್ ನಿಂದ ಮೇಲ್ ಮಾಡಿದ್ದಾರೆ.
1: ಏನಂತ,
0: ಸುಮಾರು 25 ವರ್ಷದಿಂದ ರೇಡಿಯೋ ಕೇಳ್ತಾ ಇದ್ದೇನೆ, ನಮ್ಮ ನಿತ್ಯದ ಕಾಯಕದ ಜೊತೆಗೆ ಆಕಾಶವಾಣಿಯ ನಂಟು ಬಿಡಲಾಗದ್ದು.
1: ನೋಡಿ, ಇವರು ತಮ್ಮ ದಿನನಿತ್ಯದ ಕೆಲಸಗಳನ್ನು ಮಾಡಿಕೊಂಡು ಜೊತೆಗೆ ರೇಡಿಯೋನ ಕೂಡ ಕೇಳ್ತಿದ್ದಾರೆ, ತುಂಬಾ ಸಂತೋಷ.
0: ಬದಲಾವಣೆ ಜಗದ ನಿಯಮ, ಕಾಲಕ್ಕೆ ತಕ್ಕ ಹಾಗೆ ಕೋಲ ಅನ್ನುವ ಹಾಗೆ ನೀವು ಸಹ ಕಾರ್ಯಕ್ರಮಗಳಲ್ಲಿ ಬದಲಾವಣೆಗಳನ್ನ ತಂದಿದ್ದೀರಾ. ಡೈಲಿ ಫೋನ್ ಇನ್ ಕಾರ್ಯಕ್ರಮ ಕೂಡ ಇದೆ, ಭಾನುವಾರ ಅಂತೂ ಮಕ್ಕಳು ಮಾತಾಡ್ತಾರೆ, ಇದು ಖುಷಿ. ಹಾಗೆ ಪರಿಮಳ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಅದು ಚೆನ್ನಾಗಿದೆ. ಬೆಳಗ್ಗೆ 9 ಗಂಟೆಗೆ ಕನ್ನಡ ಕಾರ್ಯಕ್ರಮಗಳು ಬರುತ್ತೆ. ಅವ್ರೇನು ಹೇಳುತ್ತಾರೆ ಅಂದ್ರೆ, ಇನ್ನೂ ಹೆಚ್ಚಾಗಿ ಫೋನ್ ಇನ್ ಕಾರ್ಯಕ್ರಮಗಳನ್ನ ಮಾಡಿ.
1: ಫೋನ್ ಇನ್ ಕಾರ್ಯಕ್ರಮಗಳನ್ನ ಹೆಚ್ಚಾಗಿ ಮಾಡಬಹುದು, ಆದ್ರೆ ನಮ್ಮ ಕೇಳುಗರು ಫೋನ್ ಮಾಡಿದವರೇ ಮಾಡ್ತಿರ್ತಾರೆ.
0: ಆ ಫೋನ್ ಇನ್ ಅಲ್ಲ, ಗೆಸ್ಟ್ ಗಳನ್ನ ಕರ್ಕೊಂಡು ಬಂದು ಫೋನ್ ಇನ್ ಮಾಡಿ ಅಂತ ಅವ್ರು ಹೇಳ್ತಾರೆ. ನಮ್ಮ ಚಂದ್ರಶೇಖರ್ ಅವ್ರು ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ, ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳನ್ನ ಕರ್ಕೊಂಡು ಬಂದು ಅವ್ರ ಜೊತೆಗೆ ಫೋನ್ ಇನ್ ಸಂವಾದವನ್ನ ಏರ್ಪಡಿಸಿ ಅಂತ ಕೇಳ್ತಾ ಇದಾರೆ.
1: ಖಂಡಿತ ಮಾಡೋಣ ಚಂದು ಅವರೇ. ಇವರ ಒಂದು ಕೋರಿಕೆಯಂತೆ ಆದಷ್ಟು ಕೂಡ ನಮಗೆ ವಿವಿಧ ಸಂಪನ್ಮೂಲ ವ್ಯಕ್ತಿಗಳನ್ನ ಅವ್ರ ಜೊತೆ ನಾವು ಫೋನ್ ಇನ್ ಕಾರ್ಯಕ್ರಮವನ್ನು ಮಾಡಿಸೋಣ. ಯಾಕಂದ್ರೆ ನಮ್ಮ ಕೇಳುಗರು ನೇರ ಅವ್ರ ಜೊತೆ ಮಾತಾಡಿ ತಮ್ಮ ಏನ ಸಲಹೆ ಸೂಚನೆಗಳನ್ನು ನೀಡೋದಾಗಿರ್ಲಿ ಅಥವಾ ಅವರಿಂದ ಏನೇ ಒಂದು ಪ್ರಶ್ನೆಗೆ ಉತ್ತರ ಪಡೆಯೋದಾಗಿರ್ಲಿ, ಇದು ಮಾಡಿದ್ರೆ ಅವರ ಏನು ಬರುವಂತಹ ಒಂದು ಸಂಪನ್ಮೂಲ ವ್ಯಕ್ತಿ ಕೇವಲ ನಮ್ಮ ಜೊತೆಗೆ ಸಂಪರ್ಕ ಇರೋದಲ್ಲ, ನಮ್ಮ ಕೇಳುಗರ ಜೊತೆಗೆ ಸಂಪರ್ಕಕ್ಕೆ ಬರ್ತಾರೆ ನಮ್ಮ ರೇಡಿಯೋ ಮುಖಾಂತರ. ಇದು ತುಂಬಾ ಒಂದು ಉತ್ತಮವಾದಂತಹ ಇವರು ಸಲಹೆ ನೀಡಿದ್ದಾರೆ. ಈ ಒಂದು ಸಲಹೆಗೆ ನಮ್ಮ ಆಕಾಶವಾಣಿ ಪರವಾಗಿ ಇವರಿಗೆ ಧನ್ಯವಾದವನ್ನು ತಿಳಿಸೋಣ. ಇದಕ್ಕೆ ಸೂಕ್ತವಾದಂತಹ ಒಂದು ಏನು ಫೋನ್ ಇನ್ ಕಾರ್ಯಕ್ರಮಕ್ಕೆ ಏನೇನು ಅನುವು ಮಾಡ್ಕೋಬೇಕು ನಾವು ಅದನ್ನು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳೋಣ.
0: ಫೋನ್ ಇನ್ ಕಾರ್ಯಕ್ರಮ ಮಾಡಿ ಅಂತ ಹೇಳಿದ್ದಾರೆ, ಅದ್ರ ಜೊತೆಗೆ ಅವ್ರದ್ದು ಇನ್ನೊಂದು ಪಾಯಿಂಟ್ ಇದೆ. ಹಾಗೆ ಬೇರೆ ಬೇರೆ ಸಿನಿಮಾ ಬರ್ದೇ ಇರುವಂತಹ ಸಿನಿಮಾ ನಟರನ್ನು ಕೂಡ ಕರೆಸಿ ಮಾತಾಡಿ ಕಾರ್ಯಕ್ರಮ ಮಾಡಿ ಅಂತ ಹೇಳ್ತಾ ಇದ್ದಾರೆ.
1: ನೋಡಿ, ನಮ್ಮ ವಿವಿಧ ಭಾರತಿ ಇದು ಮನರಂಜನೆ ಆಧಾರಿತ ಒಂದು ವಾಹಿನಿ, ಇಲ್ಲಿ ಆದಷ್ಟು ಕೂಡ ನಾವು ಸಿನಿಮಾ ರಂಗದವ್ರನ್ನ ಕರೆದು ಅವ್ರ ಜೊತೆಗೆ ನಾವು ಕಾರ್ಯಕ್ರಮವನ್ನು ರೂಪಿಸಿ ಪ್ರಸಾರ ಮಾಡ್ತಾ ಇದ್ದೀವಿ. ಕೆಲವೊಂದು ನಟ ನಟಿಯರನ್ನ ವಿವಿಧ ಕ್ಷೇತ್ರದಲ್ಲಿ ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕಾರ್ಮಿಕರನ್ನು ಕೂಡ ನಾವು ಕರೆದು ಅವ್ರ ಜೊತೆಗೆ ನಾವು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಿನಿಮಾ ರಂಗದವ್ರನ್ನ ನಾವು ಕರೆದು ಕಾರ್ಯಕ್ರಮ ಮಾಡೋದಕ್ಕೆ ಈಗಲೇ ಎಲ್ಲಾ ತರದ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅದು ಆಗತ್ತೆ.
0: ಹೌದು, ಮತ್ತೆ ಮೋಹನ್ ಅಂತ ಹೇಳಿ, ಮತ್ತೆ ಪ್ರಸಾದ್, ಶಿವಕುಮಾರ್ ಅಂತ ಹೇಳಿ ಅವ್ರು ಹೇಳ್ತಾ ಇದಾರೆ ಮೇಲಲ್ಲಿ. ವಿವಿಧ ಭಾರತೀಯ ಕೇಳುಗರು ನಾವು, ನಾವು ಮೆಸೇಜು ಕಾಲು ಅದು ಇದು ಅಂತ ಏನು ಮಾಡೋದಿಲ್ಲ, ಆದ್ರೆ ದಿನ ವಿಶೇಷದಿಂದ ನಮ್ಗೆ ಆ ದಿನದ ಮಾಹಿತಿ ಸಿಗುತ್ತೆ. ಎಷ್ಟೋ ಸಲ ನಮ್ಗೆ ಯಾವ ದಿನ ಯಾವ ಡೇಟು ಅಂತಾನೆ ಗೊತ್ತಾಗಿರೋದಿಲ್ಲ. ಆಕಾಶವಾಣಿ ಕೇಳಿದ್ರೆ ಸಾಕು, ಪ್ರಪಂಚದ ಎಲ್ಲ ದಿಕ್ಕಿನಲ್ಲಿ ನಡೆಯುವಂತಹ ವಿಷಯಗಳನ್ನ ನೀವು ಹೇಳ್ತೀರಾ, ಚಂದ ಚಂದದ ಹಾಡುಗಳನ್ನು ಕೂಡ ಕೇಳಿಸ್ತೀರಾ ಅಂತ ಹೇಳಿ ಅವರು ನಮಗೆ ಮೇಲ್ ಮಾಡಿದ್ದಾರೆ.
1: ಇವರ ಒಂದು ಸಂದೇಶಕ್ಕೆ ತುಂಬಾ ಧನ್ಯವಾದಗಳು.
0: ಹೌದು, ಅಂದ್ರೆ ಒಂದು ದಿನಕ್ಕೆ ಎಷ್ಟೊಂದು ಆಚರಣೆಗಳಿರುತ್ತೆ. ಮಾವಿನ ಹಣ್ಣಿನ ದಿನ ಅಂತಿರುತ್ತೆ, ಡಾಕ್ಟರ್ಸ್ ಡೇ, ನರ್ಸ್ ಡೇ, ಒಂದೇ ದಿನದಲ್ಲಿ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರೀತಿಯ ಆಚರಣೆಗಳು ಕೂಡ ನಡೀತಾ
1: ಇರುತ್ತೆ. ಅದರದೇ ಆದಂತಹ ಒಂದು ವಿಶೇಷತೆ ಅನ್ನೋದು ಇದ್ದೇ ಇರುತ್ತೆ.
0: ಸೊ ಆ ಒಂದು ನೆಪದಲ್ಲಿ ಏನಾಗುತ್ತೆ, ನಾವು ಕೂಡ ಒಂದಷ್ಟು ವಿಷಯಗಳನ್ನ ಕೆದಕಿ ತಗೊಂಡ್ ಬಂದು ಕೇಳುಗರಿಗೆ ತಲುಪಿಸ್ತೀವಿ. ಅದನ್ನ ಕೇಳಿ ಅವ್ರು ಇನ್ಯಾವ್ದೋ ಲೆಕ್ಕಾಚಾರ ಮಾಡಿಕೊಂಡು ಒಂದಿಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಮತ್ತೆ ಆ ವಿಷಯಕ್ಕೆ ಸಂಬಂಧಪಟ್ಟಂತಹ ಪರಿಣತರು ಏನಿರ್ತಾರಲ್ಲ, ಅವರ ಮಾತುಗಳನ್ನ ಕೇಳಿದಾಗ ಓಹೋ ಹೀಗೆಲ್ಲ ಇದೆಯಾ ಪ್ರಪಂಚದಲ್ಲಿ ಅನ್ನುವಂತ ಒಂದಷ್ಟು ಹೊಸ ಅರಿವು ಕೂಡ ನಮ್ಗೆ ಬರೋದಕ್ಕೆ ಸಾಧ್ಯ ಆಗತ್ತೆ.
1: ನಿಜವಾಗಿ ಹೇಳ್ಬೇಕಂದ್ರೆ ಬೆಳಗಿನ 9 ಗಂಟೆಯಿಂದ 10 ಗಂಟೆಯವರೆಗೆ ನಡೆಯುವಂತ ಈ ಒಂದು ಇಂದಿನ ವಿಶೇಷ ಏನಿದೆ ಕಾರ್ಯಕ್ರಮ, ತುಂಬಾ ಇದು ಚೆನ್ನಾಗಿದೆ, ಇನ್ಫಾರ್ಮೇಟಿವ್ ಆಗಿದೆ, ನಮ್ಮ ಕೇಳುಗರಿಗೆ ಇದು ತುಂಬಾ ಇಷ್ಟ ಆಗಿದೆ.
0: ಮತ್ತೆ ಒಂದು ಪ್ರೈಮ್ ಚಂಕಲ್ ಕೂಡ ಇರೋದ್ರಿಂದ ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳಿ ನಮ್ಮ ಕೇಳುಗರು ಮೇಲ್ ಮಾಡಿದ್ದಾರೆ.

0: ಇದಿಷ್ಟನ್ನು ಹೇಳ್ತಾ ನಮಗೆ ಸಮಯ ಆಗ್ತಾ ಇದೆ, ಹಾಗಾಗಿ ನಮ್ಮ ಇವತ್ತಿನ ಈ ಸ್ಪಂದನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ.
1: ಖಂಡಿತ. ಕೇಳುಗರಿಗೆಲ್ಲ
0: ಪ್ರೀತಿಯ ನಮಸ್ಕಾರಗಳು.
2: ಇದಾಗಿತ್ತು ಈ ದಿನದ ಸ್ಪಂದನ ಕಾರ್ಯಕ್ರಮ. ಸ್ಪಂದನ ಕಾರ್ಯಕ್ರಮಕ್ಕೆ ನಿಮ್ಮ ಮಾನಸಿಕ ಅಭಿಪ್ರಾಯಗಳನ್ನು ತಿಳಿಸಬಹುದು. ಇಮೇಲ್ ವಿಳಾಸ ಹೀಗಿದೆ: ಕನ್ನಡ ವಿವಿಧ ಭಾರತಿ ಅಟ್ ದ ರೇಟ್ ಜಿಮೇಲ್ ಡಾಟ್ ಕಾಮ್, KANNADAVIVIDHABHARATI@gmail.com. ಇದು ನಮ್ಮ ಇಮೇಲ್ ವಿಳಾಸ. ನಮ್ಮ ಕೇಳುಗರು ಯಾರು? ಸಂಡೂರ್ನ ಸುಮಿತ್ರಾ ಅವರು, ವಿಲಿಯಂ ಪರ್ಲಡ್ಕ ಪುತ್ತೂರಿನಿಂದ, ಗಂಗಮ್ಮ ಕೇಶವಮೂರ್ತಿ ಕೆಂಚೇನಹಳ್ಳಿಯಿಂದ, ಇವರೆಲ್ಲರೂ ಪ್ರಕಾಶ್ ಐನಹಳ್ಳಿ, ಇವರು ಕೂಡ ಸಂದೇಶ ಕಳಿಸಿದ್ದಾರೆ. ಸ್ಪಂದನ ಕಾರ್ಯಕ್ರಮದ ವಿಷಯವಾಗಿ ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ಅವರು ಕೂಡ ಸ್ಪಂದಿಸಿದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ. ನಮ್ಮ ಇಮೇಲ್ ವಿಳಾಸ ಮತ್ತೊಮ್ಮೆ ಗಮನಿಸಿ: ಕನ್ನಡ ವಿವಿಧ ಭಾರತಿ ಅಟ್ ದ ರೇಟ್ ಜಿಮೇಲ್ ಡಾಟ್ ಕಾಮ್, KANNADAVIVIDHABHARATI ಕನ್ನಡ ವಿವಿಧ ಭಾರತಿ ಅಟ್ ದ ರೇಟ್ ಜಿಮೇಲ್ ಡಾಟ್ ಕಾಮ್ ಈ ಒಂದು ಇಮೇಲ್ ವಿಳಾಸಕ್ಕೆ ನಮ್ಮ ಕಾರ್ಯಕ್ರಮಗಳ ಕುರಿತಾದ ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ತಿಳಿಸಬಹುದು. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಇಂಧನ ಬೆಲೆಯ ಹೊರೆ ತಗ್ಗಿಸಲು ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಆಗ್ರಹ. ಆರೋಗ್ಯವಂತ ನಾಗರಿಕರಿಂದಲೇ ಆರೋಗ್ಯವಂತ ಸಮಾಜ ನಿರ್ಮಾಣ ಸಾಧ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಡೀಮ್ಡ್ ಅರಣ್ಯ ಲೋಪ, ಸುಪ್ರೀಂಕೋರ್ಟ್ಗೆ ಮರುಮನವಿ ಸಲ್ಲಿಸಲು ಸಮಿತಿ ರಚನೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಭಟ್ಕಳ ನದಿ ದುರಂತ, 11 ಮಂದಿ ಮೃತರ ಅಂತ್ಯ ಸಂಸ್ಕಾರ, ಸಚಿವ ಮಂಕಾಳ ವೈದ್ಯರಿಂದ ಅಂತಿಮ ದರ್ಶನ. ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ನಿರಂತರವಾಗಿ ಹೆಚ್ಚಿಸುತ್ತಿರುವುದನ್ನು ಖಂಡಿಸಿ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಜಂಟಿ ಮಾಧ್ಯಮ ಹೇಳಿಕೆ ಬಿಡುಗಡೆಗೊಳಿಸಿದರು. ಕಳೆದ 11 ದಿನಗಳಲ್ಲಿ ಇಂಧನ ದರವನ್ನು ಪ್ರತಿ ಲೀಟರ್ಗೆ 7.52 ರೂಪಾಯಿಯಷ್ಟು ಹೆಚ್ಚಿಸಲಾಗಿದ್ದು, ಬೆಂಗಳೂರಿನಲ್ಲಿ ಪೆಟ್ರೋಲ್ ಬೆಲೆ 110ರ ಗಡಿ ದಾಟಿದೆ. ಇದು ಕಳೆದ 78 ವರ್ಷಗಳ ಇತಿಹಾಸದಲ್ಲಿ ಅತ್ಯಂತ ಗರಿಷ್ಠ ಮಟ್ಟವಾಗಿದ್ದು, ಜನಸಾಮಾನ್ಯರು, ರೈತರು ಹಾಗೂ ಗೃಹಿಣಿಯರ ದೈನಂದಿನ ಜೀವನಕ್ಕೆ ತೀವ್ರ ಹೊಡೆತ ನೀಡಿದೆ ಎಂದು ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಂದ್ರದ ಈ ದುಬಾರಿ ನೀತಿಯಿಂದಾಗಿ ಕೇವಲ ಇಂಧನ ಮಾತ್ರವಲ್ಲದೆ ಗೃಹ ಬಳಕೆಯ ಗ್ಯಾಸ್, ವಾಣಿಜ್ಯ ಸಿಲಿಂಡರ್ ಹಾಗೂ ಸಿಎನ್ಜಿ ಬೆಲೆಗಳು ಗಗನಕ್ಕೇರಿದ್ದು ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ಕಾರಣವಾಗಿದೆ. ಕಳೆದ 12 ವರ್ಷಗಳಲ್ಲಿ ಕೇಂದ್ರ ಸರ್ಕಾರವು ಇಂಧನ ತೆರಿಗೆಯಿಂದ 43 ಲಕ್ಷ ಕೋಟಿ ರೂಪಾಯಿ ಹಾಗೂ ಆರ್ಬಿಐ ನಿಧಿಯಿಂದ 14 ಲಕ್ಷ ಕೋಟಿ ರೂಪಾಯಿ ಸೇರಿದಂತೆ ಒಟ್ಟು 57 ಲಕ್ಷ ಕೋಟಿ ರೂಪಾಯಿಯಷ್ಟು ಬೃಹತ್ ಮೊತ್ತವನ್ನು ಸಾರ್ವಜನಿಕರಿಂದ ಸಂಗ್ರಹಿಸಿದೆ ಎಂದು ನಾಯಕರು ದೂರಿದ್ದಾರೆ. ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಮತ್ತು ಎಲ್ಪಿಜಿ ಬೆಲೆಗಳು ಕುಸಿದಿದ್ದರೂ ದೇಶದಲ್ಲಿ ಅಬಕಾರಿ ಸುಂಕವನ್ನು ಪದೇ ಪದೇ ಹೆಚ್ಚಿಸಲಾಗುತ್ತಿದೆ ಎಂದು ಆಕ್ಷೇಪಿಸಿರುವ ರಾಜ್ಯ ಸರ್ಕಾರ ತಕ್ಷಣವೇ ಈ ಇಂಧನ ಹೊರೆಯನ್ನು ನಿಲ್ಲಿಸಿ ಬೆಲೆಗಳನ್ನು ಕಡಿತಗೊಳಿಸಬೇಕೆಂದು ಆಗ್ರಹಿಸಿದೆ. ಆರೋಗ್ಯವಂತ ಜನರಿಂದಲೇ ಆರೋಗ್ಯವಂತ ಸಮಾಜ ನಿರ್ಮಾಣ ಸಾಧ್ಯ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ 108 ಆರೋಗ್ಯ ಕವಚ ಕೇಂದ್ರೀಕೃತ ಕಮಾಂಡ್ ಮತ್ತು ನಿಯಂತ್ರಣ ಕೇಂದ್ರವನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು, ಈ ಅತ್ಯಾಧುನಿಕ ಕೇಂದ್ರ ದೇಶದಲ್ಲೇ ಮೊದಲನೆಯದಾಗಿದ್ದು, ಬೇರೆ ರಾಜ್ಯಗಳಲ್ಲಿ ನೀಡಲು ಸಾಧ್ಯವಾಗದ ಅತ್ಯಾಧುನಿಕ ಆರೋಗ್ಯ ಸೇವೆಯನ್ನು ಕರ್ನಾಟಕದಲ್ಲಿ ಜನತೆಗೆ ದೊರಕಿಸಿಕೊಡುವ ಧ್ಯೇಯದೊಂದಿಗೆ ಈ ಕೇಂದ್ರಕ್ಕೆ ಚಾಲನೆ ನೀಡಲಾಗಿದೆ ಎಂದರು. ಎಲ್ಲಾ ಭಾಗ್ಯಗಳಿಗಿಂತ ಆರೋಗ್ಯ ಭಾಗ್ಯವೇ ಮೊದಲು. ಆರ್ಥಿಕ ಸಾಮಾಜಿಕ ಬೆಳವಣಿಗೆ ಪ್ರತಿಯೊಬ್ಬರಿಗೂ ಎಷ್ಟು ಮುಖ್ಯವೋ ಆರೋಗ್ಯವೂ ಅಷ್ಟೇ ಮುಖ್ಯ ಎಂದು ಹೇಳಿದರು. ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣವನ್ನು ನಿರ್ವಹಿಸುತ್ತಿರುವ ಬಿಐಎಎಲ್ ಸಂಸ್ಥೆಯಲ್ಲಿ ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ನಿಗಮ ಕೆಎಸ್ಐಐಡಿಸಿ ಹೊಂದಿರುವ ಶೇಕಡ 13 ಹೂಡಿಕೆಗೆ 2025-26 ಸಾಲಿನಲ್ಲಿ 16.49 ಕೋಟಿ ರೂಪಾಯಿ ಲಾಭಾಂಶ ಲಭಿಸಿದ್ದು, ಲಾಭಾಂಶದ ಚೆಕ್ ಅನ್ನು ಕಾವೇರಿ ನಿವಾಸದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹಸ್ತಾಂತರಿಸಲಾಯಿತು. ಕೆಎಸ್ಐಐಡಿಸಿ ಪರವಾಗಿ ಬಿಐಎಎಲ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಡಾ ಹರಿ ಕೆ ಮರಾರ್ ಅವರು ಚೆಕ್ ಹಸ್ತಾಂತರಿಸಿದರು. ಬೃಹತ್ ಮತ್ತು ಮಧ್ಯಮ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಹಾಗೂ ಕೆಎಸ್ಐಐಡಿಸಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಖುಷ್ಬು ಗೋಯಲ್ ಚೌಧರಿ ಉಪಸ್ಥಿತರಿದ್ದರು. ಡೀಮ್ಡ್ ಅರಣ್ಯ ಪ್ರದೇಶಗಳ ಗುರುತಿಸುವಿಕೆಯಲ್ಲಿ ಈ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆಗಿರುವ ತಪ್ಪುಗಳನ್ನು ಸರಿಪಡಿಸಲು ರಾಜ್ಯ ಸರ್ಕಾರ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದೆ ಎಂದು ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಕಾರ್ಕಳದಲ್ಲಿ ವಲಯ ಅರಣ್ಯಾಧಿಕಾರಿಗಳು ಮತ್ತು ಸಹಾಯಕ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳ ನೂತನ ಕಚೇರಿ ಉದ್ಘಾಟಿಸಿ ಮಾತನಾಡಿದ ಅವರು, ಈ ತಾಂತ್ರಿಕ ಲೋಪದಿಂದಾಗಿ ಸರ್ಕಾರಿ ಆಸ್ಪತ್ರೆ, ಶಾಲೆ, ಅಂಗನವಾಡಿ ಹಾಗೂ ಸಾರ್ವಜನಿಕರ ಪಟ್ಟ ಭೂಮಿಗಳು ಅರಣ್ಯ ವ್ಯಾಪ್ತಿಗೆ ಸೇರಿ ಬಡಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಸಮಸ್ಯೆಯನ್ನು ಇತ್ಯರ್ಥಪಡಿಸಲು ಈಗ ಕೊನೆಯ ಅವಕಾಶ ಸಿಕ್ಕಿದ್ದು, ಸುಪ್ರೀಂಕೋರ್ಟ್ಗೆ ಮರುಮನವಿ ಸಲ್ಲಿಸಲು ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ವಿಶೇಷ ಸಮಿತಿಗಳನ್ನು ರಚಿಸಲಾಗಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಅರಣ್ಯ ರಕ್ಷಣೆಯಲ್ಲಿ ತೊಡಗಿರುವ ಮುಂಚೂಣಿ ಸಿಬ್ಬಂದಿಯ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡುವಂತೆ ಸಚಿವರು ಅಧಿಕಾರಿಗಳಿಗೆ ಸೂಚಿಸಿದರು. ಆನೆ ಕಾರ್ಯಪಡೆ, ಕಳ್ಳಬೇಟೆ ನಿಗ್ರಹ ಪಡೆ ಸೇರಿದಂತೆ ಮುಂಚೂಣಿ ಸಿಬ್ಬಂದಿಗೆ ವಸತಿಗೃಹ, ಅಪಾಯ ಭತ್ಯೆ ಹಾಗೂ ಆಧುನಿಕ ಸುರಕ್ಷತಾ ಸಲಕರಣೆಗಳನ್ನು ಒದಗಿಸುವುದನ್ನು ಖಾತ್ರಿಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸಚಿವರು ಅರಣ್ಯ ಹುತಾತ್ಮರಿಗೆ ಪುಷ್ಪನಮನ ಸಲ್ಲಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಕಪ್ಪೆ ಚಿಪ್ಪು ತೆಗೆಯಲು ಹೋಗಿ ಮೃತಪಟ್ಟ 11 ಜನರ ಸಾಮೂಹಿಕ ಅಂತ್ಯ ಸಂಸ್ಕಾರ ಭಟ್ಕಳದ ಶಾರದಾ ಹೊಳೆಯಲ್ಲಿ ನಡೆಯಿತು. ಮೃತರ ಅಂತಿಮ ದರ್ಶನ ಪಡೆದು ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ, ಭಟ್ಕಳದ ಇತಿಹಾಸದಲ್ಲೇ ಇದೊಂದು ದುರಂತ ಘಟನೆಯಾಗಿದೆ ಎಂದು ಶೋಕ ವ್ಯಕ್ತಪಡಿಸಿದರು. ಏಪ್ರಿಲ್ ಮೇ ತಿಂಗಳಲ್ಲಿ ಕಪ್ಪೆ ಚಿಪ್ಪು ತೆಗೆಯುವುದು ಸಾಮಾನ್ಯ, ಆದರೆ ಈ ದುರ್ಘಟನೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಅಧಿಕಾರಿಗಳಿಗೆ ತನಿಖೆ ನಡೆಸಲು ಸೂಚಿಸಲಾಗಿದ್ದು ಮೃತರ ಕುಟುಂಬಸ್ಥರ ನೆರವಿಗೆ ಸರ್ಕಾರ ಬದ್ಧವಾಗಿದೆ. ರಕ್ಷಿಸಲ್ಪಟ್ಟವರ ವೈದ್ಯಕೀಯ ಚಿಕಿತ್ಸಾ ವೆಚ್ಚವನ್ನು ಭರಿಸುವುದರ ಜೊತೆಗೆ ಮೃತರ ಮಕ್ಕಳಿಗೆ ಶಿಕ್ಷಣದ ನೆರವು ನೀಡಲು ಸಿದ್ದವಿರುವುದಾಗಿ ತಿಳಿಸಿದರು. ಈ ಘಟನೆ ಕುರಿತು ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿ ಗಾಯಗೊಂಡವರ ಶೀಘ್ರ ಚೇತರಿಕೆಗೆ ಪ್ರಾರ್ಥಿಸಿದ್ದರು ಹಾಗೂ ಮೃತರ ವಾರಸುದಾರರಿಗೆ ತಲಾ 2 ಲಕ್ಷ ರೂಪಾಯಿ ಹಾಗೂ ಗಾಯಗೊಂಡವರಿಗೆ 50,000 ರೂಪಾಯಿ ಘೋಷಿಸಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ಸಂಜೆ ಹೊಸದಿಲ್ಲಿಯ ರಾಷ್ಟಪತಿ ಭವನದಲ್ಲಿ ಆಯೋಜಿತ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. 2026ರ ಮೊದಲ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟಪತಿಗಳು 2 ಪದ್ಮವಿಭೂಷಣ, 6 ಪದ್ಮಭೂಷಣ ಹಾಗೂ 58 ಪದ್ಮಶ್ರೀ ಸೇರಿದಂತೆ 66 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ನಾಟಕ ರಚನೆ, ನಿರ್ದೇಶನ, ಕಿರುಚಿತ್ರಗಳ ನಿರ್ಮಾಣ, ಅಭಿನಯ ಹಾಗೂ ರಂಗಭೂಮಿಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಪ್ರಾಯೋಗಿಕ ತರಬೇತಿ ಕುರಿತು ಬಳ್ಳಾರಿಯ ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯದಲ್ಲಿ ಜೂನ್ 1 ರಿಂದ 10 ದಿನಗಳ ಕಾಲ ರಂಗಭೂಮಿ ಕಾರ್ಯಾಗಾರ ಮತ್ತು ನಾಟಕ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ. ರಂಗಭೂಮಿ ಮತ್ತು ಕಿರುಚಿತ್ರ ನಿರ್ಮಾಣದಲ್ಲಿ ಆಸಕ್ತಿ ಇರುವ ಅಭ್ಯರ್ಥಿಗಳು ತಮ್ಮ ಪರಿಚಯ ಪತ್ರ ಹಾಗೂ ರಂಗಭೂಮಿ ಹಿನ್ನೆಲೆಯ ಅನುಭವದ ವಿವರಗಳನ್ನು ಇದೇ 30ರ ಒಳಗಾಗಿ ವಿಶ್ವವಿದ್ಯಾಲಯದ ನಾಟಕ ವಿಭಾಗದ ಮುಖ್ಯಸ್ಥರಿಗೆ ಸಲ್ಲಿಸಬಹುದಾಗಿದೆ. ನಗರ ನಿವಾಸಿ ಕೇಂದ್ರಿತ ಆಧಾರ್ ಸೇವೆಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಬೆಂಗಳೂರು ಪ್ರಾದೇಶಿಕ ಕಚೇರಿ ಮತ್ತೊಂದು ಮಹತ್ವದ ಹೆಜ್ಜೆಯನ್ನಿರಿಸಿದ್ದು ವಿಜಯಪುರ ನಗರದಲ್ಲಿ ಹೊಸ ಆಧಾರ್ ಸೇವಾ ಕೇಂದ್ರವನ್ನು ಕಾರ್ಯಾರಂಭಿಸಲಾಗಿದೆ ಎಂದು ವಿಜಯಪುರ ಜಿಲ್ಲಾಧಿಕಾರಿಗಳ ಕಚೇರಿ ತಿಳಿಸಿದೆ. ವಿಜಯಪುರ ಆಧಾರ್ ಸೇವಾ ಕೇಂದ್ರಗಳ ಪೈಕಿ ಇದು ಬಿ ಮಾದರಿ ಕೇಂದ್ರ

ವಾಗಿದ್ದು ನಿವಾಸಿಗಳಿಗೆ ತಡೆರಹಿತ ಆಧಾರ್ ಸಂಬಂಧಿತ ಸೇವೆ ಒದಗಿಸಲು ಕಾರ್ಯಾಚರಣಾ ಕಿಟ್ಗಳನ್ನು ಈ ಕೇಂದ್ರದಲ್ಲಿ ಅಳವಡಿಸಲಾಗಿದೆ. ಈ ಆಧಾರ್ ಸೇವಾ ಕೇಂದ್ರವು ಆಧಾರ್ ನೋಂದಣಿ, ಬಯೋಮೆಟ್ರಿಕ್ ನವೀಕರಣಗಳು, ದೋಷ ತಿದ್ದುಪಡಿ ಮತ್ತು ಕುಂದುಕೊರತೆ ನಿವಾರಣಾ ಸೇವೆಗಳನ್ನು ಒಂದೇ ಸೂರಿನಡಿ ಒದಗಿಸುತ್ತದೆ. ಈ ಕೇಂದ್ರವು ವಾರದ ಎಲ್ಲ ದಿನಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ. ಜಿಲ್ಲೆಯ 5-17 ವರ್ಷದ ಒಟ್ಟು 68,000 ಮಕ್ಕಳ ಕಡ್ಡಾಯ ಬಯೋಮೆಟ್ರಿಕ್ ಅಪ್ಡೇಟ್ ಸೌಲಭ್ಯವನ್ನು ಸೆಪ್ಟೆಂಬರ್ 30ರವರೆಗೆ ನೀಡಲು ಉಚಿತವಾಗಿ ಅವಕಾಶ ಕಲ್ಪಿಸಲಾಗಿದೆ. ಯುಜಿಸಿಇಟಿ 2026 ಸೀಟು ಹಂಚಿಕೆ ಬಗ್ಗೆ ಜಾಗೃತಿ ಮೂಡಿಸಲು ರಾಜ್ಯದ 65 ಸರ್ಕಾರಿ ಹಾಗೂ ಅನುದಾನಿತ ಎಂಜಿನಿಯರಿಂಗ್ ಮತ್ತು ವೈದ್ಯಕೀಯ ದಂತ ವೈದ್ಯಕೀಯ ಕಾಲೇಜುಗಳಲ್ಲಿ ಇಂದಿನಿಂದ ಇದೇ 30ನೇ ತಾರೀಖಿನವರೆಗೆ ಮಂಥನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸಿಇಟಿ ಆನ್ಲೈನ್ .karnataka.gov.in/manthana2026 ಲಿಂಕ್ ಬಳಸಿ ಹೆಸರು ನೋಂದಾಯಿಸಿ ಪಾಲ್ಗೊಳ್ಳುವಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಕೋರಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ mygov.in ಮೂಲಕ ಹಂಚಿಕೊಳ್ಳಬಹುದು. ಜೂನ್ 1ನೇ ತಾರೀಖಿನಂದು ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳಲ್ಲಿ ಶಾಲಾ ಪ್ರಾರಂಭೋತ್ಸವ ನಡೆಯಲಿದೆ. ಎಲ್ಲ ಶಾಲೆಗಳಲ್ಲಿ ಏಕಕಾಲಕ್ಕೆ ನಡೆಯಲಿರುವ ಮಹಾಪೋಷಕ ಶಿಕ್ಷಕರ ಸಭೆಯನ್ನು ಉದ್ದೇಶಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ವಿಡಿಯೋ ಸಂವಾದದ ಮೂಲಕ ಮಾತನಾಡಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂಧನ ಬೆಲೆಯ ಹೊರೆ ತಗ್ಗಿಸಲು ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಆಗ್ರಹ. ಆರೋಗ್ಯವಂತ ನಾಗರಿಕರಿಂದಲೇ ಆರೋಗ್ಯವಂತ ಸಮಾಜ ನಿರ್ಮಾಣ ಸಾಧ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಡೀಮ್ಡ್ ಅರಣ್ಯ ಲೋಪ, ಸುಪ್ರೀಂಕೋರ್ಟ್ಗೆ ಮರುಮನವಿ ಸಲ್ಲಿಸಲು ಸಮಿತಿ ರಚನೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಭಟ್ಕಳ ನದಿ ದುರಂತ, 11 ಮಂದಿ ಮೃತರ ಅಂತ್ಯ ಸಂಸ್ಕಾರ, ಸಚಿವ ಮಂಕಳ ವೈದ್ಯರಿಂದ ಅಂತಿಮ ದರ್ಶನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.

0: ಕಿರಾಣಿ ಅಂಗಡಿಗೆ ಫ್ರಿಜ್ ಬೇಕಂದ್ರೆ ಮುಂದಿನ ಸಲ ನೋಡೋಣ ಅಂತಿದ್ದೆ, ಈಗ ಹೇಗ್ ತಂದೆ?
1: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಪುಣ್ಯ ಕಣೆ. ತಿಂಗಳಿಗೆ 5,000-6,000 ರೂಪಾಯಿ ಉಳಿತಾಯ ಆಗ್ತಿದೆ, ಆ ಹಣದಲ್ಲೇ ಫ್ರಿಜ್ ತಗೊಂಡೆ.
2: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

0: ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯ? ಬರ್ತೀನಿ ಇರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಈಗ ಕಾರ್ಯಕ್ರಮ ಚಿತ್ರತಾನ, ಒಂದೇ ಚಿತ್ರದ ಗೀತೆಗಳು. ಇವತ್ತಿನ ಚಿತ್ರತಾನ ಕಾರ್ಯಕ್ರಮದಲ್ಲಿ ಸಿಂಹ ಜೋಡಿ ಚಿತ್ರದ ಗೀತೆಗಳನ್ನ ಕೇಳ್ತೀರಿ. ಗೀತೆಗಳಿಗೆ ಸಂಗೀತ ಸತ್ಯಂ ಅವರದು, ಗೀತೆಗಳಿಗೆ ಸಾಹಿತ್ಯ ಒದಗಿಸಿದ್ದಾರೆ ಆರ್ ಎನ್ ಜಯಗೋಪಾಲ್, ಎಲ್ಲಾ ಗೀತೆಗಳನ್ನು ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ತಾರಾಗಣದಲ್ಲಿ ವಿಷ್ಣುವರ್ಧನ್, ಮಂಜುಳಾ ಮುಂತಾದವರು ಕಾಣಿಸಿಕೊಂಡಿದ್ದಾರೆ ಚಿತ್ರದ ತಾರಾಗಣದಲ್ಲಿ. ಸಿಂಹ ಜೋಡಿ ಚಿತ್ರದ ಗೀತೆ ಈಗ ಮೂಡಿ ಬರ್ತಾ ಇದೆ. ಆ ಚಿತ್ರದ ಎಲ್ಲಾ ಗೀತೆಗಳನ್ನು ಕೇಳಿ ನೀವು ಆನಂದಿಸಬಹುದು. 1980 ತೆರೆಗೆ ಬಂದಂತಹ ಚಿತ್ರ ಸಿಂಹ ಜೋಡಿ ಚಿತ್ರದಾನ ಕಾರ್ಯಕ್ರಮದ ಈ ಒಂದು ಸಮಯದಲ್ಲಿ ಈ ದಿನ ಸಿಂಹ ಜೋಡಿ ಚಿತ್ರದ ಗೀತೆಗಳನ್ನು ಕೇಳ್ತೀರಿ.

ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಕೋಮಲ್ ಕುಮಾರ್. ನನಗೆ ಯಾವಾಗಲೂ ಇಷ್ಟವಾದಂಥ ರೇಡಿಯೋ ಸ್ಟೇಷನ್ ವಿವಿಧ ಭಾರತಿ. ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ, ಬೇರೆ ರೇಡಿಯೋ ಸ್ಟೇಷನ್ಸ್ ಥರ ವಿವಿಧ ಭಾರತಿ ಇಲ್ಲ, ವಿವಿಧ ಭಾರತಿ ಥರ ಬೇರೆ ರೇಡಿಯೋ ಸ್ಟೇಷನ್ ಇಲ್ಲ. ನನಗಿಷ್ಟವಾದಂಥ ರೇಡಿಯೋ ಸ್ಟೇಷನ್ ಕೇಳ್ತಾ ಇರಿ, ವಿವಿಧ ಭಾರತಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
2: ಅಮ್ಮ, ನನ್ಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
3: ನೀನ್ ಮಾಡಿದ್ದು ನೀನೇ ತಿನ್ನು.
4: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
5: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

ನಮಸ್ಕಾರ, ನಾನು ನಿಮ್ಮ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಯಾವಾಗಲೂ ವಿವಿಧ ಭಾರತಿ ದಿನಾ ಕೇಳ್ತಾ ಇರ್ತೀನಿ. ಅದರಲ್ಲಿ ಹಿಂದಿ ಸಾಂಗ್ಸು, ಕನ್ನಡ ಹಳೇ ಸಾಂಗ್ಸು ಎಲ್ಲ ಕೇಳ್ತಾ ಇರ್ತೀನಿ. ಬಹಳ ಇಂಪಾಗಿರುತ್ತೆ. ನೀವು ಕೇಳ್ತೀರಲ್ಲ ವಿವಿಧ ಭಾರತಿ, ಕೇಳ್ತಾ ಇರಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕ ನಿಟ್ಟು ತೂಗಿದಾಕೆ.
0: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

ಸಿಂಹ ಜೋಡಿ ಚಿತ್ರದ ಎಲ್ಲಾ ಗೀತೆಗಳನ್ನ ಕೇಳಿದ್ರಿ. ಈ ಗೀತೆಗಳಿಗೆ ಸಂಗೀತ ಸಂಯೋಜನೆ ಸತ್ಯಂ ಅವರದು. ನೀವು ಈ ಕಾರ್ಯಕ್ರಮ ಕೇಳಿದ್ದು ಚಿತ್ರತಾನ ಕಾರ್ಯಕ್ರಮದಲ್ಲಿ. ಪ್ರತಿದಿನ ಚಿತ್ರತಾನದಲ್ಲಿ ಒಂದೇ ಚಿತ್ರದ ಎಲ್ಲಾ ಗೀತೆಗಳನ್ನು ಕೇಳುವ ಅವಕಾಶ ನಿಮಗೆ ಇರುತ್ತೆ. ಹಾಗಾಗಿ ನಮ್ಮ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಮಾಹಿತಿಯ ಜೊತೆ ಜೊತೆಗೆ ಮನರಂಜನೆಗಾಗಿ ಹಲವಾರು ಚಿತ್ರಗೀತೆಗಳನ್ನು ಕೇಳ್ತಾ ಬಂದಿರ್ತೀರಾ ಅಲ್ವಾ? ಚಿತ್ರತಾನದಲ್ಲಿ ಒಂದೇ ಚಿತ್ರದ ಎಲ್ಲ ಗೀತೆಗಳನ್ನು ಕೇಳೋ ಖುಷಿಯೇನೇ ಬೇರೆ ಅಂತ ನಿಮಗೂ ಅನಿಸಿರಬಹುದು ಅಲ್ವಾ? ಸಿಂಹಜೋಡಿ ಚಿತ್ರದ ಗೀತೆ ಈಗಷ್ಟೇ ನೀವು ಕೇಳಿದ್ರಲ್ಲ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ ಎಲ್ಲ ಗೀತೆಗಳಿಗೆ ಇತ್ತು. ಸತ್ಯಂ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂರು ಗೀತೆಗಳನ್ನು ಹಾಡಿದವರು ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಕಾರ್ಯಕ್ರಮ ಚೆನ್ನಾಗಿತ್ತು, ಖುಷಿ ಕೊಡ್ತು ಸಿಂಹಜೋಡಿ ಚಿತ್ರದ ಎಲ್ಲ ಗೀತೆಗಳು ಅಂತ ಹೇಳಿ ಉಮೇಶ್ ಸಿರಿಗೆರೆಯಿಂದ, ಹರೀಶ್ ಮಲ್ಲೇಶ್ವರದಿಂದ, ವಿಲಿಯಂ ಪರ್ಲಡ್ಕ ಪುತ್ತೂರಿನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಕೆಲವರು ಕೇಳ್ತಾ ಇದ್ದೀರಾ ಇಮೇಲ್ ವಿಳಾಸವನ್ನು ಕೊಡಿ ಅಂತ. ನಿಮ್ಮಿಷ್ಟದ ಗೀತೆಗಳನ್ನು ಇಮೇಲ್ ಮೂಲಕ ನೀವು ರಿಕ್ವೆಸ್ಟ್ ಮಾಡಬೇಕಾದ್ರೆ vbnimmahadu@gmail.com vbnimmahadu@gmail.com ಈ ಒಂದು ಇಮೇಲ್ ವಿಳಾಸಕ್ಕೆ ನಿಮ್ಮಿಷ್ಟದ ಗೀತೆಗಳ ಪಟ್ಟಿಯನ್ನು ಕಳಿಸಬಹುದು. ಇಂಥ ಗೀತೆ ಕೇಳೋಕ್ಕೆ ನಮಗೆ ಆಸೆ ಆಗ್ತಾ ಇದೆ ಅಂದರೆ ಖಂಡಿತ ನೀವು ಆ ಒಂದು ಇಮೇಲ್ಗೆ ಸಂದೇಶವನ್ನು ಕಳಿಸಬಹುದು. ಇನ್ನು ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಸೂಚನೆ, ಸಲಹೆ, ಮೆಚ್ಚುಗೆ, ಅಭಿಪ್ರಾಯಗಳನ್ನು ತಿಳಿಸೋದಕ್ಕಾಗಿ ಕನ್ನಡ ವಿವಿಧ ಭಾರತಿ @gmail.com kannadavividharati@gmail.com ಕನ್ನಡ ವಿವಿಧ ಭಾರತಿ @gmail.com ಈ ಒಂದು ಇಮೇಲ್ ವಿಳಾಸಕ್ಕೆ ನೀವು ಕಳಿಸಬಹುದು. ಇದು ವಿವಿಧ ಭಾರತಿ, ಸಮಯ 3:40 ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯ ಈ ಸಮಯ ಕನ್ನಡ ಕಾರ್ಯಕ್ರಮಗಳಿಗೆ ಒಂದು ಸಣ್ಣ ವಿರಾಮ. 3:00 to 4:00 ಸಮಯ ಹಿಂದಿ ಕಾರ್ಯಕ್ರಮಗಳನ್ನು ಕೇಳ್ತೀರಿ. 4:00 ಮುಕ್ತ ಮಾತುಕತೆಯ ವೇದಿಕೆ ಪರಿಮಳ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಇದುವರೆಗೆ ನಿಮ್ಮ ಜೊತೆಯಾಗಿದ್ದದ್ದು ನಿಮ್ಮ ಗೆಳತಿ ನಂದಿನಿ.

0: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿ. ಶುಭ ಸಂಜೆ ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ. ಪರಿಮಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ಮಹೇಶ, ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲ.
2: ನನ್ಗಲ್ಲ ಕಣೋ, ನನ್ ಮನೆಯೊಳಗೆ ಥ್ಯಾಂಕ್ಸ್ ಹೇಳು, ಅವಳಿಂದನೆ ಈ ಆಟೋ ತಗೊಂಡಿದ್ದು.
3: ಹೌದಣ್ಣ, ಸಿದ್ದರಾಮಯ್ಯನವ್ರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
4: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಪರಿಮಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮುಕ್ತ ಮಾತುಕತೆಯ ವೇದಿಕೆ ಈ ಒಂದು ಕಾರ್ಯಕ್ರಮ ಪರಿಮಳ. ಪ್ರತಿದಿನ ಸಂಜೆ 4-5 ಗಂಟೆಯ ಸಮಯದಲ್ಲಿ ಈ ದಿನ ಕರ್ನಾಟಕ ಆಯುರ್ವೇದ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾಕ್ಟರ್ ಸಿ ಎ ಕಿಶೋರ್ ಅವರು ನಮ್ಮ ಜೊತೆ ಮಾತುಕತೆಯಲ್ಲಿ ಫೋನ್ ಮೂಲಕ ಸಂಪರ್ಕದಲ್ಲಿ ಇರ್ತಾರೆ. ಲೈಫ್ ಸ್ಟೈಲ್ ಡಿಸೀಸಸ್ಸನ್ನು ನಿಭಾಯಿಸುವ ಬಗ್ಗೆ ಆಯುರ್ವೇದದ ಪದ್ಧತಿಯ ಸೂಚನೆಗಳು, ಜೊತೆಗೆ ಥೈರಾಯ್ಡನ್ನು ಆಯುರ್ವೇದ ಪದ್ಧತಿಯ ಮೂಲಕ ಹೇಗೆ ನಿವಾರಣೆ ಮಾಡಿಕೊಳ್ಳಬಹುದು ಅದ್ರ ಬಗ್ಗೆ ಕೂಡ ಸಾಕಷ್ಟು ಬೆಳಕು ಚೆಲ್ತಾರೆ ವರ್ಲ್ಡ್ ಥೈರಾಯ್ಡ್ ಡೇ ಅಂಗವಾಗಿ. ಕೇಳ್ತಾ ಇರಿ ಪರಿಮಳ ಕಾರ್ಯಕ್ರಮ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ.

0: ಇದಲ್ಲವೇ ಜೀವನ ಕೇಳುಗರೆ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ಈಜಿಕೊಂಡು ಮೇಲೆ ಬರ್ತೀನಿ, ಜೀವಿಸ್ತೀನಿ, ಈಸಬೇಕು, ಇದ್ದು ಜಯಿಸಬೇಕು ಅನ್ನುವ ಮಾತುಗಳು ಇವೆಲ್ಲ ಈ ಹಾಡಿನ ಅರ್ಥ, ಈ ಸಾಲುಗಳಲ್ಲಿ ಅರ್ಥಗರ್ಭಿತವಾಗಿ ತುಂಬಿ ಹೋಗಿದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಜೀವನ ಶೈಲಿಯ ವಿಧಾನ ಇಂದು ಬದಲಾಗಿದೆ. ಹಳೆ ಕಾಲಕ್ಕೂ ಈಗೂ ಬಹಳಷ್ಟು ವ್ಯತ್ಯಾಸಗಳಿದೆ. ಅದಕ್ಕೆ ಹೊಂದಿಕೊಂಡಂತೆ ನಮ್ಮ ಆಹಾರ ಪದ್ಧತಿ ಇರಬಹುದು, ಅಥವಾ ನಮ್ಮ ಬೇರೆ ದೈನಂದಿನ ಚಟುವಟಿಕೆಗಳ ಪದ್ಧತಿ ಇರಬಹುದು, ಅದೆಲ್ಲವೂ ವಿಭಿನ್ನವಾಗಿ ಬದಲಾಗಿ ಹೋಗಿದೆ. ಹಾಗಾಗಿ ಲೈಫ್ ಸ್ಟೈಲ್ ಡಿಸೀಸಸ್ ಜಾಸ್ತಿ ನಮ್ಮನ್ನು ಅಂಟ್ಕೊಳ್ಳೋದಕ್ಕೆ ಶುರು ಮಾಡಿದೆ. ಅದೇ ಏನು ಅಂತ ಹೇಳೋದಾದರೆ, ಒಬೆಸಿಟಿ ಇರ್ಬೋದು, ಡಯಾಬಿಟೀಸ್ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಈ ಎಲ್ಲ ನಮ್ಮ ಜೀವನ ಶೈಲಿಗೆ ಸಂಬಂಧಿಸಿದಂತಹ ಕಾಯಿಲೆಗಳು. ಇವುಗಳನ್ನು ನಿಭಾಯಿಸೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಕಾಯಿಲೆ ಬಂತು ಅಂತ ನಾವು ಕುಗ್ಗಿ ಹೋಗಬಾರ್ದು. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ಅನ್ನೋ ಹಾಗೆ, ಹೇಗಾದರೂ ಇರಲಿ, ನಮ್ಮ ಜೀವನ ಒಂದು ಇದೆಯಲ್ಲ ನಮಗೆ, ನಾವು ಅದನ್ನು ಈಸಬೇಕು, ಇದ್ದು ಜಯಿಸಬೇಕು ಅನ್ನುವ ಮಾತನ್ನು ನೆನಪಿನಲ್ಲಿ ಇಟ್ಕೊಂಡು, ಅದಕ್ಕೆ ತಕ್ಕಂತೆ ನಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಂಡು ಆ ಕಾಯಿಲೆಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಇದನ್ನು ಯಾವ ರೀತಿ ನಿಯಂತ್ರಣ ಮಾಡಿ ಇಟ್ಕೋಬೇಕು ಅಂದರೆ, ಕಾಯಿಲೆಗಳನ್ನು ಯಾವ ರೀತಿ ನಿಯಂತ್ರಿಸಿ ಇಟ್ಕೋಬೇಕು ಅನ್ನೋದನ್ನು ತಜ್ಞರ ಮಾತುಗಳಲ್ಲಿ ಕೇಳಿದರೆ ಇನ್ನೂ ಹೆಚ್ಚು ನಮಗೆ ಜ್ಞಾನೋದಯವಾಗುತ್ತೆ, ಅದರ ಮೇಲೆ ಬೆಳಕು ಚೆಲ್ಲಿದಂತೆ ಆಗುತ್ತೆ, ಇನ್ನೂ ಹೆಚ್ಚು ಹೆಚ್ಚು ಆ ಪದ್ಧತಿಗಳನ್ನು ರೂಢಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಇಂದು ಕರ್ನಾಟಕ ಆಯುರ್ವೇದ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾಕ್ಟರ್ ಸಿ.ಎ. ಕಿಶೋರ್ ಅವರೊಂದಿಗೆ ಫೋನ್ ಮೂಲಕ ಮಾತುಕತೆಯನ್ನು ಆಡೋದಕ್ಕಾಗಿ ಈ ಮುಕ್ತ ಮಾತುಕತೆಯ ವೇದಿಕೆ ಏನಿದೆ ಪರಿಮಳ, ಈ ಕಾರ್ಯಕ್ರಮ ಮೀಸಲಾಗಿದೆ. ಬನ್ನಿ, ಅವ್ರಿಗೊಂದು ಹಲೋ ಹೇಳ್ತಾ, ಸ್ವಾಗತ ಹೇಳ್ತಾ ಅವರ ಮಾತುಗಳನ್ನು ಕೇಳಿಸ್ಕೊಳ್ಳೋಣ. ಆತ್ಮೀಯ ಕೇಳುಗರೆ, ಡಾಕ್ಟರ್ ಸಿ.ಎ. ಕಿಶೋರ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್.
1: ನಮಸ್ಕಾರ, ಎಲ್ಲ ಪ್ರಿಯ ಶ್ರೋತೃಗಳಿಗೆ ಶುಭ ಸಂಜೆ.
0: ಲೈಫ್ ಸ್ಟೈಲ್ ಡಿಸೀಸಸ್ ಕುರಿತಾಗಿ ಮಾತನಾಡೋಣ ಅನ್ನೋ ಯೋಚನೆ ಬಂತು. ಯಾಕೆ ಅಂತಂದ್ರೆ, ಇವತ್ತು ವರ್ಲ್ಡ್ ಥೈರಾಯ್ಡ್ ಡೇ. ಆ ಥೈರಾಯ್ಡ್ ಅನ್ನೋ ಕಾಯಿಲೆ ಕೂಡ, ಅದು ಕಾಯಿಲೆ ಅಲ್ಲ, ಅದು ಒಂದು ರೀತಿಯ ಏರುಪೇರು ದೇಹದ ಆರೋಗ್ಯದಲ್ಲಿ ಅಂತ ಅನ್ಕೊಳ್ಳೋದಾದ್ರೆ, ಅದು ಕೂಡ ಬಂದಿರೋದು ನಮ್ಮ ಲೈಫ್ ಸ್ಟೈಲ್ನ ಬದಲಾವಣೆಯಿಂದ ಅಂತ ಹೇಳ್ಬೋದು. ಸೊ ಥೈರಾಯ್ಡ್ ಬಗ್ಗೆ ಹೇಳೋದಕ್ಕೂ ಮುಂಚೆ, ಯಾವ್ಯಾವುದು ನಮ್ಮ ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಾ ನೀವು?
1: ಚೆನ್ನಾಗಿಲ್ಲ ಅಂದ್ರೆ ಲೈಫ್ ಅಲ್ಲಿ ಬರೋದೆಲ್ಲರೂ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ತುಂಬಾ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಈ ಇರಬೇಕು, ಇದ್ದು ಜಯಿಸಬೇಕು ಅಂತಕ್ಕಂತಹ ಮಾತು ತಾವು ಪ್ರಸ್ತಾವನೆ ಆಡಿದ್ರಿ. ಇವತ್ ಏನಾಗ್ಬಿಟ್ಟಿದೆ, 4 ಸೆಕೆಂಡ್ ನಾಲ್ಗೆ ರುಚಿಗೆ 40 ವರ್ಷದ ಜೀವನನ ಅಡ ಇಡ್ತಕ್ಕಂತ ಒಂದು ಪರಿಸ್ಥಿತಿಗೆ ನಾವು ಬಂದು ತಲುಪಿದ್ದೀವಿ. ಆಂಬ್ಯುಲೆನ್ಸ್ ಗಿಂತ ಫಾಸ್ಟ್ ಆಗಿ ಪಿಜ್ಜಾ ಮನೆಗೆ ಬರೋದನ್ನ ನಾವು ಒಪ್ಕೊಂಡಿದ್ದೇವೆ, ಈ ಸಿದ್ಧಾಂತವನ್ನ ಒಪ್ಕೊಂಡಿದ್ದೇವೆ. ಸೊ ಹೀಗಾಗಿ ಅನೇಕ ಸಮಸ್ಯೆಗಳು, ನಾನು ತಪ್ಪು ಮಾತಾಡಿದ್ರೆ ಅದನ್ನ ಸರಿ
0: ಮಾಡ್ತೇನೆ.
1: ಮೊದ್ಲ ಕಾಲದಲ್ಲಿ ನಾನು ನೀವುಗಳೆಲ್ಲ ಶಾಲೆಗೆ ಹೋಗುವಂತಹ, ಅಥವಾ ಇವತ್ತಿನ 40-50 ಆಸ್ಪಾಸಿನ ವ್ಯಕ್ತಿಗಳು ಶಾಲೆಗೆ ಹೋಗ್ಬೇಕು ಅಂದ್ರೆ ಹಳ್ಳಿಯಲ್ಲಿ 4-5 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕಾಯ್ತು. ಬೆಂಗಳೂರಿನ ಬಸ್ ಸ್ಟಾಪ್ ಚೇಂಜ್ ಮಾಡಿ ನಡ್ಕೊಂಡು ಹೋಗ್ಬೇಕಾಯ್ತು. ಇವತ್ತು ಬೆಡ್ರೂಮ್ ನಿಂದ ಕ್ಲಾಸ್ ರೂಮ್ ವರೆಗೂ, ಕ್ಲಾಸ್ರೂಮ್ ಇಂದ ಬೆಡ್ರೂಮ್ ವರೆಗೂ ಕ್ಯಾಬ್ನ ವ್ಯವಸ್ಥೆ, ಕಾರಿನ ವ್ಯವಸ್ಥೆಗಳಿಗೆ ನಾವು ಬಂದು ಒಪ್ಕೊಂಡ್ಬಿಟ್ಟಿದೀವಿ. ಫಿಸಿಕಲ್ ಎಕ್ಸರ್ಸೈಸ್ ಅಂದ್ರೆ ಮನೆಯಲ್ಲಿ ಕೆಲಸದವ್ರು ಇರಬೇಕು, ಅಡುಗೆ ಮಾಡಕ್ ಅಡುಗೆವ್ರು ಇರಬೇಕು, ಬಟ್ಟೆ ಒಗೆಯಕ್ ವಾಷಿಂಗ್ ಮಿಷಿನ್, ಹೋಗ್ತೀವಿ, 1/2 ಗಂಟೆ ಮಾಡ್ತೀವಿ, 10,000 ಹೆಜ್ಜೆನ ಲೆಕ್ಕ ಇಟ್ಕೊಂಡು ನಡೀತೀವಿ ಅಂತಕ್ಕಂಥ ಒಂದು ದುಸ್ಥಿತಿಗೆ ಬಂದ್ಬಿಟ್ಟು ಇದೆಲ್ಲ ಮಾಡಿದ್ರೆ ಮಾತ್ರ ಆರೋಗ್ಯದ ಸಂಕೇತ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ. ಇವೆಲ್ಲ ಅನೂಚಾನವಾಗಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ಸ್ವಯಂ ಸೇವಕರು ಅನ್ಸ್ಕೊತಾ ಇದ್ವಿ. ಅಂದ್ರೆ ನಿಜವಾದ ಅರ್ಥದಲ್ಲಿ ನಮ್ಮ ಸೇವೆಯನ್ನು ನಾವೇ ಮಾಡ್ಕೊಳ್ಳೋದು ಅಂತ ಅದನ್ನೆಲ್ಲ ಮಾಡ್ಕೊಂತ ಇದ್ದಾಗ ಕರೆಕ್ಟ್ ಆಗಿತ್ತು. ಇವಾಗ ಲಾಂಗರ್ ದ ಬೆಲ್ಟ್ ಲೆಸ್ಸರ್ ದ ಲೈಫ್ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದೀವಿ. ಇಪಿಎನ್ಡಿ ಅಂತ ಎಲ್ಲ ಕಡೆ ತಮಾಷೆ ಮಾಡ್ತಿರ್ತೀನಿ ನನ್ನ ಮಾತಲ್ಲಿ, ಎವರ್ ಪ್ರೆಗ್ನೆಂಟ್ ನೆವರ್ ಡೆಲಿವರಿ ಅಂತ. ಇವತ್ತಿನ ಯುವ ಪೀಳಿಗೆ, ಹುಡುಗ ಹುಡುಗಿ ಎಲ್ಲ ನೋಡ್ತಾ ಇದ್ರೆ ಹೊಟ್ಟೆಯ ಸುತ್ತಳತೆ, ಸೊಂಟದ ಸುತ್ತಳತೆ ತುಂಬಾ ಜಾಸ್ತಿ ಆಗ್ತಾ ಇರೋದ್ರಿಂದ ಡೆಫಿನೆಟ್ಲಿ ಖಾಲಿಗಳು ಜಾಸ್ತಿ ಆಗ್ತಾ ಇದೆ. ತುಂಬಾ ಶೋಚನೀಯವಾದಂತಹ ಪರಿಸ್ಥಿತಿ, ತುಂಬಾ ಶ್ಲಾಘನೀಯವಾದಂತಹ ಒಂದು ಅಂಶ. ಇವತ್ತಿಗೂ ಕೂಡ ಮಹತ್ತರವಾದಂತಹ ಮಾಧ್ಯಮ ಆಕಾಶವಾಣಿ ಈ ತರದ ಅಂಶಗಳ ಬಗ್ಗೆ ನಮ್ಮಗಳ ಎಲ್ಲರ ಮುಖಾಂತರ ಬೆಳಗಿಸಿರ್ತಕ್ಕಂತಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇರೋದ್ರಿಂದ ಒಂದು. ಎರಡನೇದು, ಇವತ್ತಿಗೂ ಅನೇಕ ಮಾಧ್ಯಮಗಳಿದ್ರು ಕೂಡ ಅತ್ಯಂತ ಪ್ರಾಜ್ಞ ವರ್ಗ ಆಕಾಶವಾಣಿಗೆ ಇರೋದ್ರಿಂದ ಅವ್ರ ಮಾತುಗಳನ್ನ ಆಲಿಸಿ ಅನುಷ್ಠಾನ ಕಿಂಚಿತ್ ಮಾಡಿದ್ರು ಕೂಡ ನನ್ನ ಮತ್ತೆ ಆಕಾಶವಾಣಿ ಮತ್ತೆ ನಿಮ್ಮ ಈ ಪ್ರಯತ್ನ ಸಾಫಲ್ಯವನ್ನ ಹೊಂದಿತ್ತು ಅಂತಕ್ಕಂತ ಮನೋಭಾವನೆಯಿಂದ ಮುಖ್ಯವಾಗಿ ಮಾತಾಡ್ತಿದ್ದೀನಿ.
0: ಅದೇ ನಮ್ಮ ಆಶಯ ಕೂಡ.
1: ನೋಡಿ, ಅನಂತಪುರದ ಒಂದು ಅಕ್ಕಿ ತಿಂತಿದ್ದ, ಜೋಧ್ಪುರದ ಒಂದು ಜೋಳ ತಿಂತಿದ್ದ. ಅವಾಗ ಬದುಕು ಸುಲಲಿತವಾಗಿತ್ತು. ಇವಾಗ ಬದುಕು ಎಷ್ಟು ನಿಷ್ಠುರ ಆಗಿದೆ ಅಂದ್ರೆ, ಗ್ಲೋಬಲ್ ವಿಲೇಜ್ ಅಂತ ಹೇಳ್ಕೊಂಡು ಮೆಕ್ಸಿಕನ್ ಫುಡ್ ಮಲೇಶ್ವರಕ್ಕೆ ಯಾವಾಗ ಬರಕ್ ಶುರು ಆಯ್ತು, ಮನುಷ್ಯನಿಗೆ ಖಾಯಿಲೆಗಳು ಅಟ್ಟಾಯಿಸ್ಕೊಳ್ಳಕ್ ಶುರು ಆಯ್ತು. ದುರಂತ ಇವತ್ತು ಡಯಾಬಿಟಿಸ್ ವರ್ಲ್ಡ್ ಕ್ಯಾಪಿಟಲ್ ಆಗಿದೆ ಭಾರತ. ಇಡೀ ಭಾರತದಲ್ಲಿ ನೀವು ಗಣತಿ ತಗೊಂಡ್ರೆ ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚಿನ ಮಟ್ಟಿನ ಮಧುಮೇಹಿಗಳಿದ್ದಾರೆ. ಭಾರತದಲ್ಲಿ ಅತಿ ಹೆಚ್ಚಿನ ಮಟ್ಟಿನ ಥೈರಾಯ್ಡ್ ಸಮಸ್ಯೆಗಳಿದ್ದಾರೆ. ಅಂಡ್ ಕ್ಯಾನ್ಸರ್ ಬಹುಮುಖ್ಯ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್. ನೀವು ಲೈಫ್ ಸ್ಟೈಲ್ ಹೇಳಿದ್ರೆ ನಾನು ಹೇಳಬೇಕು, ಕ್ಯಾನ್ಸರ್ ಅಂದ್ರೆ ಕರ್ನಾಟಕ ಕಿದ್ವಾಯಿ ಹಾಸ್ಪಿಟಲ್ ಒಂದು ಬಿಟ್ರೆ ಬೇರೆ ಕ್ಯಾನ್ಸರ್ ಹಾಸ್ಪಿಟಲ್ ಗೊತ್ತೇ ಇರಲಿಲ್ಲ. ನಾನು ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ ಅಧ್ಯಕ್ಷನು ಆಗಿರೋದ್ರಿಂದ ತುಂಬಾ ಶೋಚನೀಯವಾದ ಪರಿಸ್ಥಿತಿ. ಇವತ್ತು ಪಿನ್ ಕೋಡ್ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಬಂದು ನಿಂತ್ಕೋತಾ ಇದೆ. ಯಾಕೆ ಹಾಸ್ಪಿಟಲ್ ಬಂದಿದೆ, ಇಷ್ಟೆಲ್ಲ ಬರಬಾರದು ಅನ್ನೋ ಲೇವಡಿ ನಾವು ಮಾಡ್ತೀವಿ. ವೈದ್ಯಕೀಯ ವ್ಯವಸ್ಥೆಯಲ್ಲಿ ವಾಣಿಜ್ಯೀಕರಣ ಅಂತೆಲ್ಲ ಮಾತಾಡ್ತೀವಿ, ಆದ್ರೆ ಅಷ್ಟು ಹಾಸ್ಪಿಟಲ್ ಬರ್ತಾ ಇದೆ ಅಂದ್ರೆ ಅಷ್ಟು ಪೊಟೆನ್ಶಿಯಲ್ ಕ್ಲೈಂಟ್ಸ್ ಇದಾರೆ ಅಂತ ಅರ್ಥ. ಅಷ್ಟು ಪೊಟೆನ್ಶಿಯಲ್ ಪೇಷಂಟ್ಸ್ ಇಲ್ಲ ಅಂದ್ರೆ ಹಾಸ್ಪಿಟಲ್ ಪ್ರಾದುರ್ಭಾವ ಆಗಕ್ಕೆ ಸಾಧ್ಯ ಇಲ್ಲ. ಇದ್ರ ಬಗ್ಗೆ ನಾವ್ ಎಷ್ಟು ಆತ್ಮವಂಚನೆಯನ್ನ ನಾಲ್ಗೆಗೆ ದ್ರೋಹವನ್ನ ಮಾಡಿಕೊಂಡು ನಾಲ್ಕು ಸೆಕೆಂಡ್ ನಾಲ್ಗೆ ರುಚಿಗೆ 40 ವರ್ಷದ ಜೀವನ ಅಡ ಇಡ್ತೀವಿ ಅಂತಕ್ಕಂತಹ ಪರಾಮರ್ಶೆ ಮಾಡ್ಕೊಳ್ತಕ್ಕಂತ ಪ್ರಮುಖ ಕಾಲಘಟ್ಟ ಇದು. ವಿಶೇಷವಾಗಿ ಯುವ ಪೀಳಿಗೆ, ಇವತ್ತಿನ 15-25 ವರ್ಷದ ಪೀಳಿಗೆ ಏನಿದ್ದಾರೆ, ಶನಿವಾರ ಭಾನುವಾರ ನೀವು ನೋಡಿದ್ರೆ ಬೆಂಗಳೂರಿನಂತಹ ಮಹಾನಗರದ ಒಂದು ಉಲ್ಲೇಖ ಉದಾಹರಣೆ ತಗೊಂಡ್ರೆ, ಮನೇಲಿ ಅಡಿಗೆ ಮನೇನೆ ಇಲ್ಲವೇನೋ ಅನ್ನೋ ಒಂದು ರೀತಿಯಲ್ಲಿ ನಾವು ಬೀದಿಲಿ ಬಿದ್ದಿರ್ತೀವಿ. ಊಟ ಮಾಡ್ಲಿಕ್ಕೆ, ತಿಂಡಿ ತಿನಿಸುಗಳು ತಿನ್ಲಿಕ್ಕೆ, ಜಂಕ್ ಫುಡ್ಸ್ ನ ತಿನ್ಲಿಕ್ಕೆ ನಾವು ಇಷ್ಟೆಲ್ಲ ರ್ಯಾಂಪೆಂಟ್ ಆಗಿ ನಾವು ಎಕ್ಸ್ಪೋಸ್ ಆಗಿದ್ದೀವಿ. ಇದ್ರ ಬಗ್ಗೆ ದಯವಿಟ್ಟು ನಾವು ಬೆಳಕು ಚೆಲ್ಲಬೇಕು. ಬಹು ಮುಖ್ಯವಾದದ್ದು, ಇವತ್ತು ವರ್ಲ್ಡ್ ಥೈರಾಯ್ಡ್ ಡೇ ಇದೆ, ಮುಂದಿನ ಭಾನುವಾರ ವಿಶ್ವ ತಂಬಾಕು ರಹಿತ ದಿನಾಚರಣೆ ಆಗ್ತಾ ಇದೆ. ಇವತ್ತು ಹೆಣ್ಣು ಮಕ್ಕಳು, ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣು ಮಕ್ಕಳು ಸಿಗರೇಟ್ ಸೇರ್ತಾದಿದ್ದು ತುಂಬಾ ವಿರಳಾತಿ ವಿರಳ ಆಗ್ಬಿಟ್ಟಿದೆ. ಈಗ ತುಂಬಾ ಮುಕ್ತವಾಗಿ ಪಬ್ಲಿಕ್ ಅಲ್ಲಿ ಸ್ಮೋಕಿಂಗ್ ಹೆಣ್ಣು ಮಕ್ಕಳು ಮಾಡ್ತಾ ಇರೋದ್ರಿಂದ ಸಮಾನತೆಯ ಪ್ರಶ್ನೆ ಬರೋದಿಲ್ಲ. ಹೆಣ್ಣು ಮಕ್ಕಳು ಆರ್ ಮೋರ್ ಪ್ರೋನ್ ಟು ಕ್ಯಾನ್ಸರ್ ಸಿನ್ಸ್ ದೇ ಆರ್ ಅಡಿಕ್ಟೆಡ್ ಟು ಸ್ಮೋಕಿಂಗ್ ಅನ್ನೋ ಪಾಯಿಂಟ್ ನಾನು ಹೇಳ್ತಾ ಇದ್ದೀನಿ. ಪುರುಷರು ಸ್ಮೋಕ್ ಮಾಡ್ತಾರೆ, ನಾನು ಯಾಕೆ ಮಾಡಬಾರ್ದು ಅನ್ನೋ ಲಾಜಿಕ್ ಖಂಡಿತವಾಗ್ಲೂ ತಪ್ಪು. ಪುರುಷರು ಮಾಡಬಾರ್ದು.

0: ಪ್ರಮುಖವಾದಂತಹ ಅಂಶ ನಮ್ಮ ಶ್ರೋತೃಗಳು ಮುಟ್ಟಿಸಬೇಕಾಗಿರೋದು ಪರ್ಯಾವರಣದ ಬಗ್ಗೆ, ನಿಸರ್ಗ ಪರ್ಯಾವರಣ ನೇಚರ್ ಸರೌಂಡಿಂಗ್ಸ್ ಬಗ್ಗೆ ನಮಗೆ ಎತ್ಕಿಂಚಿತ್ತು ಕಾಳಜಿ ಇಲ್ಲ. ಮರ ಹಾಕಿದ್ರೆ ನನ್ನ ಕಾರ್ ಪಾರ್ಕಿಂಗ್ ತೊಂದರೆ ಆಗುತ್ತೆ, ಹಾಗಾಗಿ ಇರೋ ಮರ 50 ವರ್ಷ ಮರವನ್ನು ಕಡಿದು
1: ಹಾಕೋದು,
0: ನಾನು ಕಾರ್ ಪಾರ್ಕಿಂಗ್ ಗೋಸ್ಕರ ಮರವನ್ನು ಕಡಿತೀನಿ ಅಂತಕ್ಕಂತ ಸಂಕಲ್ಪ ಅನೇಕರು ಮಾಡಿ ಇವತ್ತಿಗೆ ನಾವೇನು ಡೆವಲಪ್ಮೆಂಟ್ ಅಂತ ಕರಿತಾ ಇದೀವಿ. ಇನ್ನ ಇದು ಮುಂದಕ್ಕೆ ವಿಶೇಷ ಅಂತ ನಮ್ಗೆ ಅನ್ಸಲ್ಲ, ಅವಶೇಷ ಅಂತ ಅನ್ಸ್ಬಿಡುತ್ತೆ. ಬೆಂಗಳೂರು ನಿಜವಾದ ಅರ್ಥದಲ್ಲಿ ಬೆಂದು ಹೋಗಿರೋ ಕಾಳೂರು ಆಗ್ಬಿಟ್ಟಿದೆ. ಬೆಂದ ಕಾಳೂರು ಚೆನ್ನಾಗಿ ಬೀತಾ ಇದೀವಿ ನಾವೆಲ್ಲ.
1: ಒಂದೊಂದು ವರ್ಷದ ಸಮ್ಮರ್ ನೋಡಿದಾಗ್ಲೂ ನಮಗೆ ಖಂಡಿತ ಅದು ಇನ್ನು ಹೆಚ್ಚು ಹೆಚ್ಚು ಅನುಭವಕ್ಕೆ ಬರ್ತಾ ಇದೆ.
0: 2-3 ಡಿಗ್ರಿ ತಾಪಮಾನ ಜಾಸ್ತಿ ಆಗ್ತಾ ಇರೋದ್ರಿಂದ ತುಂಬಾ ಗ್ಲೋಬಲ್ ವಾರ್ಮಿಂಗ್ ನಮ್ಮ ಕಾಂಟ್ರಿಬ್ಯೂಷನ್
1: ತುಂಬಾ ಜಾಸ್ತಿ ಇದೆ, ತುಂಬಾ ಕಡಿಮೆ ಇದೆ. ಹೌದು ಹೌದು, ಹಾಳಾಗೋಕೆ ನಮ್ಮ ಕಾಂಟ್ರಿಬ್ಯೂಷನ್ ಜಾಸ್ತಿ ಆಗ್ತಾ ಇದೆ. ಹೌದು
0: ಹೌದು ಹೌದು, ಇದ್ರ ಬಗ್ಗೆ ಎಲ್ಲ ಶ್ರೋತೃವರ್ಗ ಕನಿಷ್ಠ ಪಕ್ಷ ಒಂದು 4-5 ಜನ ಈ ಮಾತನ್ನ ಕೇಳಿ ತಮ್ಮ ಬದಲಾವಣೆಯನ್ನ ಮಾತಲ್ಲಿ ತಂದ್ಕೋತಾರೆ ಅನ್ನಂಗಿದ್ರೆ ಸಾಕಷ್ಟು ಪ್ರಯತ್ನ ಪ್ರಯೋಗಗಳು ನಾವೇನ್ ಮಾಡ್ತಾ ಇದೀವಿ ಮಾಧ್ಯಮದ ಮುಖಾಂತರ ಅದಕ್ಕೆ ಸಾರ್ಥಕತೆ ಹೊಂದುತ್ತೆ ಅಂತ ನಾನು ಪರಿಭಾವಿಸ್ತೇನೆ.
1: ನಿಜ ನಿಜ, ನಮ್ಮ ಅನೇಕ ಕೇಳುಗರು ಕೂಡ ಕೇಳ್ತಾ ಇದ್ದಾರೆ ಈ ಕಾರ್ಯಕ್ರಮ. ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತ ಅವರು ಕಳಿಸ್ತಾರೆ ಅಂತ ನಾವು ಭಾವಿಸೋಣ. ವಾಟ್ಸಪ್ ನಂಬರ್ ಹೇಳ್ಬಿಡ್ತೀನಿ. ಹಾಗೆ ಒಂದು ನಿಮ್ಮಿಷ್ಟದ ಒಂದು ಗೀತೆಯ ನಂತರ ಇನ್ನಷ್ಟು ಇದರ ಬಗ್ಗೆ ಮಾತನಾಡೋಣ. ನಮ್ಮ ಜೀವನ ಶೈಲಿಗೆ ಸಂಬಂಧಿಸಿದಂತೆ ಕಾಯಿಲೆಗಳು ಹೇಗೆ ನಮಗೆ ಅಡರ್ಕೊಳ್ಳುತ್ತೆ, ಹಾಗೆ ಜೊತೆಗೆ ಆಯುರ್ವೇದದ ಪದ್ಧತಿಯಲ್ಲಿ ವಿಶೇಷವಾಗಿ ಡಯಾಬಿಟಿಸು ಮತ್ತು ಒಬೆಸಿಟಿ, ಥೈರಾಯ್ಡು, ಮುಖ್ಯವಾಗಿ ಥೈರಾಯ್ಡ್, ಯಾಕೆಂದರೆ ಇವತ್ತು ವರ್ಲ್ಡ್ ಥೈರಾಯ್ಡ್ ಡೇ, ಅದಕ್ಕೆ ಹೆಚ್ಚು ಅದರ ಮೇಲೆ ಬೆಳಕು ಚೆಲ್ತಾ ಆಯುರ್ವೇದ ಪದ್ಧತಿ ಹೇಗೆ ಅದನ್ನು ನಿಭಾಯಿಸುವ ಶಕ್ತಿಯನ್ನು ಮನುಷ್ಯನಿಗೆ ಕೊಡುತ್ತೆ ಅನ್ನೋದ್ರ ಬಗ್ಗೆನೂ ಇನ್ನಷ್ಟು ಮಾತುಕತೆಯನ್ನು ಆಡೋಣ ಮುಂದಿನ ಹಂತದಲ್ಲಿ. ಈಗ ನಿಮ್ಮಿಷ್ಟದ ಒಂದು ಗೀತೆ ಕೇಳಿ ಆನಂದಿಸಿ ಡಾಕ್ಟರ್ ಕಿಶೋರ್ ಅವರೇ. ನಿಮ್ಮ ಜೊತೆಗೆ ನಾವು ಕೂಡ ಎಂಜಾಯ್ ಮಾಡ್ತೀವಿ ಹಾಡು ಕೇಳೋದ್ರಿಂದ ಮನಸ್ಸಿಗೂ.
0: ನಾನು ಮನೆಯಲ್ಲಿ ಮತ್ತೆ ಕಾರಲ್ಲಿ ಸದಾಕಾಲ ಅಥವಾ ಸರ್ವಕಾಲ ವಿವಿಧ ಭಾರತಿ ಆಕಾಶವಾಣಿ ಮತ್ತೆ ರೇಡಿಯೋನ ಕೇಳ್ತಾ ಇರ್ತೀನಿ ಅಂತ ತುಂಬಾ ವಿನಮ್ರತೆಯಿಂದ ಮತ್ತೆ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ.
1: ತುಂಬಾ ಸಂತೋಷ, ತುಂಬಾ ಸಂತೋಷ ನಿಮ್ ಮಾತುಗಳು ಕೇಳಿ ಖುಷಿ ಆಯ್ತು. ನಿಮ್ಮಿಷ್ಟದ ಗೀತೆ, ಮತ್ತೆ ಮಾತು ಮುಂದುವರಿಯುತ್ತೆ. ಆತ್ಮೀಯರೇ, ಇವತ್ತಿನ ಈ ಪರಿಮಳ ಕಾರ್ಯಕ್ರಮದಲ್ಲಿ ಮುಕ್ತ ಮಾತುಕತೆಯ ವೇದಿಕೆಯ ಈ ಒಂದು ಸಮಯದಲ್ಲಿ ಡಾಕ್ಟರ್ ಸಿ ಎ ಕಿಶೋರ್ ಅಧ್ಯಕ್ಷರು, ಕರ್ನಾಟಕ ಆಯುರ್ವೇದ ಪ್ರತಿಷ್ಠಾನ, ಇವರು ಮಾತನಾಡ್ತಾ ಇದ್ದಾರೆ ಲೈಫ್ ಸ್ಟೈಲ್ ಡಿಸೀಸಸ್ಸನ್ನು ನಿಭಾಯಿಸುವ ಬಗ್ಗೆ. ಹೇಗೆ ನಾವು ನಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೋಬೇಕು, ಜೊತೆಗೆ ಆಯುರ್ವೇದದ ಪದ್ಧತಿಯ ಸೂಚನೆಗಳೇನು, ಥೈರಾಯ್ಡನ್ನು ಹೇಗೆ ನಿವಾರಣೆ ಮಾಡ್ಕೋಬೋದು, ಹೇಗೆ ನಿಭಾಯಿಸ್ಬೋದು ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ನಿಮಗೆ ಏನಾದರೂ ಪ್ರಶ್ನೆಗಳಿದ್ರೆ 9483091902 ಈ ಸಂಖ್ಯೆಗೆ ನಿಮ್ಮ ಪ್ರಶ್ನೆಗಳು ಸಂದೇಶಗಳ ಮೂಲಕ ಬರಲಿ.

0: ತುಂಬಾ ಸುಂದರವಾದ ಗೀತೆ ಇದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಆಲೆಮನೆ ಚಿತ್ರದ ಗೀತೆ, ಸೂಪರ್ ಸಾಂಗ್ ಇದು. ಡಾಕ್ಟರ್ ಸಿ ಎ ಕಿಶೋರ್, ಅಧ್ಯಕ್ಷರು ಕರ್ನಾಟಕ ಆಯುರ್ವೇದ ಪ್ರತಿಷ್ಠಾನ, ಇವರು ನಮ್ಮ ಜೊತೆ ಇದ್ದಾರೆ ಪರಿಮಳ ಮುಕ್ತ ಮಾತುಕತೆಯ ವೇದಿಕೆಯಲ್ಲಿ. ನಮಸ್ಕಾರ ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ. ನಮಸ್ಕಾರ. ಭಾರತೀಯ ಆಯುರ್ವೇದ ಪ್ರತಿಷ್ಠಾನ.
0: ಭಾರತೀಯ ಆಯುರ್ವೇದ ಪ್ರತಿಷ್ಠಾನ, ಓಕೆ,
1: ಹೇಳಿ ಹೇಳಿ. ನಮಸ್ಕಾರ.
0: ಕ್ಷಮಿಸಿ. ಹಾಗೆ ಈಗ ನಾವು ಲೈಫ್ ಸ್ಟೈಲ್ ಡಿಸೀಸಸ್ ಬಗ್ಗೆ ಮಾತಾಡಿದ್ವಿ, ಅದಕ್ಕೆ ಹಿಂದಿನ ಕಾರಣಗಳನ್ನು ಕೂಡ ನೀವು ಕೊಟ್ರಿ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಈಗ ಒಂದೊಂದಾಗಿ ತೆಗೆದುಕೊಳ್ಳೋದಾದ್ರೆ ಡಯಾಬಿಟಿಸ್ ಮತ್ತೆ ಒಬೆಸಿಟಿ, ಈ ಎರಡು ಕಾಯಿಲೆಗಳ ಬಗ್ಗೆ ಮೊದಲಿಗೆ ಬೆಳಕು ಚೆಲ್ಲೋಣ, ನಂತರ ಥೈರಾಯ್ಡ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಬಹಳ ವಿಸ್ತಾರವಾಗಿ ತಿಳ್ಕೊಳ್ಳೋದಿದೆ. ಯಾಕೆಂದ್ರೆ ಇವತ್ತು ವರ್ಲ್ಡ್ ಥೈರಾಯ್ಡ್ ಡೇ, ಹಾಗಾಗಿ ಪರಿಮಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಅಂತ ನಮ್ಮ ಕೇಳುಗರು ತುಂಬಾ ಜನ ನಿಮಗೆ ಸ್ವಾಗತವನ್ನ ಕೋರಿದ್ದಾರೆ.
1: ಎಲ್ಲರಿಗೂ ನನ್ನ ನಲ್ಮೆಯ ಸ್ವೀಕೃತಿ ಅಂತ ಹೇಳ್ಬಿಡಿ.
0: ಹಾಗೆ ಈಗ ಡಯಾಬಿಟಿಸ್ ಬಗ್ಗೆ ಹೇಳೋದಾದ್ರೆ, ಯಾಕೆ ಡಯಾಬಿಟಿಸ್ ಬರುತ್ತೆ? ಇಟ್ಸ್ ಅ ಕ್ಯಾಪಿಟಲ್ ಅನ್ ಅವರ್ ಕಂಟ್ರೀಸ್ ಬಿಕಮಿಂಗ್ ಎ ಕ್ಯಾಪಿಟಲ್ ಅಂತ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದೀವಿ. ಯಾಕೆ ಇಷ್ಟು ಜನ ಒಂದ್ ರೀತಿ ಕೇರ್ಲೆಸ್ ಮಾಡ್ತಾ ಇದ್ದಾರೆ ಅಂತ?
1: ಒಂದು ಕೇರ್ಲೆಸ್ ಅಲ್ಲ, ಒಂದು ನಾವು ತುಂಬಾ ಸುಮಾರಿಗಳಾಗ್ಬಿಟ್ಟಿದ್ದೇವೆ. ನಮ್ಮ ಕೆಲಸಕ್ಕೆ ನಾವು ಪರಾವಲಂಬಿಗಳಾಗಿದ್ದೇವೆ. ನಮ್ಮ ಕೆಲಸವನ್ನ ನಾವು ಮಾಡ್ಕೊಳ್ದೇ ಇರತಕ್ಕಂಥದ್ದು ಶಾರೀರಿಕ ಶ್ರಮ ಅತ್ಯಂತ ಕಡಿಮೆ ಆಗಿರೋದು ಪ್ರಮುಖವಾದಂತಹ ಕಾರಣ. ಎರಡನೇದು ಮಾನಸಿಕ ಒತ್ತಡ. ಇವತ್ತು ಅತ್ಯಂತ ಕಟ್ಟ ಕಡೆಯ ಸಮಾಜದ ವ್ಯಕ್ತಿಯಿಂದ ಹಿಡಿದು ಅತ್ಯಂತ ಉತ್ಕೃಷ್ಟ ಸಮಾಜದ ವ್ಯಕ್ತಿಯವರೆಗೂ ನೀವು ಕರೆಸಿ ಆಪ್ತ ಸಮಾಲೋಚನೆ ನಾವು ಕೇಳಿದಾಗ ಒಂದೇ ಒಂದು ಪ್ರಶ್ನೆ ಎಲ್ ಕೆ ಜಿ ಮಗು ಹೇಳೋದು ನಂಗೆ ತುಂಬಾ ಸ್ಟ್ರೆಸ್ ಆಗ್ಬಿಟ್ಟಿದೆ ಅಂತ ಒಂದು ಸ್ಪಷ್ಟವಾದಂತಹ ಸಂದೇಶ. ಮಾಡ್ಕೊಂಡ್ರೆ ಮಾತ್ರ ಆಗತ್ತೆ, ಮಾಡ್ಕೊಂಡಿಲ್ಲ ಅಂದ್ರೆ ಆಗಲ್ಲ. ನಾವು ಅದಕ್ಕೆ ಮುಕ್ತವಾಗಿ ಮನಸ್ಸನ್ನ ತೆರ್ಕೊಂಡು ಬೇಡದಿರತಕ್ಕಂತಹ ಒತ್ತಡಕ್ಕೆ ನಮಗ್ ನಾವು ದಾರಿ ಮಾಡಿಕೊಟ್ಟು ಆ ಸ್ಟ್ರೆಸ್ನ ಬರ ಮಾಡ್ಕೊಂಡ ಮೇಲೆ ಶತ್ರುವನ, ಈಗ ಒಂದು ವಿದೇಶಿ ಶತ್ರುವನ್ನ ದೇಶದೊಳಗೆ ಸೇರ್ಸ್ಕೊಂಡ್ಬಿಟ್ಟು ಆಮೇಲೆ ಅವನ್ನ ಖಾಲಿ ಮಾಡ್ಸಕ್ಕೆ ಇಷ್ಟೆಲ್ಲ ಕಷ್ಟಪಡೋದು ಇಷ್ಟು. ಡಯಾಬಿಟಿಸ್ ಆಗಿರ್ಬೋದು ಅಥವಾ ಥೈರಾಯ್ಡ್ ಆಗಿರ್ಬೋದು ಅಥವಾ ಒಬೆಸಿಟಿ ಆಗಿರ್ಬೋದು, ಅಷ್ಟೇ ಕಷ್ಟ. ತೂಕ ಬರೋದು ಬಹಳ ಈಸಿ, ಕಳ್ಕೊಳ್ತಕ್ಕಂಥದ್ದು ಅದು 100 times ಕಷ್ಟ. ಹಾಗಾಗಿ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ನಾವು ಅನೇಕ ಸಂದರ್ಭದಲ್ಲಿ ಹೇಳ್ತೀವಿ. ಪ್ರಾಥಮಿಕ ಪ್ರಾರಂಭಿಕ ಹಂತದಲ್ಲಿ ಅದ್ರ ಬಗ್ಗೆ ಒಲವು ಗಮನ ಆಸ್ಥೆ ಶ್ರದ್ಧೆ ನಾಲ್ಕನ್ನು ಇಟ್ಟುಕೊಂಡು ನಾವು ಕೆಲಸ ಮಾಡಿದೆ ಆದ್ರೆ ಡೆಫಿನೆಟ್ಲಿ ದಪ್ಪ ಆಗದೆ ಇರತಕ್ಕಂಥದ್ದು ನಾವು ಕಂಡು ಸಾಧ್ಯ ಇದೆ, ಅದನ್ನ ಗೆಲ್ಲಕ್ಕೆ ಸಾಧ್ಯ ಇದೆ. ಒಂದು ಎರಡನೇದು ಈಗಾದ್ರೂ ನಾವು ಎಚ್ಚೆತ್ಕೊಂತೀವಿ, 1 inch ಆಫ್ ಹೈಟ್ ಇಸ್ ಈಕ್ವಲ್ ಟು 1 kg ಆಫ್ ಬಾಡಿ ವೈಟ್. ಅಷ್ಟಕ್ಕೆ ನಾವು ಜಾಸ್ತಿ ಇದೀವಿ, ಅದನ್ನ ತೂಕ ಮಾಡಿ ಮಾಪನ ಮಾಡಿ ನೋಡಿದಾಗ ಜಾಸ್ತಿ ಇದೀವಿ ಅಂತ ಯೋಚನೆ ಮಾಡಿದಾಗ ಜಾಸ್ತಿ ಇದೆ ಅಂತ ಆದ್ರೆ ಇಮಿಡಿಯೇಟ್ಲಿ ಅದನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಏನೆಲ್ಲಾ ಪ್ರಯತ್ನ ಪ್ರಯೋಗಗಳು ನಾವು ಮಾಡಬೇಕು, ಅದ್ರ ಬಗ್ಗೆ ಸುದೀರ್ಘವಾದಂತಹ ಆತ್ಮಾವಲೋಕನ, ಇದಕ್ಕೆ ಯಾವ ಕೌನ್ಸಿಲಿಂಗ್, ಯಾವ ಡಾಕ್ಟರ್ನ ಸಂಪರ್ಕ, ಸಲಹೆ, ಔಷಧಿಗಳು, ಸರ್ಜರಿಗಳು, ಅನೇಕ ಮಾರ್ಗೋಪಾಯಗಳಿದೆ. ಪ್ರಮುಖ ಹಂತದಲ್ಲಿ ನನ್ನ ಹಂತಕ್ಕೆ ನಾನು ಬದಲಾವಣೆಗೆ ಸಿದ್ಧನಿದ್ದೇನೆ ಅಂದ್ರೆ ಟುಮಾರೋ ನೆವರ್ ಕಮ್ಸ್. ನಾಳೆಯಿಂದ ನಾನು ಕಾಜು ಕಟ್ಲಿ ಜಿಲೇಬಿ ತಿನ್ನೋದು ಬಿಟ್ಬಿಡ್ತೀನಿ, ಇವತ್ತು ಒಂದ್ ದಿವಸ ತಿನ್ಬಿಡ್ತೀನಿ ಅನ್ನೋ ಸಂಕಲ್ಪ ಈಗ ಬಿಡ್ತೀನಿ ಅಂತ ಯೋಚನೆ ಮಾಡಿದ್ರೆ ನನ್ನ 25 years ವೃತ್ತಿಪರ ಅನುಭವದಲ್ಲಿ ತುಂಬಾ ಸ್ಪಷ್ಟವಾಗಿ ತುಂಬಾ ನಿಷ್ಠೂರವಾಗಿ ಹೇಳದಂದ್ರೆ ಯಾವ ಕಾಲದಲ್ಲೂ ಕೂಡ ನೀವು ಮಧುಮೇಹವನ್ನ ಎಷ್ಟೇ ಇದ್ರು ಕೂಡ ಮನೋಸಂಕಲ್ಪ, ಲೈಫ್ ಸ್ಟೈಲ್, ಡಯಟ್, ಮೈಂಡ್ ಸೆಟ್. ಮನೋಸಂಕಲ್ಪ ಅಂದ್ರೆ ಮೈಂಡ್ ಸೆಟ್, ಪಥ್ಯ, ಡಯಟ್, ಲೈಫ್ ಸ್ಟೈಲ್ ಇದ್ರೆ ಅತ್ಯಂತ ಗಳು ಅಥವಾ ಕೆಲಕಾಲ ಅಲ್ಪಾವಧಿಯ ನಾವು ಇದನ್ನ ಜಯಿಸ್ಲಿಕ್ಕೆ ಯಾವ ಕಾಲಕ್ಕೂ ಯಾರಿಗೆ ಬೇಕಾದ್ರೂ ಸಾಧ್ಯ ಅಂತ ತುಂಬಾ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೇನೆ.
0: ಒಂದ್ ಮಾತಿದ್ಯಲ್ಲ, ನಾಳೆ ಮಾಡೋದನ್ನ ಇವಾಗ ಇವತ್ತೇ ಮಾಡು, ಇವತ್ ಮಾಡೋದನ್ನ ಈಗ್ಲೇ ಮಾಡು ಅಂತ, ಹಾಗೆ ಆನ್ ದಿ ಸ್ಪಾಟ್ ನಿರ್ಧಾರ ತೆಗೆದುಕೊಳ್ಳಬೇಕು, ಮಾಡೇ ತೀರ್ತೀನಿ ಅನ್ನೋ ನಿರ್ಧಾರ ಇರಬೇಕು.
1: ಆಮೇಲೆ ಆ ಡಿಸಿಷನ್, ಆ ನಿರ್ಧಾರ, ತೀರ್ಮಾನಕ್ಕೆ ನಾವೇನ್ ತಗೋತೀವಿ ಅದಕ್ಕೆ
0: ಬದ್ಧರಾಗಿರ್ಬೇಕು.
1: ಜನವರಿ 1 ಅನೇಕ ರೆಸಲ್ಯೂಷನ್ ನನ್ನ ಪೇಷನ್ಸ್ ಮಾಡೋದನ್ನ ನೋಡಿದೀನಿ. ಸರ್, 31 ಕಂಠಸ್ಫೂರ್ತಿ ಕುಡಿದು ಬಿಡ್ತೀನಿ, ನಾಳೆಯಿಂದ ಆಲ್ಕೋಹಾಲ್ ಬಿಟ್ಟಲ್ಲ ಅಂತ. ಆ ನಾಳೆ 1 ಮಾತ್ರ ಸೀಮಿತ ಆಗಿ ಇಂದ ಅನ್ನೋ ಪದ ಬಿಟ್ಬಿಟ್ಟು ನಾಳೆಗೆ ಮಾತ್ರ ಸೀಮಿತ ಆಗಿ ನಾಳೆದಿಂದ ತಿರ್ಗಾ ಬಾಟ್ಲ್ ಇಟ್ಕೊಳ್ತಕ್ಕಂಥ ವ್ಯವಸ್ಥೆ ನನ್ನ 100,000 ಪೇಷಂಟ್ಸ್ ಅಲ್ಲಿ ನೋಡಿರೋದ್ರಿಂದ ಸಂಕಲ್ಪಗಳು, ತೀರ್ಮಾನಗಳು ಬಹುಕಾಲ ದೀರ್ಘಕ್ಕನ್ನೋಗಿರ್ಬೇಕು ಅಂದ್ರೆ ನಮ್ಮ ಮನೋಕಾಮನೆಗಳು ಧರ್ಮಾರ್ಥ ಕಾಮ ಮೋಕ್ಷಗಳನ್ನ ಸಾಧಿಸಬೇಕು ಅಂದ್ರೆ ಮನೋಕಾಮನೆಗಳು ಬಹುಮುಖ್ಯ. ಅದ್ರ ಬಗ್ಗೆ ಹೆಚ್ಚಿನ ಒಲವನ್ನು ಇಟ್ಕೊಂಡ್ರೆ ಡೆಫಿನೆಟ್ಲಿ ಇದನ್ನ ಜಯಿಸ್ಲಿಕ್ಕೆ ಸಾಧ್ಯ ಇದೆ.
0: ಅದನ್ನ ನಿಗ್ರಹ ಮಾಡೋದು ಅಷ್ಟೇ ಮುಖ್ಯ.
1: ಹೌದು,
0: ಅಲ್ಲಿಂದ ಶುರುವಾಗುತ್ತೆ ನಮ್ಮ ಪ್ರಯತ್ನ.
1: ಪ್ರಯತ್ನ ಪ್ರಯೋಗ ಎರಡೂ ಸಾಮರ್ಥ್ಯನ ಹೊಂದಲಿಕ್ಕೆ ಸಾಧ್ಯ.
0: ನಿಜ ನಿಜ ನಿಜ. ಈಗ ಡಯಾಬಿಟಿಸ್ ನಿಯಂತ್ರಣ ಒಂದು ಫುಡ್ ರಿಲೇಟೆಡ್ ಆಯ್ತು, ವ್ಯಾಯಾಮ ಮಾಡಬೇಕು ಅಂದ್ರೆ ಹೇಗೆ, ಯಾವ ರೀತಿಯ
1: ಹೇಳ್ತಾ ಇದ್ದೆ ನಾನು 40 ನಿಮಿಷ ಕಾಲಾವಧಿಯಲ್ಲಿ 4 ಕಿಲೋಮೀಟರ್ ವಾಕ್ ಮಾಡ್ತಕ್ಕಂತ ಒಂದು ಪುಟ್ಟ ಸಂಕಲ್ಪ. ಅದು ನಾನು ಲಿಫ್ಟ್ ಹತ್ತಲ್ಲ, ಲಿಫ್ಟ್ ಯೂಸ್ ಮಾಡಲ್ಲ, ಮೆಟ್ಲು ಹತ್ತೀನಿ, ನನ್ನ ಮನೇಲಿ ಕೆಲಸದವರೆಲ್ಲ ನಾನೇ ಸಾರಿಸ್ತೀನಿ, ಹಾಗಾಗಿ ಇದೆಲ್ಲ ನಾವು ಕಾಂಪ್ರಮೈಸ್ ಅಂತ ಅನ್ಕೊಂಡ್ಬಿಡ್ತೇವೆ. ಇದೆಲ್ಲ ಮಾಡಬೇಕಾದ ನಮ್ಮ ಆದ್ಯ ಕರ್ತವ್ಯ, ನಮ್ಮ ಮನೆ ನನ್ನ ಕೆಲಸ, ಸ್ವಯಂ ಸೇವೆ ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಆದ್ಯತೆ ಮತ್ತೆ ಬಾಧ್ಯತೆ ಆಗಿರ್ಬೇಕು. ಅದನ್ನ ಹೊರತುಪಡಿಸಿ ದೇಹ ಭಾರ ಜಾಸ್ತಿ ಇದ್ದಾಗ ಬ್ರಿಸ್ಕ್ ರಿಗರಸ್ ವಾಕಿಂಗ್ ಸಿಂಪ್ಲೆಕ್ಸ್ ಸೂತ್ರ, 40 ನಿಮಿಷದಲ್ಲಿ 4 ಕಿಲೋಮೀಟರ್ ನಾನು ನಡೆಯಕ್ ಸಾಧ್ಯನಾ ಅಂತ ಸಂಕಲ್ಪ ಮಾಡ್ಕೋಬೇಕು. ಆರಾಮಾಗಿ ನಡೀತಾ ಇದೆ ಇದಕ್ಕಂತ ಸಮಸ್ಯೆನೇ ಇಲ್ಲ, ಇನ್ನಷ್ಟು ಜಾಸ್ತಿ ನಡೆಯುವಂತಹ ಪ್ರಯತ್ನ ಆಗ್ಬೇಕು. ಆಗಲ್ಲ ಅಂದ್ರೆ ಆ ಟಾರ್ಗೆಟ್ ಮುಟ್ಟಕ್ಕೆ
0: ಈ ಕೆಲವರು ಗೃಹಿಣಿಯರು ಹೇಳೋದನ್ನ ಕೇಳಿರ್ತೀನಿ, ನಾನು ಮನೆಯಲ್ಲಿ ಎಷ್ಟೊಂದು ಕೆಲಸ ಮಾಡ್ತೀನಿ, ಮನೆಯಲ್ಲಿ ಯಾವ ಆಳು ಕಾಳುಗಳು ಇಲ್ಲ, ಎಲ್ಲಾರ ಕೆಲಸನೂ ನಾನೇ ಮಾಡ್ತೀನಿ, ಅಷ್ಟೇ ಸಾಕು, ವ್ಯಾಯಾಮ ಸಾಕಾಗ್ಬಿಡುತ್ತೆ, ಇನ್ನೇನು ವಾಕಿಂಗ್ ಮಾಡೋದು, ಇನ್ನೇನು ಒಂದು ಯೋಗ ಮಾಡೋದು ಅಥವಾ ಇನ್ನೇನೋ ಎಕ್ಸಸೈಸ್ ಮಾಡೋದು ಸಾಕು ಸಾಕು ನನಗಿಷ್ಟೇ ಅಂತ ಹೇಳೋದನ್ನು ಕೇಳಿದ್ದೀನಿ.
1: ಇದಕ್ಕೆ ಉದಾಹರಣೆ ಏನು ಅಂದ್ರೆ, ರೆಗ್ಯುಲರ್ ಆಗಿ ಕ್ಲಾಸ್ಗೆ ಹೋಗ್ತೀನಿ, ಫೀಸ್ ಕಟ್ಟಿದೀನಿ, ಸ್ಕೂಲ್ಗೆ ಹೋಗ್ತಾ ಇದೀನಿ, ಆದ್ರೂ ಮಾರ್ಕ್ಸ್ ಬರ್ತಾ ಇಲ್ಲ ಅಂದ್ರೆ ಏನ್ ಮಾಡ್ತೀನಿ, ಟ್ಯೂಷನ್ಗೆ ಅಂತ ಕರ್ಕೊಂಡು ಮನೆಗೆ ಕರ್ಕೊಂಡ್ಬರೋದು ಅಥವಾ ರಾಧೆ ಅವ್ರ ಮನೆಗೆ ಹೋಗೋದು, ಎಕ್ಸ್ಟ್ರಾ ಆನ್ಲೈನ್ ಕ್ಲಾಸ್ಗೆ ಹೋಗೋದು, ಎಕ್ಸ್ಟ್ರಾ ಎಫರ್ಟ್ ಹಾಕ್ತೀವಿ. ಇಲ್ಲೂ ಅಷ್ಟೇ ಎಕ್ಸ್ಟ್ರಾ ಎಫರ್ಟ್, ಅಷ್ಟೇ ಪರಿಶ್ರಮ ಹಾಕ್ತಕ್ಕಂಥದ್ದು ಅಲ್ಲಿವರೆಗೆ ಮತ್ತು ಅವಶ್ಯಕ ಅಂತದ್ದು ಈ ನನ್ನ ಮಾತಿನ ತಾತ್ಪರ್ಯ.
0: ತುಂಬಾ ಚೆನ್ನಾಗಿ ಹೇಳಿದ್ರಿ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಇದು ಬಹುಶಃ ನಮ್ಮ ಕೇಳುಗರಲ್ಲಿ ಆ ಒಂದು ಡಯಾಬಿಟಿಸ್ ಇಂದ ಬಳಲ್ತಾ ಇರೋರ್ಗೆ ಇದು ಮನಕ್ಕೆ ಮುಟ್ಟಿರುತ್ತೆ ಅಂತಾದ್ರೂ ನಾವು ಭಾವಿಸ್ತೀವಿ. ಇನ್ನು ಮುಂದಿನ
1: ಹೇಳಿದೆ ನಂದಿನಿ ಅವರು, ನಾನು ಹೇಳಿದೆ ಆಕಾಶವಾಣಿ ಕೇಳುಗರು ತುಂಬಾ ಪ್ರಾಜ್ಞ ವರ್ಗ. ನಾನು ಎಲ್ಲಾ ಮಾಧ್ಯಮಗಳಲ್ಲೂ ಮಾತಾಡಿದೀನಿ, ಎಲ್ಲಾ ಕಡೆ ಚಿಂತನ ಮಂತ್ರಗಳು, ಪ್ರತಿಕ್ರಿಯೆಗಳು, ಫೀಡ್ಬ್ಯಾಕ್ ನ ತಗೋತಾ ಇರ್ತೀನಿ. ಆದ್ರೆ ಆಕಾಶವಾಣಿಯಲ್ಲಿ ಇರ್ತಕ್ಕಂತಹ ಒಂದ್ ಸೆಗ್ಮೆಂಟ್ ಏನಿದೆ ಕೇಳುಗ ಒಂದು ವರ್ಗ, ಅತ್ಯಂತ ಪ್ರಾಜ್ಞ ವರ್ಗ, ತುಂಬಾ ಚೆನ್ನಾಗಿ ಸ್ಪಂದಿಸುವ ವರ್ಗ, ತಿಳಿದಿರುವ ಜನ, ಹಾಗಾಗಿ ಅವರು ಪಾಲಿಸ್ತಾರೆ ಅಂತ ನನ್ನ ಆಶಾ ಭಾವನೆ.
0: ಹೌದು, ನಮಗೂ ಅದೇ ಆಸೆ ಇದೆ, ಖಂಡಿತ ನಮ್ಮ ಕೇಳುಗರು ಅದನ್ನ ಉಳಿಸ್ಕೋತಾರೆ, ಆ ಒಂದು ನಿಮ್ಮ ನಂಬಿಕೆಯನ್ನ ಅನ್ನೋದಾದ್ರೂ ನಿಜಾನೇ ಅಂತ ಅನ್ಕೊಳ್ಬಹುದು.
1: ಆಮೇಲೆ ಈ ಪರಿಮಳ ಕಾರ್ಯಕ್ರಮ ಏನಿದೆಯಲ್ಲ, ಇದು ಬರೀ ಎಂಟರ್ಟೈನ್ಮೆಂಟ್ ಅಲ್ಲ, ಇನ್ಫೋಟೈನ್ಮೆಂಟ್ ಆಗಿ ಪರಿವರ್ತಿತ ಆಗಿದೆ ಅಂತ ನನ್ನ ಭಾವನೆ.
0: ಹೌದು ಹೌದು ಹೌದು, ಇದು
1: ಇನ್ಫಾರ್ಮೇಶನ್ ಎಂಟರ್ಟೈನ್ಮೆಂಟ್ ಒಟ್ಟಿಗೆ ಹೋಗ್ತದೆ.
0: ಹೌದು,
1: ಆಮೇಲೆ ನನಗೂ ಕೂಡ ನಾನು ಕೇಳಿದ ಹಾಡುಗಳು, ಗೊತ್ತಿರೋ ಹಾಡುಗಳು ಸಾವಿರಾರು ಸಲ ಕೇಳಿದ್ರು ಕೂಡ ಈ ಕ್ಷಣದಲ್ಲಿ ನಾನು ಮಾತಾಡೋಕ್ಕಿಂತ ಮುಂಚೆ ಹಾಡನ್ನ ಕೇಳ್ತಾ ಇದ್ರೆ
0: ತುಂಬಾ ಸಂತೋಷ ಸರ್, ತುಂಬಾ ಸಂತೋಷ. ನಿಮ್ಮ ಅಭಿಮಾನ ಹೀಗೆ ಇರ್ಲಿ ಆಕಾಶವಾಣಿ ಮೇಲೆ, ಹಾಗೆ ಇನ್ನಷ್ಟು ಮಾತುಕತೆಯನ್ನ ಮುಂದುವರಿಸೋಣ. ವಿಶೇಷವಾಗಿ ಥೈರಾಯ್ಡ್ ಬಗ್ಗೆ ಸಾಕು

0: ಎಂಥ ಮಧುರವಾದ ಗೀತೆ ಬಾನಲ್ಲೆ ಮಧುಚಂದ್ರಕ್ಕೆ. ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರು ಹಾಡಿದ ಸಿದ್ಧಲಿಂಗಯ್ಯನವರ ರಚನೆ, ಹಂಸಲೇಖ ಅವರ ಮಧುರ ಸಂಗೀತದ ಗೀತೆ ಇದಾಗಿತ್ತು.
1: ಏನೋ ರಂಗಪ್ಪ, ಕೋಟಿಗೆಲ್ಲ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು?
2: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
3: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
4: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
0: ಪರಿಮಳ ಮುಕ್ತ ಮಾತುಕತೆಯ ವೇದಿಕೆ ಕಾರ್ಯಕ್ರಮ ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. ಇವತ್ತು ಭಾರತೀಯ ಆಯುರ್ವೇದ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾಕ್ಟರ್ ಸಿ ಎ ಕಿಶೋರ್ ಅವರು ನಮ್ಮ ಜೊತೆ ಇದ್ದಾರೆ. ಸಾಕಷ್ಟು ವಿಷಯಗಳನ್ನು ಡಯಾಬಿಟಿಸ್ ಕುರಿತಾಗಿ ತಿಳಿಸಿದ್ರು, ನಮ್ಮ ಲೈಫ್ ಸ್ಟೈಲ್ ಯಾವ ರೀತಿ ಇರಬೇಕು ಅನ್ನೋದ್ರ ಮೇಲೆ ಬೆಳಕು ಚೆಲ್ಲಿದ್ರು. ಇನ್ನು ಒಬಿಸಿಟಿ ಬಗ್ಗೆ ಬಹಳ ಇತ್ತೀಚಿನ ದಿನಗಳಲ್ಲಿ ಬಹಳ ಜನರಿಗೆ ಈ ಒಂದು ತೊಂದರೆ ಕಾಡ್ತಾ ಇರುವಂಥದ್ದು. ಕಿಶೋರ್, ಡಾಕ್ಟರ್ ಕಿಶೋರ್ ಅವರೇ, ನಿಮಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ.
5: ನಮಸ್ಕಾರ.
0: ಈಗ ಡಯಾಬಿಟಿಸ್ ಬಗ್ಗೆ ಮಾತನಾಡಿದ್ವಿ. ಕೆಲವರಿಗೆ ತುಂಬಾ ಈ ಒಬಿಸಿಟಿ ತುಂಬಾ ಕಾಡುವಂತದ್ದನ್ನ ನಾವು ನೋಡಿರ್ತೇವೆ, ಕೇಳಿರ್ತೇವೆ. ಯಾಕೆ ಒಬಿಸಿಟಿ ಕಾಡುತ್ತೆ, ಬರೋದು ಯಾಕೆ ಒಬಿಸಿಟಿ ಅಂತ ನಿಮ್ಮ ಅಭಿಪ್ರಾಯ?
5: ತುಂಬಾ ಸ್ಪಷ್ಟ ನಂದಿನಿ ಅವರೇ, ಇತ್ತೀಚಿನ ಕಾಲದಲ್ಲಿ ಈ ಬ್ರಿಂಗಿಂಗ್ ಅಪ್ ಆಫ್ ದ ಚಿಲ್ಡ್ರನ್, ಅದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಆ ಚಿಕ್ಕ ವಯಸ್ಸಲ್ಲಿ ರಾಗಿ ಸರಿ ತಿಂದು ಬೆಳೆದಂತಹ ದೇಹಗಳು ನಮ್ದೆಲ್ಲಾನು. ಹೀಗಾಗಿ ಇವತ್ತಿನ ಕಾಲಮಾನದಲ್ಲಿ ರಾಗಿ ಅಂದ್ರೆ ಯಾರೋ ಶ್ರೀಮಂತರು ಅಥವಾ ಡಾಕ್ಟರ್ ಹೇಳಿದ್ರೆ ಅಥವಾ ಪಕ್ಕಂದನ ಅವ್ರು ಹೇಳಿದ್ರೆ ಮಾತ್ರ ಪರಿಚಯ ಆಗಿ ನಾವು ಕೊಂಡ್ಕೊಳ್ತಕ್ಕಂತಹ ಪರಿಸ್ಥಿತಿಗೆ ಬಂದಿದ್ದೇವೆ. ರೆಡಿಮೇಡ್ ಫುಡ್ ತನ್ನ ಪುಟ್ಟ ಮಕ್ಕಳು ಪುಟ್ಟ ಗಲಾಟೆ ಮಾಡುತ್ತಿಂತ ರಸ್ಕು ಬಿಸ್ಕೆಟ್ ಈ ತರ ಬೇಕರಿ ಪದಾರ್ಥಗಳನ್ನ ಕೊಟ್ಟು ಅಭ್ಯಾಸ ಮಾಡೋದು ಉಪಸ್ಥಿತಿಗೆ ಅದ್ರ ಬುನಾದಿ ಅಂತ ನಾನು ಭಾವಿಸ್ತೇನೆ. ನಾನು ಅನೇಕ ನನ್ನ ಮಾತುಕರ್ತರಿಗೆ ಹೇಳಿದ್ದೀನಿ, ಬೇಕರಿ ಅಂದ್ರೆ ಫಸ್ಟ್ ನೀವು ಬೇಡ್ರಿ ಅಂತ ಹೇಳಿ ಅಂತ.
0: ಯಾಕಂದ್ರೆ
5: ಅನೇಕ ಸಂದರ್ಭಗಳಲ್ಲಿ ನಾನು ಅಂದ್ರೆ ಬೇಕರಿ ಮಾಲೀಕರು ಕೇಳಿಸ್ಕೊಳ್ತಾರೆ, ತಪ್ಪು ತಿಳ್ಕೊಳ್ಬಾರ್ದು. ನಾವು ಮೈದಾ, ಗೋಧಿ, ಸಕ್ಕರೆ, ಉಪ್ಪು, ಎಣ್ಣೆ ಈ 5 ಅನೇಕ ಸಂದರ್ಭಗಳಲ್ಲಿ ನಿಮ್ಗೆ ವಿಷವಾಗಿ ಪರಿವರ್ತಕವಾಗಿ ಕಾಲಿನಲ್ಲಿ ಖಂಡಿತ ಬರುತ್ತೆ. ಅಂತ ನಾವೇನ್ ಕರಿತೀವಿ, ಅವರು ಜವಾಬ್ದಾರಿಯನ್ನ ತೆಗೆದುಕೊಂಡು ಈ ಮಕ್ಕಳು ಏನನ್ನ ಆಹಾರ ನೋಡಿ, ವಾಟ್ ಇಸ್ ದ ಡೆಫಿನೇಷನ್ ಫಾರ್ ಫಿಟ್ನೆಸ್ ಅಂತ ಕೇಳಿದ್ರೆ, ಸಿಕ್ಕಿದ್ದಿನ ಸಿಕ್ಕದಷ್ಟು ಸಿಕ್ಕಾಪಟ್ಟೆ ಸಿಕ್ಕದಲ್ಲೆಲ್ಲ ತಿಂತಾರದೆ ಸಿಕ್ನೆಸ್ ಗೆ ಕಾರಣ ಅಂತ
0: ಹೇಳ್ತೀವಿ.
5: ಸಿಕ್ನೆಸ್ ಯಾಕೆ ಬರುತ್ತೆ ಅಂದ್ರೆ ಸ್ನಾಲ್ಗೆ ಕಂಟ್ರೋಲ್ ಇಟ್ಟಿಲ್ಲ. ಆಮೇಲೆ ಇಷ್ಟೆಲ್ಲ ಆದ್ಮೇಲೆ ಏನಾದ್ರೂ ತೊಂದರೆಗಳು ಬಂದ್ರೆ ಅದಕ್ಕೆ ಪ್ರಜ್ಞಾಪರಾಧ ಆಗಿರ್ಬೋದು. ಡಯಾಬಿಟಿಸ್ ಒಬೆಸಿಟಿಗೆ ಒನ್ ಆಫ್ ದ ಮೇಜರ್ ರೀಸನ್ಸ್. ಇವತ್ತಿನ ಕಾಲದಲ್ಲಿ ಡಾಕ್ಟರ್ಗಳು ನಮ್ಮನ್ನು ಸೇರಿಸ್ಕೊಂಡು ಪೊಲೀಸ್ ಬಂದವರು, ಡ್ರೈವಿಂಗ್ ಸ್ನೇಹಿತರು, ಈ ಕಾಲ್ ಸೆಂಟರ್ ಅವರು, ಸಾಫ್ಟ್ವೇರ್ ಎಲ್ಲ ಯಾವ್ದೋ ದೇಶದಲ್ಲಿ ಸೋರಿಯ ಹೊರಟ ಟೈಮ್ಗೆ ನಾವು ಕೆಲಸ ಮಾಡ್ಬೇಕು, ಹಗಲು ಇಲ್ಲೂ ವ್ಯತ್ಯಾಸ ಅಲ್ಲದೆ ಕೆಲಸ ಮಾಡ್ತಾ ಇರೋದು ಬಯಾಲಜಿಕಲ್ ರಿದಮ್ ಚೇಂಜ್ ಆಗಕ್ಕೆ ಪ್ರಮುಖವಾದಂತಹ ಒಂದು ಕಾರಣ ಆಗುತ್ತೆ. ಸೊ ಎಲ್ಲ ಸೂಕ್ಷ್ಮ ಅಂಶಗಳು ನೋಡಿ, ಒಂದು ಪಾಯಸ ತಿಂತಾ ಇದ್ವಿ ಅಥವಾ ಒಂದು ಸಿಹಿ ತಿಂತಾ ಇದ್ರೆ ಹುಡ್ದಬ್ಬ ಆಗಿರ್ಬೇಕು, ಸ್ಕೂಲ್ ಅಲ್ಲಿ ಟಾಪರ್ ಆಗಿರ್ಬೇಕು, ಮದುವೆ ಫಿಕ್ಸ್ ಆಗಿರ್ಬೇಕು, ಸಂಭ್ರಮಾಚರಣೆಗಳಿಗೆ ಸಿಹಿ ಅಂತಿತ್ತು. ನಾನು ಆಗ್ಲೂ ಹೇಳ್ತಾ ಇದ್ದೆ ಈ ಹೆಂಗಾಗ್ಬಿಟ್ಟಿದೆ ಸಿಹಿ ಅಂದ್ರೆ, ನೀವು ದುಡ್ಡಿದ್ರೆ ಜಾಬಲ್ಲಿ ಅಥವಾ UPI ಐಡಿಲಿ ದುಡ್ಡಿದ್ರೆ ಬೆರಳಿಗೆ ಒತ್ತಾ ಇದ್ರೆ ಬೇಕೋ ಬೇಡವೋ ಮನೆಗೆ ಬಂದು ಬೀಳ್ತಾ ಇರುತ್ತೆ. ನಾವು ಬಡತನ ಬಡತನ ಅಂತ ಬಾಯಲ್ಲಿ ಅಷ್ಟೇ ಹೇಳ್ತೀವಿ. ತಿನ್ನೋದಕ್ಕೆ ದೃಷ್ಟಿಕೋನದಲ್ಲಿ ಯಾವ ಭಾರತೀಯನು ಇವತ್ತು ತಿನ್ನೋ ದೃಷ್ಟಿಕೋನದಲ್ಲಿ ಬಡವ ಅಲ್ಲ, ಆದ್ರೆ ಅತ್ಯಂತ ಹೆಚ್ಚಿನ ಧನಿಕ ರೀತಿಯಲ್ಲಿ ತಿನ್ನೋದು. ನಮ್ಮ ನೋಟವನ್ನ, ನಮ್ಮ ಕಾಳಜಿಯನ್ನ, ನಮ್ಮ ದೃಷ್ಟಿಕೋನವನ್ನ ಬದಲಾಯಿಸಿ ಈ ತರದ ಕಾಯಿಲೆಗಳಿಗೆ ಎಡೆ ಮಾಡಿಕೊಡಕ್ಕೆ ಬುನಾದಿ ಆಗ್ತಾ ಇದೆ.
0: ಇದು ಒಬೆಸಿಟಿ ಕುರಿತಾಗಿ ಆಯ್ತು. ಇನ್ನು ಥೈರಾಯ್ಡ್ ಬಗ್ಗೆ ಹೇಳೋದಾದ್ರೆ ಯಾಕೆ ಬರುತ್ತೆ? ಆಸ್ ಎ ಕಾಮನ್ ಮ್ಯಾನ್ ನಾನು ಕಾಮನ್ ಲೇಮನ್ ನಾನು ಕೇಳೋದಾದ್ರೆ,
5: ಒಂದು ಬೇಸಿಕ್ ಸ್ಟ್ರಾಂಗ್ ಹಾರ್ಮೋನ್ ವಿಚ್ ಕಂಟ್ರೋಲ್ಸ್ ಆಲ್ ದಿ ಫಂಕ್ಷನ್ಸ್ ಆಫ್ ದ ಬಾಡಿ. ಮೊದಲ ಥೈರಾಯ್ಡ್ ನ ಫಂಕ್ಷನ್. ಅಂಡ್ ಇವತ್ತು ನೀವು 100 ಜನ ರ್ಯಾಂಡಮ್ ಆಗಿ ಬಿಗೆ ಹೋಗಿ ಥೈರಾಯ್ಡ್ ನ ಚೆಕ್ ಮಾಡ್ತೀನಿ ಅಂದ್ರೆ ಅದ್ರಲ್ಲಿ 40 ಜನಕ್ಕೆ ಪಾಸಿಟಿವ್ ಬಂದೇ ಬರುತ್ತೆ. ಅಂದ್ರೆ ಹೈಪೋ ಥೈರಾಯ್ಡ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ, ಹೈಪೋ ಥೈರಾಯ್ಡ್ ಕನಿಷ್ಠ ಮಕ್ಕಳು 40 ಜನಕ್ಕಂತೂ ಬಂದೇ ಬರುತ್ತೆ. ಆದ್ರೆ ನಾವು ಇವತ್ತು ಪರೀಕ್ಷೆ ಮಾಡಿಸ್ಕೊಳ್ದೇ ಇರೋದ್ರಿಂದ ಅದ್ರ ಬಗ್ಗೆ ಭಯ ಇಲ್ಲ. ಒಂದು, ಪರೀಕ್ಷೆ ಮಾಡಿಸ್ಕೊಳ್ಳೋರು ಅತಿ ಹೆಚ್ಚಿನ ಮಟ್ಟದ ಭಯವನ್ನ ಪಡ್ತಾ ಇದ್ರೆ, 2 ಓನ್ಲಿ ಪ್ರಾಬ್ಲಮ್ ಥೈರಾಯ್ಡ್ ಏನಪ್ಪಾ ಅಂದ್ರೆ ಪೀರಿಯಡ್ಸ್ ಏನಾದ್ರೂ ಪ್ರೆಗ್ನೆನ್ಸಿ ಲೋ ಮೆನಾರ್ ಅಂದ್ರೆ ಮುಟ್ಟು ಆರಂಭ ಆದಂತಹ ಸಂದರ್ಭದಲ್ಲೋ ಸ್ವಲ್ಪ ವ್ಯತ್ಯಾಸಗಳಿದ್ರೆ ಅದಕ್ಕೆ ಔಷಧಿ ಅವಶ್ಯಕತೆ ಇದೆ. 60-70 ವಯಸ್ಸಾಯ್ತು, ಥೈರಾಯ್ಡ್ ಇವತ್ತು ಕಾಣಿಸ್ಕೊಂಡ್ಬಿಡ್ತು ಒಂದ್ ಮಹಿಳೆಗೆ ಅಂದ್ರೆ ದ ವರ್ಸ್ಟ್ ಪಾಸಿಬಲ್ ಸಿನಾರಿಯೋ ಈಸ್ ಪೋಗಾಟ ಕಿರ್ಚಾಟ ಮಾಡ್ತಾರೆ ಬಿಟ್ರೆ ಬೇರೆ ಯಾವುದೇ ದುಷ್ಪರಿಣಾಮಗಳು ಥೈರಾಯ್ಡ್ ಇಂದ ಪ್ರಾಣ ಹೋಗುತ್ತದ ಇರಲ್ಲ
0: ಇರಲ್ಲ.
5: ಅಂಡ್ ಥೈರಾಯ್ಡ್ ಏರು ಪೇರು ಆದ್ರೆ ಅಂದ್ರೆ ಕಡಿಮೆ ಅಥವಾ ಜಾಸ್ತಿ ಆದ್ರೆ ಅದೊಂದು ಸರಳವಾದಂತಹ ಬ್ಲಡ್ ಟೆಸ್ಟ್ ಅಲ್ಲಿ ಅದನ್ನ ಪರೀಕ್ಷೆ ಮಾಡಿಕೊಂಡು ಸೂಕ್ತವಾದಂತಹ ಚಿಕಿತ್ಸೆಗಳನ್ನ ಕಾಲಕ್ಕೆ ಅನುಗುಣವಾಗಿ ಕಾಲಕ್ರಮೇಣ ಕೆಲವೊಬ್ಬರಿಗೆ ಕೊಟ್ಟಾಗ ಅದನ್ನ ಹತೋಟಿಯಲ್ಲಿಕ್ಕೆ ಯಾವ ಹಂತದಲ್ಲಿ ಯಾವ ಪೇಷಂಟ್ಗೂ ಸಾಧ್ಯ ಇದೆ. ಅದರಲ್ಲೂ ಆಯುರ್ವೇದ ಅಲ್ಲಿ ಹಾರ್ಮೋನ್ ಸ್ಟೆಬಿಲಿಟಿ ಅಂದ್ರೆ ಇಂಬ್ಯಾಲೆನ್ಸ್ ಹಾರ್ಮೋನ್ಸ್ ನ ಸರಿ ಮಾಡತಕ್ಕಂತ ದೃಷ್ಟಿಕೋನದಲ್ಲಿ ಆಯುರ್ವೇದ ಸಿದ್ಧಹಸ್ತವನ್ನ ಸಂಪೂರ್ಣವಾಗಿ ಪರಂಪರಾನುಗತವಾಗಿ ಶತಮಾನದಲ್ಲಿ ಕಟ್ಟುಕೊಂಡ್ಬರ್ತದ. ಅದರ ಬಗ್ಗೆ ಯಾವ ಭಯ ಆತಂಕವೂ ಬೇಡ.
0: ಆಯುರ್ವೇದ ಪದ್ಧತಿಯಲ್ಲಿ ಇದನ್ನ ಹೇಗೆ ಟ್ರೀಟ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಮುಂದಿನ ಹಂತದಲ್ಲಿ ಖಂಡಿತ ಮಾತನಾಡೋಣ. ನಿಮಿಷದ ಮತ್ತೊಂದು ಗೀತೆ ಮೂಡಿ ಬರ್ತಾ ಇದೆ. ಸಾಕಷ್ಟು ಜನ ನಮಗೆ ಸಂದೇಶಗಳನ್ನು ಕಳಿಸ್ತಾ ಇದ್ದಾರೆ, ಅದ್ರ ಬಗ್ಗೆ ಕೂಡ ಸ್ವಲ್ಪ ನೋಡೋಣ ಆ ಸಂದೇಶಗಳನ್ನು ಕೂಡ ಮುಂದಿನ ಹಂತದಲ್ಲಿ. ಆತ್ಮೀಯರೇ, ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ ಪರಿಮಳ ಮುಕ್ತ ಮಾತುಕತೆಯ ವೇದಿಕೆ ಇದಾಗಿದೆ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಥೈರಾಯ್ಡ್ ಕುರಿತಾಗಿ ನಿಮಗೆ ಇಂಥದ್ದೇ ಪ್ರಶ್ನೆ ಕೇಳಬೇಕು ಅಂತ ಮನಸ್ಸಿನಲ್ಲಿ ಇದ್ರೆ ಖಂಡಿತ ನೀವು ಸಂದೇಶದ ಮೂಲಕ ಕೇಳಬಹುದು. 9483091091 ಈ ಸಂಖ್ಯೆಗೆ ವಾಟ್ಸ್ಆಪ್ ಸಂದೇಶವನ್ನು ಕಳಿಸಿ.

0: 4:45:10 ನೀವು ಕೇಳ್ತಾ ಇದ್ದೀರಾ ಪರಿಮಳ ಕಾರ್ಯಕ್ರಮ. ಡಾಕ್ಟರ್ ಸಿ ಎ ಕಿಶೋರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
0: ವರ್ಲ್ಡ್ ಥೈರಾಯ್ಡ್ ಡೇ, ವಿಶೇಷವಾಗಿ ಬಹಳಷ್ಟು ಥೈರಾಯ್ಡ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮ್ಮ ಕೇಳುಗರು ಕೂಡ ತುಂಬಾ ಜನ ಸಂದೇಶ ಕಳಿಸಿದ್ದಾರೆ. ರಾಮ್ ಪ್ರಸಾದ್ ಅವರು, ಸಿದ್ರಾಮಪ್ಪ ಕವಟಗಿ ಜಮಖಂಡಿ ತಾಲೂಕಿನಿಂದ, ಇವರೆಲ್ಲ ಕೇಳ್ತಾ ಇದ್ದಾರೆ ಥೈರಾಯ್ಡ್ ಹೇಗೆ ಬರುತ್ತೆ, ಯಾಕೆ ಬರುತ್ತೆ, ದಯವಿಟ್ಟು ಅದ್ರ ಬಗ್ಗೆ ಹೇಳಿ ಅಂತ ಹೇಳ್ತಾ ಇದ್ದಾರೆ.
1: ಖಂಡಿತ ಹೇಳ್ತೀನಿ. ಥೈರಾಯ್ಡ್ ಡೇ, ಫಾದರ್ಸ್ ಡೇ, ಮದರ್ಸ್ ಡೇ, ಡಯಾಬಿಟಿಸ್ ಡೇ, ಇದೆಲ್ಲ ಒಂದು ದಿನಕ್ಕೆ ಸೀಮಿತವಾಗಿ ಇರಬಾರದ ದಿನಗಳು ಅಂತ ನನ್ನ ವಿನಮ್ರ ಪ್ರಾರ್ಥನೆ ಮತ್ತೆ ಮನವಿ. ಯಾವತ್ತು ಒಂದ್ ದಿವಸ ಥೈರಾಯ್ಡ್ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದಲ್ಲ, ಜೈ ಸಾಮಾನ್ಯ ಪ್ರತಿನಿತ್ಯ ಎಲ್ಲಾ ಶರೀರದ ಅವಯವಗಳು ಅಂಗಾಂಗಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಇಟ್ಕೊಂಡ್ರೆ ಸ್ವಸ್ಥ ಹಾವು ಸ್ವಸ್ಥ ಬದುಕು. ಅನಾಯಾಸೇನ ಮರಣಂ ವಿನಾ ದೈನ್ಯನ ಜೀವನಮಗೆ ಇದೇ ಬುನಾದಿ ಅಂತಕ್ಕಂತಹ ಮಾತಿನಿಂದ ಹೇಳ್ತಾ ಇದ್ದೇನೆ. ಥೈರಾಯ್ಡ್ ಇದ್ರೆ ಮೊಟ್ಟ ಮೊದಲ ಸಂದೇಶ, ಭಯ ಪಡಬಾರದು. ಯಾವ ಕಾರಣಕ್ಕೂ ಥೈರಾಯ್ಡ್ ಅನ್ನ ನಾವು ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಫಂಕ್ಷನಿಂಗ್ ಥೈರಾಯ್ಡ್ ಅಂದ್ರೆ ಥೈರಾಯ್ಡ್ ಫಂಕ್ಷನ್ ನ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಯಾವುದೇ ರೀತಿಯಾದಂತಹ ಭಯ ಪಡ್ತಕ್ಕಂತ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ ಅಂತಕ್ಕಂಥದ್ದು ನನ್ನ ಮೊಟ್ಟ ಮೊದಲ ಮಾತು. ನಾನು ಆಗಲೇ ಹೇಳಿದೆ, 100 ಜನರಲ್ಲಿ ರ್ಯಾಂಡಮ್ ಆಗಿ ಚೆಕ್ ಮಾಡಿದ್ರೆ 40 ಜನಕ್ಕೆ ಸರ್ವೇ ಸಾಮಾನ್ಯವಾಗಿ ಥೈರಾಯ್ಡ್ ಫಂಕ್ಷನ್ ಏರುಪೇರು ಇರುತ್ತೆ. ಹಾಗನ್ಬಿಟ್ಟು ಅಷ್ಟು ಜನಕ್ಕೆ ಏನೋ ತೊಂದರೆ ಆಗ್ಬಿಡುತ್ತೆ ಅಂತಲ್ಲ. ಭಾರತದಲ್ಲಿ ಇವತ್ತು ಥೈರಾಯ್ಡ್ ಪರೀಕ್ಷೆನೆ ಮಾಡಿಸ್ಕೊಳ್ಳದೆ ಆ ಜನ್ಮ ಪರ್ಯಂತ ಅಂದ್ರೆ ಹುಟ್ಟದಾಗಿಂದ ಸಾಯೋವರೆಗೂ ಹಾಗೆ ಬದುಕನ್ನ ನಡೆಸ್ತಕ್ಕಂತಹ ಕೋಟ್ಯಾಂತರ ಜನ ಇದ್ದಾರೆ. ಅದರಲ್ಲಿ ನಾನು ಅಥವಾ ನೀವು ಅಥವಾ ಶ್ರೋತೃಗಳು ಒಬ್ಬನಾಗಿರ್ಬೋದು, ಅದ್ರ ಬಗ್ಗೆ ಭಯ ಬೇಡ. ಅದರ ಅರ್ಥ ನಿರ್ಲಕ್ಷ್ಯನೂ ಮಾಡಬೇಡಿ. ಸರಳವಾದಂತಹ ರಕ್ತ ಪರೀಕ್ಷೆ ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ, ಖಾಸಗಿ ಆಸ್ಪತ್ರೆಗಳಲ್ಲಿ 200-400 ರೂಪಾಯಲ್ಲಿ ಇವತ್ತಿಗೂ ಪರೀಕ್ಷೆ ಮಾಡಿಸ್ಕೊಳ್ತಕ್ಕಂಥ ವ್ಯವಸ್ಥೆ ಇರೋದ್ರಿಂದ ನಿಮ್ಗೇನಾದ್ರೂ ವೈದ್ಯಕೀಯ ಸಲಹೆ ಮಾರ್ಗದರ್ಶನ ಮೇಲೆಗೆ ನಿಮ್ಮ ಫಿಸಿಕಲ್ ಸೈನ್ಸ್ ಆಫ್ ಸಿಂಪ್ಟಮ್ಸ್ ಅದಕ್ಕೆ ಕೋರಿಲೇಟ್ ಆಗಿದ್ರೆ ಡಾಕ್ಟರ್ ಹೇಳಿ ಆ ಪರೀಕ್ಷೆಗಳನ್ನ ಮಾಡಿಸ್ತಾರೆ. ಆವಾಗ ಆ ಪರೀಕ್ಷೆಗಳನ್ನ ಮಾಡಿಸ್ಕೊಂಡು ಜಾಸ್ತಿ ಇದೆಯಾ ನಾರ್ಮಲ್ ತನ್ನಿ, ಕಮ್ಮಿ ಇದೆಯಾ ಜಾಸ್ತಿ ಆಗಕ್ಕೆ ಏನ್ಬೇಕು ವ್ಯವಸ್ಥೆ ಮಾಡ್ಕೊಂಡು ಅದನ್ನು ನಾರ್ಮಲ್ ತರ್ಬೋದು. ನಾರ್ಮೋ ಥೈರಾಯ್ಡ್, ಹೈಪರ್ ಥೈರಾಯ್ಡ್, ಹೈಪೋಥೈರಾಯ್ಡ್ ಎರಡು ಎಕ್ಸ್ಟ್ರೀಮ್ಸ್ ಇರುತ್ತೆ. ನಾವು ನಾರ್ಮೋ ಥೈರಾಯ್ಡಿಸಮ್ ಬಗ್ಗೆ ಒಲವು ಆ ವ್ಯಾಲ್ಯೂಸ್ ನ ಅಚೀವ್ ಮಾಡ್ಲಿಕ್ಕೆ ಸುಸಾಧ್ಯ ಇದೆ. ಆ ವ್ಯಾಲ್ಯೂಸ್ ಎಷ್ಟಿದೆ ಅನ್ನೋದ್ರ ಮೇಲೆ ನಮ್ಮ ಆಹಾರದಲ್ಲಿ ಏನ್ ಬದಲಾವಣೆ ಮಾಡಬೇಕು, ವಿಹಾರದಲ್ಲಿ ಬದಲಾವಣೆ ಮಾಡಬೇಕು, ವಿಚಾರದಲ್ಲಿ ಬದಲಾವಣೆ ಮಾಡಬೇಕು. ಇದ್ರ ಬಗ್ಗೆ ಸ್ವಲ್ಪ ನಾವು ಆಸ್ತಿಯ ಕಾಳಜಿಯನ್ನು ವಹಿಸಿದ್ರೆ ಇದನ್ನ ನಿಯಂತ್ರಣ ತರಲಿಕ್ಕೆ ತುಂಬಾ ತ್ವರಿತ ಅಂದ್ರೆ ಥೈರಾಯ್ಡ್ಗೆ ಸಂಬಂಧಪಟ್ಟಂಗೆ 15 ದಿವಸದಿಂದ ಸುಮಾರು 60 ದಿವಸ ಒಳಗಡೆ ಆ ಥೈರಾಯ್ಡ್ ಫಂಕ್ಷನ್ ನ ನಾರ್ಮಲ್ ತರಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ಭಯ ಪಡೋದು ಬೇಡ.
0: ಈಗ
1: ಒಂದು ಸಲ ಮಾತ್ರ ಶುರು ಮಾಡ್ಬಿಟ್ರೆ ಸಾಯೋವರೆಗೂ ಮಾತ್ರ ತಗೊಳ್ಳೇಬೇಕು ಅಂತ. ಅದು ಕೆಲವೊಬ್ಬರಿಗೆ ಮಾತ್ರವೇ ಹೊರತು ಅನೇಕರಿಗೆ ಅಥವಾ ಎಲ್ಲರಿಗೂ ಖಂಡಿತ ಅನ್ವಯಿಸತಕ್ಕಂತ ಒಂದು ಸ್ಟೇಟಸ್ ಅಲ್ಲ. ಹಾಗಾಗಿ ಭಯ ಪಡಬೇಡಿ. ಡಾಕ್ಟರ್ ನನ್ನ ಹತ್ರ 100+ ಪೇಷಂಟ್ಸ್ ಹೇಳಿದ್ದಾರೆ, ಒಂದು ಸಲ ಥೈರಾಯ್ಡ್ ಮಾತ್ರ ತಗೊಂಡ್ಬಿಟ್ರೆ ಹೈಪೋಥೈರಾಯ್ಡಿಸಮ್ ಅದು ಹಾರ್ಮೋನ್, ಅದು ಹಾರ್ಮೋನ್ ಡಿಫಿಷಿಯನ್ಸಿ. ಇವತ್ತಿನ ಮಡಿಗೆಲ್ ಉಪ್ಪು ಕಮ್ಮಿ ಇದೆ ಅಂದ್ರೆ ನೀವು ದಿವಸ ಅಡಿಗೆನೆ ಮಾಡಕ್ ಬರಲ್ಲ, ನೀವು ಹಾಕಕ್ಕೆ ಬರಲ್ಲ, ತೀರ್ಮಾನಕ್ಕೆ ಬರಕ್ಕಾಗಲ್ಲ. ಒಂದ್ ದಿವಸ ಕಮ್ಮಿನೋ ಜಾಸ್ತಿನೋ ಹಾಕಿರ್ತೀರಾ. ಅದು 2-3 ಸಲ ಅಭ್ಯಾಸ ಆದ್ರೆ ಕೈ ಆಡಿಸಿದ್ರೆ ಅಡಿಗೆ ಮನೆಯಲ್ಲಿ ಅದು ಹೇಗೆ ಸಾಮ್ಯತೆ ಬರುತ್ತೋ ಅದೇ ರೀತಿಯಲ್ಲಿ ಥೈರಾಯ್ಡ್ ನ ನಾರ್ಮಲ್ ಸ್ಟೇಗೆ ತರಲಿಕ್ಕೆ ಸಾಧ್ಯ ಇದೆ. ಅದ್ರ ಬಗ್ಗೆ ಯಾವ ಅಂಜಿಕೆಯೂ ಬೇಡ, ಭಯವೂ ಬೇಡ, ನಿರ್ಲಕ್ಷ್ಯವೂ ಬೇಡ ಅಂತಕ್ಕಂಥದ್ದು ನನ್ನ ಈ ಹಂತದ ಮಾತು.
0: ಈಗ ಥೈರಾಯ್ಡ್ ನಲ್ಲಿ ಹೈಪೋ ಮತ್ತೆ ಹೈಪರ್ ಅಂತ ಹೇಳಿದ್ರಿ. ಹೈಪೋ ಆದ್ರೆ ಏನ್ ಸಿಂಪ್ಟಮ್ಸ್ ಇರುತ್ತೆ, ಹೈಪರ್ ಆದ್ರೆ ಏನ್ ಸಿಂಪ್ಟಮ್ಸ್ ಇರುತ್ತೆ?
1: ಹೈಪೋ ಅಂದ್ರೆ ಯೂಶಲಿ ಅಸಹನೆ ಇರುತ್ತೆ, ಕೂಗಾಡೋದು, ಕಿರ್ಚಾಡೋದು, ತಾಳ್ಮೆ ಇರತಕ್ಕಂಥದ್ದು ಅಥವಾ ಸುಸ್ತಿ ಇರುತ್ತೆ, ನಿತ್ರಾಣ ಆಗುತ್ತೆ. ಸಾಯಂಕಾಲ 8 ಗಂಟೆ ಆದ್ರೂ ಚೈತನ್ಯ ಇರತಕ್ಕಂತಹ ಒಂದು ಸಾಮಾನ್ಯ ಮನೆ ಕೆಲಸ ಮಾಡತಕ್ಕಂತಹ ಗೃಹಿಣಿ, ಸಾಯಂಕಾಲ 8-9 ಗಂಟೆ ವರೆಗೂ ಇರತಕ್ಕಂತಹ ಚೈತನ್ಯ, ಬೆಳಗ್ಗೆ 10-11 ಗಂಟೆ ಅಷ್ಟೊತ್ತಿಗೆ ನಿತ್ರಾಣ ಆಗ್ತಕ್ಕಂಥದ್ದು ಇರುತ್ತೆ. ಅಥವಾ ಚಿಕ್ಕ ಪುಟ್ಟ ವಿಷಯಗಳಿಗೂ ಕೂಡ ತುಂಬಾ ಅಸಹಿಷ್ಣುತೆ ವ್ಯಕ್ತಪಡಿಸತಕ್ಕಂತ ಒಂದು ಭಾವ ಬರುತ್ತೆ. ಈ ತರದ ಅನೇಕ ಪುಟ್ಟ ಪುಟ್ಟ ಅಂದ್ರೆ ಒಬ್ಬೊಬ್ಬ ಪೇಷಂಟ್ಗೆ ಒಬ್ಬೊಬ್ಬರ ಲಕ್ಷಣ ಒಂದೊಂದು ರೀತಿ ವ್ಯಕ್ತವಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಡಯಾಬಿಟಿಸ್ ಅಲ್ಲೂ ಅಷ್ಟೇ, ಕೆಲವೊಬ್ಬರು ನೀರಡಿಕೆ ಜಾಸ್ತಿ ಆಗುತ್ತೆ, ಕೆಲವೊಬ್ರು ಹಸಿವು ಜಾಸ್ತಿ ಆಗುತ್ತೆ, ಕೆಲವೊಬ್ರು ಮೂತ್ರ ತ್ಯಾಗ ಮೇಲಿಂದ ಮೇಲೆ ಮಾಡಬೇಕು ಅಂತಕ್ಕಂತ ಒಂದು ಪರಿಸ್ಥಿತಿ ಬರುತ್ತೆ. ಇನ್ನು ಅನೇಕರಿಗೆ ಇದಕ್ಕೆ ಸೈಲೆಂಟ್ ಕಿಲ್ಲರ್ ಯಾವ ಲಕ್ಷಣವೂ ಇರಲ್ಲ. ನಾವು ರಕ್ತ ತಪಾಸಣೆಗೆ ಒಳಗಾದಾಗ, 3 ml ರಕ್ತ ತಗೊಂಡು ಪರೀಕ್ಷೆ ಮಾಡಿದಾಗ ಮಾತ್ರ ವ್ಯಾಲ್ಯೂ ಬಂದು ಸಿಕ್ಕಾಪಟ್ಟೆ ಗಾಬರಿ ಆಗ್ತಕ್ಕಂತಹ ಒಂದು ವ್ಯಾಲ್ಯೂ ನಮಗ್ ತೋರಿಸಿ ನಮ್ಗೆ ಚಿಂತೆಗೆ ಗ್ರಾಸ್ ಆಗ್ತಕ್ಕಂತ ಸಂದರ್ಭ ಬರುತ್ತೆ. ಸೊ ಹೀಗಾಗಿ ಥೈರಾಯ್ಡ್ ಯೂಶಲಿ ಪ್ರೆಗ್ನೆನ್ಸಿ ಮಾಡೇ ಮಾಡ್ತೀವಿ. ಪಕ್ಕ ಆಗಿಲ್ಲ ಅಂದ್ರೆ ಮದುವೆ ತುಂಬಾ ವರ್ಷ ಆಗಿದೆ, ತುಂಬಾ ಪ್ರಯತ್ನಗಳಾದ್ರೂ ಕೂಡ ವೈದ್ಯಕೀಯ ನೆರವಲ್ಲಿ ಮಕ್ಕಳು ಆಗ್ತಾ ಇಲ್ಲ ಅಂದಾಗ ಥೈರಾಯ್ಡ್ ಟೆಸ್ಟ್ ಮಾಡ್ತೀವಿ. 40-50 ವರ್ಷದಲ್ಲಿ ಪೀರಿಯಡ್ಸ್ ಸರಿಯಾಗಿ ಆಗ್ತಿಲ್ಲ ಅಥವಾ 30-35 ಆಸ್ಪಾಸ್ನಲ್ಲಿ ರೆಗ್ಯುಲರ್ ಆಗಿ 28 ದಿವಸ ಋತುಸ್ರಾವ ಆಗ್ಬೇಕು ಮಹಿಳೆಗೆ, ಅವಾಗ ಆಗ್ತಾ ಇಲ್ಲ. ಈ ತರದ ಸಂದರ್ಭಗಳಲ್ಲಿ ವೈದ್ಯಕೀಯ ಮಾರ್ಗದರ್ಶನ ಖಂಡಿತ ಒಂದು ಥೈರಾಯ್ಡ್ ಟೆಸ್ಟ್ ಮಾಡಿಸು ಅಂತ ಹೇಳುತ್ತೆ. ಸೊ ಡಾಕ್ಟರ್ ಹೇಳೋವರೆಗೂ ನೀವೇನು ಭಯ ಪಡ್ತಕ್ಕಂತ ಅವಶ್ಯಕತೆ ಇಲ್ಲ. ಅಂಡ್ ಇನ್ನೊಂದು ವಿಶೇಷವಾದಂತ ಮಾತು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡೋದು, ಲಾಟ್ ಆಫ್ ಅನಾಲಿಸಿಸ್ ಲೀಡ್ಸ್ ಟು ಪ್ಯಾರಾಲಿಸಿಸ್ ಅಂತ ಒಂದು ತಮಾಷೆ ಮಾತು ಹೇಳ್ತಾ ಇರ್ತೀನಿ ನಾನು ಯಾವಾಗ್ಲೂ. ಇವತ್ತು ಪ್ರಿವೆಂಟಿವ್ ಚೆಕಪ್ ಅಂತ ಎಷ್ಟೋ ಕಂಪನಿಗಳಲ್ಲಿ ಸ್ಪಾನ್ಸರ್ ಮಾಡ್ತಾರೆ ಅಥವಾ ಕಂಪಲ್ಸರಿ ಅಂತ ಹೇಳಿ ತಿಂಗಳಿಗೆ ವಾರಕ್ಕೆ ವರ್ಷಕ್ಕೆ 4 ಟೆಸ್ಟ್ ಮಾಡಿಸ್ಕೊಂಡು ಅದೊಂದು ಚೂರು ಏರ್ಪಡಿದ್ರು ಕೂಡ ಗಾಬರಿ ಆಗ್ತಕ್ಕಂತ ಒಂದು ಸಂಗತಿಗಳಿದೆ. ಸೊ ಹೀಗಾಗಿ ಆ ತರ ದಿನದ ವ್ಯಾಲ್ಯೂಸ್ ಬಂದ್ರೆ ತಕ್ಷಣ ಡಾಕ್ಟರ್ನ ಭೇಟಿ ಮಾಡಿ ಸಲಹೆ ಮಾರ್ಗದರ್ಶನವನ್ನ ಪಡೆದುಕೊಳ್ಳಿ. ಆಯುರ್ವೇದ ದೃಷ್ಟಿಕೋನದಿಂದ ಹೇಳಬೇಕು ಅಂದ್ರೆ ಥೈರಾಯ್ಡ್ಗೆ ಹಾರ್ಮೋನ್ಸ್ ನ ಸ್ಟೆಬಿಲೈಸ್ ಮಾಡತಕ್ಕಂತಹ ಶಕ್ತಿ ಅನೇಕ, ನಾವು ಕಾಂಚನಾರ ಅಂತ ಹೇಳ್ತೀವಿ ಒಂದು ಸಿಂಪಲ್ ಉದಾಹರಣೆ, ಕಾಂಚನಾರ ಅದರ ಗುಗ್ಗುಳ ಪ್ರಿಪರೇಷನ್ ಟ್ಯಾಬ್ಲೆಟ್ ಒಂದು ಉದಾಹರಣೆ ಹೇಳ್ತಾ ಇದೀವಿ. ಈಗ ಅನೇಕ ಔಷಧಿಗಳ ಅಂದ್ರೆ ಸೆಲ್ಫ್ ಮೆಡಿಕೇಶನ್ ಇಸ್ ಬ್ಯಾಡ್, ಸೆಲ್ಫ್ ಇರಿಟೇಷನ್ ಇಸ್ ಬ್ಯಾಡ್. ಹಾಗಾಗಿ ಏನೋ ಡಾಕ್ಟರ್ ಔಷಧಿ ಫೋನ್ ಅಲ್ಲಿ ಹೇಳಿದ್ರು ನಾಳೆ ಬೆಳಗ್ಗೆ ಶುರು ಮಾಡ್ಲಾ ಅಂತ ನಿಮ್ಮ ವಾಟ್ಸ್ಆಪ್ ಅಥವಾ ನನಗೆ ಫೋನ್ ಬರ್ತಕ್ಕಂಥದ್ದಾಗಬಾರದು. ಈ ತರದ ಬೇಸಿಕ್ ಕಾನ್ಸೆಪ್ಟ್ಸ್ ಎಲ್ಲ ವರ್ಕ್ಔಟ್ ಮಾಡಿದ್ರೆ ಥೈರಾಯ್ಡ್ ಅನ್ನ ಖಂಡಿತವಾಗ್ಲೂ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಇದೆ. ಯಾವುದೇ ರೀತಿಯಾದಂತಹ ಭಯ ಅಥವಾ ಚಿಂತೆಗೆ ಒಳಗಾಗ್ತಕ್ಕಂಥ ಸಂದರ್ಭ ಬೇಡ ಅಂತಕ್ಕಂಥದ್ದು ಮಾತು.
0: ಹಾಗೆ ಥೈರಾಯ್ಡ್ಗೆ ಸಂಬಂಧಿಸಿದಂತೆ ಏನಾದರೂ ಮಾತ್ರೆ ಮೆಡಿಸಿನ್ಸ್ ಇದಲ್ದೆ ಏನಾದರೂ ರೆಗ್ಯುಲರ್ ಎಕ್ಸಸೈಸಸ್ ಬಹಳ ಮುಖ್ಯ ಅಂತ ಅನ್ಸುತ್ತಾ?
1: ಫಿಸಿಕಲ್ ಆಕ್ಟಿವಿಟಿ ಒಳ್ಳೇದು, ಅದ್ರ ನೇರವಾಗಿ ಥೈರಾಯ್ಡ್ಗೆ ಇಂಥದ್ದೇ ಎಕ್ಸಸೈಸ್ ಅಂತ ಇಲ್ಲ, ಯಾಕಂದ್ರೆ ಅದು ಹಾರ್ಮೋನಲ್ ಇಂಬ್ಯಾಲೆನ್ಸ್ಮೆಂಟ್. ಬಯೋಕೆಮಿಸ್ಟ್ರಿ ಒಳಗಡೆ ನಾವು ಅದನ್ನ ಏರ್ಪೇರ್ ನ ಸರಿ ಮಾಡಬೇಕು ಅಂತಕ್ಕಂಥ ದೃಷ್ಟಿಕೋನದಲ್ಲಿ, ಫಾರ್ ಎಕ್ಸಾಂಪಲ್ ಆಸ್ತಮಾ ಇದ್ರೆ ನೀವು ಬಲೂನ್ ಓದಿ ಎಕ್ಸಸೈಸ್ ಮಾಡಿ ಶ್ವಾಸಕೋಶ ಪ್ರಾಣಾಯಾಮ ಮಾಡಿ ಆ ರೀತಿ ಇದಕ್ಕೆ ಯಾವುದೂ ಇಲ್ಲ. ಸೊ ಹಾಗಾಗಿ ಡಯಟ್ ಕಂಟ್ರೋಲ್ ಏನ್ ಮಾಡಬೇಕು, ಲೈಫ್ ಸ್ಟೈಲ್ ಏನ್ ಕಂಟ್ರೋಲ್ ಮಾಡಬೇಕು ಅಂತ ಪೇಷಂಟ್ ಟು ಪೇಷಂಟ್ ಕಂಡೀಷನ್ ಟು ಕಂಡೀಷನ್ ಇಟ್ ವೇರೀಸ್. ಈಗ ಉದಾಹರಣೆ, ನಿಮ್ಮ ಗಾಡಿ ನಿಮ್ಮ ಕಾರ ನಿಮ್ಮ ಸ್ಕೂಟರ್ 40 ಕಿಲೋಮೀಟರ್ ಕೊಡ್ತಾ ಇದೆ ಅಂತ ಹೇಳಿ ನಾನು ತಗೊಂಡು ನನ್ಗೆ ಯಾಕೆ 40 ಬರ್ತಾ ಇಲ್ಲ ಅಂತ ಚರ್ಚೆ ಮಾಡ್ಲಿಕ್ಕೆ ಆಗಲ್ಲ. ನನ್ನ ಡ್ರೈವಿಂಗು, ನನ್ನ ರೋಡು, ನನ್ನ ಗಾಡಿಗೆ ಹಾಕ್ತಕ್ಕಂತಹ ಪೆಟ್ರೋಲ್ ನ ಗುಣಮಟ್ಟದ ಮೇಲೆ ನನ್ನ ಮೈಲೇಜ್ ಇರುತ್ತೆ ಹೊತ್ತು ನಿಮ್ಮ ಗಾಡಿ 40 ಕಿಲೋಮೀಟರ್ ಕೊಡ್ತಾ ಇದೆ ಅವ್ರು ಲೀಟ್ ಹಾಕಿದ್ದಕ್ಕೆ, ಗಾಡಿ ಬರೀ 28 ಕೊಡ್ತಾ ಇದೆ ಹಂಗನ್ಬಿಟ್ಟು ನಿಮ್ದು ನನಗೆ ಮೋಸ ಮಾಡ್ಬಿಟ್ಟಿದ್ದೇನೆ ಕಂಪ್ನಿ ಏನು ಅಂತ ಯೋಚನೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಸ್ಟ್ಯಾಂಡರ್ಡ್ ಕಂಡೀಷನ್ ನೀವೇ ನೋಡಿಸ್ತಾ ಇದ್ದೀರಾ, ನಾನು ಹೇಗೆ ಅದನ್ನು ಬಳಸ್ತಾ ಇದ್ರ ಮೇಲೆ ನನ್ನ ಮೈಲೇಜ್ ನನ್ನ ಗಾಡಿಗೆ ಹೇಗೆ ಕೊಡುತ್ತು. ಅದೇ ರೀತಿ ಥೈರಾಯ್ಡ್ ಅಕ್ವಿಟಸ್ ಒಂಚೂರು ಬಾರ್ಡರ್ ಲೈನ್ ಇಂದ ಆ ಕಡೆ ಈ ಕಡೆ ಇದ್ರೂ ಕೂಡ ನಮಗೆ ಅದೇನು ಕ್ಲಿನಿಕಲ್ ಸಿಂಪ್ಟಮ್ಸ್ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇದೀವಿ, ಥೈರಾಯ್ಡ್ ಜಾಸ್ತಿ ಇದೆ ಆದ್ರೂ ಕೂಡ ಮಹಿಳೆ ಕನ್ಸೀವ್ ಆಗಿದ್ದಾರೆ, ಅಥವಾ ಯಾವ್ದೋ ಮುಟ್ಟಿ ನಿಲ್ತಕ್ಕಂತಹ ಸಂದರ್ಭದಲ್ಲಿ ಮುಟ್ಟಿನ ನಿಲ್ತಾ ಇಲ್ಲ, ಮಾಸಿಕ ಸ್ರಾವ ರೆಗ್ಯುಲರ್ ಆಗ್ತಾ ಇದೆ, ಆವಾಗ ಥೈರಾಯ್ಡ್ ಜಾಸ್ತಿ ಇದೆ ಆದ್ರೂ ಕೂಡ ಫ್ಲೋ ಜಾಸ್ತಿ ಇಲ್ಲ, 40-50-55 ವರ್ಷ ಆದ್ರೂ ಪೀರಿಯಡ್ಸ್ ಕರೆಕ್ಟ್ ಆಗಿ ಆಗ್ತಿದೆ, ಬಟ್ ಥೈರಾಯ್ಡ್ ಡಿಸ್ಫಂಕ್ಷನ್ ಇದೆ ಅಂದ್ರೆ ಆಗ್ಲೂ ಕೂಡ ಭಯ ಪಡಬೇಡಿ, ಅದಕ್ಕೂ ಚಿಂತೆ ಮಾಡಬೇಡಿ ಅಂತ ಹೇಳ್ತೀನಿ. ಫಿಸಿಕಲ್ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಅಲ್ಲಿ ಏನಾದ್ರೂ ಕೋರಿಲೇಟ್ ಆದ್ರೆ ಆವಾಗ ಹೆಚ್ಚಿನ ಗಮನ ಆ ಮೊಮೆಂಟ್ ಅಲ್ಲಿ ಕೊಟ್ಟು ಅದಕ್ಕೆ ನಿಯಂತ್ರಣ ವ್ಯವಸ್ಥೆಯನ್ನ ಮಾಡಬೇಕಾಗುತ್ತೆ.

0: ಗಮನ ಕೊಡಬೇಕು, ಹೆಚ್ಚಿನ ಭಯ ಬೇಡ ಅನ್ನೋದು ನಿಮ್ಮ ಮಾತು.
1: ಭಯ ಬೇಡವೇ ಬೇಡ, ಹೆಚ್ಚಿನ ಭಯ ಅಲ್ಲ, ಭಯ ಝೀರೋ ಇರಬೇಕು.
0: ಓಕೆ, ಇಲ್ಲಿ ವೆಂಕಟೇಶ್ ಅವರು
1: ಈಗ ನಾನು ಹೇಳಿದಂತ ಮಾತುಗಳು, ದಿಸ್ ಇಸ್ ಟು ಎನ್ಲೈಟನ್ ನಾಟ್ ಟು ಫ್ರೈಟನ್.
0: ಎಚ್ಚರಿಕೆ ನೀಡೋದಕ್ಕೆ. ಹೌದು ಹೌದು ಹೌದು. ಈಗ ವೆಂಕಟೇಶ್ ಅನ್ನೋರು ಸುಂಕದ ಕಟ್ಟೆಯಿಂದ ಕೇಳ್ತಾ ಇದ್ದಾರೆ, ಥೈರಾಯ್ಡ್ TSH ಹೈ ಇದ್ರೆ ಕಂಟ್ರೋಲ್ಗೆ ತರಬಹುದಾ, ಚಿಕಿತ್ಸೆ ಇದೆಯಾ, ಹೇಗೆ ಅಂತ ಕೇಳ್ತಾ ಇದ್ದಾರೆ.
1: ಖಂಡಿತ, ನಾನು ಆಗ್ಲೂ ಹೇಳ್ತಾ ಇದ್ದೆ, ಥೈರಾಯ್ಡ್ ಯಾವ ವ್ಯಕ್ತಿ, ಥೈರಾಯ್ಡ್ ಅಂದ್ರೆ ಇವತ್ತು ಬರೀ ಮಹಿಳೆಯರಿಗೆ ಅಥವಾ 25-50 ವರ್ಷ ಒಳಗಡೆ ಅಥವಾ ಪಿರಿಯಡ್ ಸ್ಟಾರ್ಟ್ ಆಗುವಂತಹ ವಯಸ್ಸಲ್ಲಿ ಅಥವಾ ಮುಟ್ಟು ನಿಲ್ತಕ್ಕಂತಹ ಸಂದರ್ಭಕ್ಕೆ ಮಾತ್ರ ಶ್ರೀಸಾಮಾನ್ಯ ಫೋಕಸ್ ಮಾಡ್ತಾ ಇದ್ದಾನೆ ಇವತ್ತಿನ ವೈದ್ಯಕೀಯ ಜಗತ್ತಿನಲ್ಲಿ. ಈ ಥೈರಾಯ್ಡ್ ಡಿಸ್ಫಂಕ್ಷನ್ ಪುರುಷರಲ್ಲೂ ಇರುತ್ತೆ, ಮಕ್ಕಳಲ್ಲೂ ಇರುತ್ತೆ, ವಯೋವೃದ್ಧದಲ್ಲೂ ಇರುತ್ತೆ, ಮಧ್ಯಮ ವಯಸ್ಸದಲ್ಲೂ ಇರುತ್ತೆ. ಸೊ ಡಾಕ್ಟರ್ ಹತ್ರ ಹೋಗಿ ತೋರಿಸಿ ಅದಕ್ಕೆ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಅನುಗುಣವಾಗಿ ಯಾವ ಲಕ್ಷಣಗಳಲ್ಲಿ ಯಾವ ಚಿಕಿತ್ಸೆ ಅಂತ ನಾವು ಚಿಂತನೆ ಮಾಡಿದ್ರೆ ಅವಾಗ ಆಲೋಚಿತ ಪ್ರಮಾಣದಲ್ಲಿ ಔಷಧಿಗಳು ಬೇಕು ಅಂತ ಅನ್ಸಿದ್ರೆ ಜಾಸ್ತಿ ಕಡಿಮೆ ಮಾಡೋದು, ಕಡಿಮೆ ಇದ್ದಾಗ ಜಾಸ್ತಿ ಮಾಡ್ತಕ್ಕಂಥ ಸಾಧ್ಯತೆಗಳು 100-100 ಇರೋದ್ರಿಂದ ಅದ್ರ ಬಗ್ಗೆ ಯಾವುದೇ ಭಯ ಬೇಡ ಅಂತ.
0: ಇಲ್ಲಿ ಮತ್ತೊಬ್ರು ಹೆಸರು ಕೊಟ್ಟಿಲ್ಲ ಬಟ್ ಕ್ವಶನ್ ಕೇಳಿದ್ದಾರೆ, ವಯಸ್ಸಿಗೆ ಅನುಗುಣವಾಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ನಾವು ಎದುರಿಸ್ತಾ ಇರ್ತೀವಲ್ಲ ಲೇಡೀಸು, ಆವಾಗ ಈ ಥೈರಾಯ್ಡ್ ಬಗ್ಗೆ ಇದು ಏನಾದ್ರೂ ಅಫೆಕ್ಟ್ ಮಾಡುತ್ತಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಅಂತ. ಓಕೆ, ಸೊ ಒಟ್ಟಾರೆಯಾಗಿ ಅದೇನಾದ್ರೂ ಸ್ವಲ್ಪ ಸಿಂಪ್ಟಮ್ಸ್ ಇದೆ ಅಂತ ಅನ್ನಿಸಿದ್ರೆ ಖಂಡಿತ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ನಂತರ ವೈದ್ಯರನ್ನ ಕಾಣುವಂತ.
1: ಸಿಂಪ್ಟಮ್ಸ್ ಇದೆ ಅಂದ್ರೆ ದಯವಿಟ್ಟು ನಿಮ್ಮ ಹತ್ತಿರದ ವೈದ್ಯಕೀಯ ಸಿಬ್ಬಂದಿಯನ್ನ, ವೈದ್ಯಕೀಯ ವಲಯವನ್ನ, ವೈದ್ಯರನ್ನ ಭೇಟಿ ಮಾಡಿ, ಟೆಸ್ಟ್ ಕೂಡ ಮಾಡಿಸ್ಕೋಬಿಡಿ.
0: ಓಹೋ, ಹಾ, ಮೊದಲು ವೈದ್ಯರನ್ನ ಭೇಟಿ ಮಾಡೋದು ಮುಖ್ಯ.
1: ಹೌದು, ನಿಮ್ಮ ಸರ್ಕಾರಿ ಗೌರ್ಮೆಂಟ್ ಹಾಸ್ಪಿಟಲ್ ಇಂದ ಹಿಡಿದು ದುಡ್ಡು ಜಾಸ್ತಿ ಇದ್ರೆ ಪ್ರೈವೇಟ್ ಹಾಸ್ಪಿಟಲ್ ವರೆಗೂ ಬೇಕಾದಷ್ಟು ವೈದ್ಯಕೀಯ ಸೌಲಭ್ಯ ಇಡೀ ಭಾರತ ದೇಶದಲ್ಲಿ ಯಾವುದೇ ತೊಂದರೆ ಇಲ್ದಿರೋದ್ರಿಂದ ಲಭ್ಯ ಇರೋದ್ರಿಂದ ದುಡ್ಡು ಖರ್ಚಾಗತ್ತೆ ಅಂದ್ರೆ ಸರ್ಕಾರಿ ಆಸ್ಪತ್ರೆ ದುಡ್ಡಿದೆ ಅಂದ್ರೆ ಖಾಸಗಿ ಆಸ್ಪತ್ರೆ ಹೋಗಿ ಸಮಾಲೋಚನೆ ಸಂಪರ್ಕ ಮಾಡಿ ಅವರ ಮಾರ್ಗದರ್ಶನದ ಮೇಲೆಗೆ ಟೆಸ್ಟ್ ಮಾಡ್ತೀನಿ ನನ್ನ ವಾದ.
0: ಮತ್ತೆ ಹೌದು, ಈಗ TSH T4 ಈ ಎಲ್ಲ ಅಂಶಗಳನ್ನ ಟೆಸ್ಟ್ ಮಾಡ್ತಾರೆ, ಆದರೆ ಪ್ರತಿ ಬಾರಿ ನಮಗೆ ಕಂಟ್ರೋಲ್ ಅಲ್ಲಿ ಇದೆಯಾ ಇಲ್ವಾ ಅಂತ ನೋಡೋದಕ್ಕೆ ನಾವು ಈ ಮೂರು ಅಂಶಗಳಲ್ಲಿ ಮೂರನ್ನು ಟೆಸ್ಟ್ ಮಾಡಿಸ್ಬೇಕಾ ಹೇಗೆ ಅಂತ ಇಲ್ಲೊಬ್ರು ಕೇಳುಗರು ಪ್ರಶ್ನೆ ಕೊಟ್ಟಿದ್ದಾರೆ.
1: ಮತ್ತೆ ಅದೇ ಪ್ರಶ್ನೆ ದೋಸೆ ತಿರುವಾಗ ಹೇಳ್ಬೇಕಾಗುತ್ತೆ. T4 TSH ಮೂರು ಸೇರಿ ಥೈರಾಯ್ಡ್ ಪ್ರೊಫೈಲ್ ಅಂತ ಕರಿತೀವಿ. ಸೊ ಯಾವುದೋ ಒಂದು ಕೇವಲ ಕೆಲವೊಂದು ಲವಣೇಶ ಅಂಶಗಳು ಮಾತ್ರ ಏರ್ಪೇರ್ ಇದ್ದಾಗ ಅದು ಬೇರೆ ಸಂಗತಿಗಳಿಗೆ ದಾರಿ ಮಾಡಿಕೊಡುತ್ತೆ. ಸೊ ಒಟ್ಟಾರೆ ಫಸ್ಟ್ ಟೈಮ್ ನಾವು ಥೈರಾಯ್ಡ್ ಇದೆ ಅಂದ್ರೆ ಮೂರನ್ನು ಗಮನಕ್ಕೆ ತೆಗೆದುಕೊಂಡೆ ಆ ಮನುಷ್ಯಂಗೆ ಥೈರಾಯ್ಡ್ ಇದೆ ಅಥವಾ ಇಲ್ಲ ಅಂತಕ್ಕಂತ ಒಂದು ತೀರ್ಮಾನಕ್ಕೆ ನಾವು ಬರ್ತೇವೆ. ಸೊ ಹೀಗಾಗಿ ಪ್ರತಿ ಸಲ ಮೂರು ಮಾಡಿಸ್ಬೇಕು ಅಥವಾ ಪ್ರತಿ ಸಲ ಒಂದೇ ಒಂದು ಮಾಡಿಸ್ಬೇಕು ಅನ್ನೋ ಪ್ರಶ್ನೆಗೆ ಖಂಡಿತ ಯಾವ ವೈದ್ಯರಲ್ಲೂ ಉತ್ತರ ಇರಲ್ಲ. ಅವಸ್ಥೆಗೆ, ಸಂದರ್ಭಕ್ಕೆ, ಲಕ್ಷಣಕ್ಕೆ ಅನುಗುಣವಾಗಿ ಯಾವ ಚಿಕಿತ್ಸೆಯನ್ನ ಆಧಾರ ಪಟ್ಟು ನಾವು ತಲೆಯಲ್ಲಿಟ್ಕೋತೀವೋ ಅದಕ್ಕೆ ನಾವು ಆ ರೆಫರೆನ್ಸ್ ಇನ್ಫರೆನ್ಸ್ ಆಗಿ ತಗೋಬೇಕು.
0: ಓಕೆ, ಸರಿ ಸರ್.
1: ದಟ್ ಇಸ್ ನಾಟ್ ಎ ಡಿಕ್ಟಮ್. ಇನ್ನೊಂದು ಸರಳ ಉದಾಹರಣೆ ಹೇಳಬೇಕು ಅಂದ್ರೆ ಯಾವ್ದು ಹುಡುಗಂಗೆ ಕ್ಲಾಸ್ ಅಲ್ಲಿ ಬರೀ 64 ಬಂದ್ಬಿಡ್ತು ಅಂದ್ರೆ ಅವನು ಪೆದ್ದ ಅಂತ ಅರ್ಥ ಖಂಡಿತ ಅಲ್ಲ.
0: ಅಲ್ಲ,
1: ಅವ್ರಿಗೆ ಆ ಪರೀಕ್ಷೆಯಲ್ಲಿ 60 ಅಂಕಿಗಳು ಬಂದಿದೆ ಅಂತ ಅಷ್ಟೇ ಅರ್ಥ ಮಾಡ್ಕೋಬೇಕು. ಬೇರೆ ಬೇರೆ ಸ್ಕಿಲ್ಸ್ ಅಲ್ಲಿ ಬೇರೆ ಎಲ್ಲರಿಗಿಂತ ನೈಪುಣ್ಯತೆಯನ್ನ ಜಾಸ್ತಿ ಹೊಂದಿರ್ಬೋದು. ಲೋಡ್ ದೂರ ಬಂದವ್ರು ಮಾತ್ರ ಬುದ್ಧಿವಂತ, 64 ಬಂದವನು ಆವರೇಜು. ಈ ಆವರೇಜ್ ಅನ್ನೋದು ನಾವು ಬೇರೆಯವ್ರಿಗೆ ಹೋಲಿಕೆ ಮಾಡೋದ್ರಿಂದ ನಮ್ಗೆ ಆವರೇಜ್ ಅನ್ನೋ ಪದ ಬಂದಿದೆ.
0: ಹೌದು,
1: ಬೇರೆ ರೆಫರೆನ್ಸ್ ರೇಂಜ್ ನಿಮ್ಗಿಲ್ಲ ಅಂದ್ರೆ ಈ ಪ್ರಶ್ನೆ ಉದ್ಭವ ಪ್ರಾದುರ್ಭಾವ ಆಗೋದೇ ಇಲ್ಲ.
0: ಇದು ಥೈರಾಯ್ಡ್ ಒಂದ್ ರೀತಿ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳಕ್ಕೆ ನಾವು ಏನೆಲ್ಲ ಮಾಡಬಹುದು ಅದನ್ನೆಲ್ಲಾನು ವೈದ್ಯರ ಮೂಲಕನೇ ಕೇಳಿ ತಿಳ್ಕೋಬೇಕು. ಸ್ವಯಂ ವೈದ್ಯ ಬೇಡ ಅನ್ನೋದು ನಿಮ್ಮ ಒಟ್ಟಾರೆಯಾದ
1: ಸಂದೇಶ.
0: ತುಂಬಾ ಸಂತೋಷ ಡಾಕ್ಟ್ರೆ, ವರ್ಲ್ಡ್ ಥೈರಾಯ್ಡ್ ಡೇ ದಿನ ತುಂಬಾ ವಿಸ್ತಾರವಾಗಿ ಕಡಿಮೆ ಸಮಯದಲ್ಲಿ ಸಾಕಷ್ಟು ವಿಷಯಗಳನ್ನು ಹೇಳಿದ್ರೆ, ಇದಲ್ಲದೆ ಕಾರ್ಯಕ್ರಮದ ಆರಂಭದಲ್ಲಿ ಒಬೆಸಿಟಿ ಡಯಾಬಿಟೀಸು ನಮ್ಮ ಲೈಫ್ ಸ್ಟೈಲ್ನ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಕಂಟ್ರೋಲ್ ಮಾಡ್ಬೋದು ಅನ್ನೋದನ್ನು ಕೂಡ ಹೇಳಿದ್ರಿ. ತುಂಬ ಚೆನ್ನಾಗಿತ್ತು ಇವತ್ತಿನ ಕಾರ್ಯಕ್ರಮ. ತುಂಬ ಜನರು ಇದರ ಉಪಯೋಗ ಪಡ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ತೀವಿ. ಅಥಣಿಯ ಚಂದ್ರಕಾಂತ್ ಅವರು ಸಂದೇಶ ಕಳಿಸಿದ್ದಾರೆ, ತುಂಬ ಖುಷಿಯಾಯಿತು ಅಂತ ಹೇಳಿ, ಮಾಹಿತಿ ಪೂರ್ಣವಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಮೈಸೂರಿನ ವಿದ್ಯಾರಣ್ಯಪುರದಿಂದ ಒಬ್ಬರು ಸಂದೇಶ ಕಳಿಸಿದ್ದಾರೆ.

0: ಇದ್ದಾರೆ. ಮತ್ತೆ ಸುರೇಶ್ ಬಾಬು ಆಂಧ್ರದಿಂದ ಸಂದೇಶ ಕಳಿಸಿದ್ದಾರೆ. ಮಲ್ಲೇಶ್ವರದ ಕೇಳುಗರೊಬ್ರು ಹರೀಶ್ ಅವರು ಅವರು ಸಂದೇಶ ಕಳಿಸಿದ್ದಾರೆ. ಧನ್ಯವಾದಗಳು ಹೇಳ್ತಾ ಇದ್ದಾರೆ ನಿಮಗೆ ಈ ಒಂದು ಮಾಹಿತಿಪೂರ್ಣ ಕಾರ್ಯಕ್ರಮಕ್ಕಾಗಿ.
1: ಆತ್ಮೀಯ ಶ್ರೋತೃಗಳು, ನಲ್ಲಿನಿಯಿಂದ ಒಂದು ಕ್ಲಾಸು ಒಳ್ಳೆಯ ಹಾಡುಗಳನ್ನು ನಾನು ಕೇಳಿಸಿಕೊಂಡು ಆನಂದ ಪಟ್ಟಿದ್ದೇನೆ. ಹಾಗೆ ಆ ಹಾಡುಗಳ ಜೊತೆಗೆ ವಿವಿಧ ಭಾರತಿ ಜೊತೆಗೆ ಗಟ್ಟಿಯಾಗಿ ನಿಂತು ಒಂದು ಅದೇ ನಿಮಗೆ ಬೆಂಬಲ ನನಗೆ ಬಲ ಇದನ್ನ ವ್ಯಕ್ತಪಡಿಸಿದಂತಹ ಎಲ್ಲ ಶ್ರೋತೃಗಳಿಗೂ ಮನಸಾ ಸ್ಮರಿಸ್ತೀನಿ, ಶಿರಸಾ ನಮಿಸ್ತೀನಿ.
0: ನಿಮ್ಮ ಅಮೂಲ್ಯವಾದ ಸಮಯವನ್ನ ನಮಗಾಗಿ ಮೀಸಲಿಟ್ಟು ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ ಡಾಕ್ಟರ್ ಸಿ ಎ ಕಿಶೋರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ವಾಹಿನಿಯ ಪರವಾಗಿ, ಕೇಂದ್ರದ ಪರವಾಗಿ, ಕೇಳುಗರ ಪರವಾಗಿ ನಮಸ್ಕಾರ.
1: ನಮಸ್ಕಾರ.
0: ಇದಾಗಿತ್ತು ಈ ದಿನದ ಪರಿಮಳ ಕಾರ್ಯಕ್ರಮ. ಆತ್ಮೀಯ ಕೇಳುಗರೆ, ಸಮಯ 5 ಗಂಟೆ ಆಗ್ತಾ ಇದೆ. ಇನ್ನು ಮುಂದೆ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮುಂಬರುವ ಮುಂಗಾರು ಹಂಗಾಮಿಗೆ ದೇಶದಲ್ಲಿ ರಸಗೊಬ್ಬರ ಪೂರೈಕೆ ಸಂಪೂರ್ಣ ಸ್ಥಿರವಾಗಿದ್ದು ಸಾಮಾನ್ಯ ಮಟ್ಟಕ್ಕಿಂತ ಉತ್ತಮವಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದೇಶದಲ್ಲಿ ವಾರ್ಷಿಕ ಅಗತ್ಯದ ಶೇಕಡಾ 51%ಕ್ಕಿಂತ ಹೆಚ್ಚಿನ ಪ್ರಮಾಣದ ರಸಗೊಬ್ಬರ ಸಂಗ್ರಹವಿದ್ದು ಕೊರತೆಯ ಆತಂಕವಿಲ್ಲ ಎಂದು ರಸಗೊಬ್ಬರ ಇಲಾಖೆ ಹೆಚ್ಚುವರಿ ಕಾರ್ಯದರ್ಶಿ ಅಪರ್ಣಾ ಎಸ್ ಶರ್ಮಾ ತಿಳಿಸಿದ್ದಾರೆ. ಆರ್ಕೆಸ್ಟ್ರಾ, ಡ್ಯಾನ್ಸ್ ಬಾರ್, ಮಸಾಜ್ ಪಾರ್ಲರ್ ಮತ್ತು ಸ್ಪಾಗಳಲ್ಲಿ ಅಪ್ರಾಪ್ತ ವಯಸ್ಕರನ್ನು ವಿಶೇಷವಾಗಿ ಬಾಲಕಿಯರನ್ನು ಕೆಲಸಕ್ಕೆ ಸೇರಿಸಿಕೊಳ್ಳುವುದನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕೆಂದು ಕೋರಿ ಸಲ್ಲಿಕೆಯಾಗಿರುವ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗೆ ಸಂಬಂಧಿಸಿದಂತೆ ಸರ್ವೋಚ್ಚ ನ್ಯಾಯಾಲಯ ಇಂದು ಕೇಂದ್ರ ಸರ್ಕಾರ, ರಾಷ್ಟೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಮತ್ತು ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗಕ್ಕೆ ನೋಟಿಸ್ ಜಾರಿ ಮಾಡಿದೆ. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಇಂದಿನಿಂದ ಅತ್ಯಾಧುನಿಕ ತಂತ್ರಜ್ಞಾನವುಳ್ಳ ಆಂಬ್ಯುಲೆನ್ಸ್ ಸೇವೆ ಲಭ್ಯವಾಗಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ 108 ಆರೋಗ್ಯ ಕವಚ ಕೇಂದ್ರೀಕೃತ ಕಮಾಂಡ್ ಮತ್ತು ನಿಯಂತ್ರಣ ಕೇಂದ್ರವನ್ನು ಲೋಕಾರ್ಪಣೆಗೊಳಿಸಿ ಅವರು ಮಾತನಾಡಿದರು. ಭಾರತ ಭೇಟಿಯಲ್ಲಿರುವ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಅವರ ಪತ್ನಿ ಜಿನೆಟ್ ರೂಬಿಯೋ ಉತ್ತರ ಪ್ರದೇಶದ ಆಗ್ರಾದಲ್ಲಿಂದು ವಿಶ್ವವಿಖ್ಯಾತ ತಾಜ್ಮಹಲ್ ಮತ್ತು ರಾಜಸ್ಥಾನದ ಜೈಪುರದಲ್ಲಿ ಆಂಬರ್ ಕೋಟೆಗೆ ಭೇಟಿ ನೀಡಿದರು. ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣವನ್ನು ನಿರ್ವಹಿಸುತ್ತಿರುವ ಬಿಐಎಎಲ್ ಸಂಸ್ಥೆಯಲ್ಲಿ ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ನಿಗಮ ಕೆಎಸ್ಐಐಡಿಸಿ ಹೊಂದಿರುವ ಶೇಕಡಾ 13 ಹೂಡಿಕೆಗೆ 2025-26 ಸಾಲಿನಲ್ಲಿ 16.49 ಕೋಟಿ ರೂಪಾಯಿ ಲಾಭಾಂಶ ಲಭಿಸಿದ್ದು, ಲಾಭಾಂಶದ ಚೆಕ್ಅನ್ನು ಕಾವೇರಿ ನಿವಾಸದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹಸ್ತಾಂತರಿಸಲಾಯಿತು. ತಮಿಳುನಾಡಿನ ಚುನಾವಣಾ ನಂತರದ ಪ್ರಮುಖ ರಾಜಕೀಯ ಬೆಳವಣಿಗೆಯೊಂದರಲ್ಲಿ 3 ಎಐಎಡಿಎಂಕೆ ಶಾಸಕರು ಆಡಳಿತಾರೂಢ ಟಿವಿಕೆ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಬೆಂಗಳೂರು ನಗರದಲ್ಲಿ ಮುಂದಿನ ಕೆಲ ದಿನಗಳ ಕಾಲ ಮಳೆ ಅಬ್ಬರ ಮುಂದುವರಿಯುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದ್ದು, ಇದೇ 29ರವರೆಗೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 1073 ಅಂಕಗಳ ಏರಿಕೆ ದಾಖಲಿಸಿ 76,488 ದಿನದ ವಹಿವಾಟನ್ನು ಅಂತ್ಯಗೊಳಿಸಿದೆ. ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ ದಿನದ ಅಂತ್ಯದಲ್ಲಿ 312 ಅಂಕಗಳ ಏರಿಕೆ ದಾಖಲಿಸಿ 24,031. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

0: भारतीय वायु सेना में कमीशन्ड ऑफिसर बनने के लिए एफकैट 2 ऑफ 2026 के आवेदन 20 मई से खुले हैं। विवरण के लिए विजिट करें afcat.edcil.co.in पर।
1: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
1: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಕೇಳ್ತಾ ಇದ್ರೆ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. 5:05 ಸಮಯ ಆಗಿದೆ. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.

ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನ ಮಾಡಿಕೊಳ್ಳೋಣ. ಎಂದಿನಂತೆ ಇನ್ನು ಮುಂದೆ 6 ಗಂಟೆವರೆಗೆ ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತೀರಿ. ಹಾಗೆ ಪ್ರತಿ ಸಂಜೆ 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಆನಂತರ 6:05 ಸೇಫ್ ಡ್ರೈವ್ ಗಾನ ಭಜನಾ ಕಾರ್ಯಕ್ರಮ ಚಿತ್ರಗೀತೆಗಳನ್ನು ಕೇಳ್ತೀರಿ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರವನ್ನು ಕೇಳುತ್ತೀರಿ. ಏಳು ಗಂಟೆ 7 ನಿಮಿಷಕ್ಕೆ ಆಕಾಶಬುಟ್ಟಿ ಕಾರ್ಯಕ್ರಮ. ಇಂದಿನ ಆಕಾಶಬುಟ್ಟಿ ಕಾರ್ಯಕ್ರಮದಲ್ಲಿ ನಾಟಕ ರಂಗಭೂಮಿ ಕಲಾವಿದ ಹಾಗೂ ನಿರೂಪಕ ಜಿಪಿ ರಾಮಣ್ಣ ಅವರೊಂದಿಗಿನ ಸಂದರ್ಶನವನ್ನ ಕೇಳುತ್ತೀರಿ. ಸಂದರ್ಶನ ನಡೆಸಿಕೊಡುತ್ತಾರೆ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮದ ಮೊದಲ ಭಾಗ ಇಂದು ಪ್ರಸಾರವಾಗುವುದು. ನಮ್ಮ ನಾಳಿನ ಆಕಾಶಬುಟ್ಟಿ ಕಾರ್ಯಕ್ರಮದಲ್ಲಿ ಬಾನುಲಿ ಕಲಿಗಳು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಪ್ರಸ್ತುತಿ ಬಿಕೆ ಸುಮತಿ. ಆಕಾಶಬುಟ್ಟಿ ಕಾರ್ಯಕ್ರಮದ ನಂತರ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ ಕಾರ್ಯಕ್ರಮ ಪ್ರತಿ ಸಂಜೆ 7:22. ಇನ್ನು ಇಂದು ರಾತ್ರಿ 8:02 ಸೋಮವಾರದ ವಿಶೇಷ ಪ್ರಸಾರದಲ್ಲಿ ಕೇಳಿ ಭಾವಚಿತ್ತಾರ ಭಾವಗೀತೆಗಳು. ಪ್ರತಿದಿನ ರಾತ್ರಿ 9:15 ಹಿಂದಿ ಮೆಲಡೀಸ್, ಹಿಂದಿ ಚಿತ್ರಗೀತೆಗಳ ಪ್ರಸಾರ. ಹಾಗೆ 10:02 ಪ್ರೇಮ ಪದನಿಸ ಪ್ರೇಮಗೀತೆಗಳ ಪ್ರಸಾರ. ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡ್ರಿ. ಹಾಗೆ ನಮ್ಮ ನಾಳಿನ ಪ್ರಸಾರದಲ್ಲಿ ಮೇ ತಿಂಗಳ 26ನೇ ತಾರೀಕು ನಾಳೆ ಮಂಗಳವಾರ ಬೆಳಗ್ಗೆ ಎಂದಿನಂತೆ 6:05 ನಾದೋಪಾಸನೆ ಭಕ್ತಿಗೀತೆಗಳು. 7:15 ಶುಭೋದಯ ಕರ್ನಾಟಕದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ ಭಾವಗೀತೆ, ನಂತರ ಚಿತ್ರಗೀತೆಗಳು. ಒಂಬತ್ತು ಗಂಟೆಯಿಂದ 10 ಗಂಟೆವರೆಗೆ ದಿನ ವಿಶೇಷ ಮಾತು ಮಾಹಿತಿ ಹಾಡುಗಳನ್ನು ಒಳಗೊಂಡ ಸಂಯೋಜಿತ ಕಾರ್ಯಕ್ರಮ. 10:02 ಓಲ್ಡ್ ಈಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳು. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಸಾಂಗ್ಸ್. 11:30 ಎಂದಿನಂತೆ ಕಲಾಭಾರತಿ. 12:05 ಕರೆಗೊಂದು ಹಾಡು ಕಾರ್ಯಕ್ರಮದ ಪ್ರಸಾರ. ಮಧ್ಯಾಹ್ನ 1:20 ಮಂಗಳವಾರದ ವಿಶೇಷ ಪ್ರಸಾರದಲ್ಲಿ ರಸಪ್ರಶ್ನೆ ಕ್ವಿಜ್ ಪ್ರಸಾರವಾಗುತ್ತದೆ. 2:15

ನಿಮಿಷಕ್ಕೆ ಸ್ಪಂದನ ಕಾರ್ಯಕ್ರಮ, 2:40 ಚಿತ್ರತಾನ ಒಂದೇ ಚಿತ್ರದ ಹಾಡುಗಳು, 3:00 ಹಿಂದಿ ಕಾರ್ಯಕ್ರಮದಲ್ಲಿ ಸಖಿ ಸಹೇಲಿ ಪ್ರಸಾರವಾಗಲಿದೆ. ಹಾಗೆ 4:00 to 5:00 ಪರಿಮಳ ಮುಕ್ತ ಮಾತುಕತೆಯ ವೇದಿಕೆ. ಎಂದಿನಂತೆ 5:05 to 6:00 ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳು, 6:05 to ಸೇಫ್ ಡ್ರೈವ್ ಗಾನ ಭಜನ ಮತ್ತಷ್ಟು ಚಿತ್ರಗೀತೆಗಳನ್ನು ಕೇಳ್ತೀರಿ. ಆನಂತರ 6:07 ಆಕಾಶಬುಟ್ಟಿ, ಆಕಾಶವಾಣಿಗೆ 90 ವರ್ಷಗಳು ತುಂಬಿರುವ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ನಾಳೆ ಬಾನುಲಿ ಕಲಿಗಳು, ಅದಾದ ನಂತರ 7:22 ಕಗ್ಗದ ಸಿರಿ, ನಂತರ ನಾಳೆ ರಾತ್ರಿ 8:02 ಮಂಗಳವಾರ ರಾತ್ರಿ 8:02 ನಿಮ್ಮ ಆಯ್ಕೆ, ನೀವು ಕರೆ ಮಾಡಿ ನಿಮ್ಮಿಷ್ಟದ ಹಾಡುಗಳನ್ನು ವಿವಿಧ ಭಾರತಿಯಿಂದ ಕೇಳಬಹುದು. 9:15 ಹಿಂದಿ ಚಿತ್ರಗೀತೆಗಳ ಪ್ರಸಾರ, 10:02 ಪ್ರೇಮ ನಿನಾದ ಪ್ರೇಮ ಗೀತೆಗಳ ಪ್ರಸಾರ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರವನ್ನು ಆಲಿಸಿದಿರಿ. 102.9 FM ಇದು ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ. ಬನ್ನಿ, ಓಲ್ಡ್ ಈಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಪ್ರಸಾರವನ್ನು ಆರಂಭ ಮಾಡೋಣ. ಕಾರ್ಯಕ್ರಮದ ಮೊದಲಲ್ಲಿ ಕೇಳುವ ಗೀತೆ ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ ಅವರ ಧ್ವನಿಯಲ್ಲಿದೆ. ಘಂಟಸಾಲ ಅವರ ಸಂಗೀತ ಸಂಯೋಜನೆ ಕೇಳಿ ನನ್ನ ತಮ್ಮ ಚಿತ್ರದ ಹಾಡು.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ವಿವಿಧ ಭಾರತಿ ಟ್ಯೂನ್ ಮಾಡಿ ಹಳೆಯ ಹಾಡುಗಳನ್ನ ಕೇಳ್ತಾ ಇದ್ದೀರಾ. ಸಂಜೆ ಈ ಪ್ರಸಾರದಲ್ಲಿ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಈಗ ತಾನೇ ನೀವು ಕೇಳಿದ ಗೀತೆ ಮೃತ್ಯು ಪಂಜರದಲ್ಲಿ ಗೂಢಾಚಾರಿ 5555. ಹಾಡನ್ನು ಬರೆದಿದ್ರು ಗೀತಾ ಪ್ರಿಯ, ಧ್ವನಿಯಾಗಿದ್ರು ಪಿ ಬಿ ಶ್ರೀನಿವಾಸ್ ಅವರು.

0: ರಂಗ
1: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
2: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
1: ನಮ್ಮ ಕನ್ನಡ ನಾಡು.

ಶುಭ ಸಂಜೆ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಸಾಕಷ್ಟು ಜನರ ಸಂದೇಶ ಬಂದಿದೆ, ಎಲ್ಲರಿಗೂ ಕೂಡ ಸಂದೇಶ ಕಳಿಸಿದವ್ರಿಗೆ, ಹಾಗೆ ಸಂದೇಶ ಕಳಿಸದೆ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ಮುಳುಗಿದ್ರೂ ಕೂಡ ವಿವಿಧ ಭಾರತಿಗೆ ಕಿವಿಯಾಗಿರುವಂಥ ಎಲ್ಲ ಕೇಳುಗ ಬಂದವರಿಗೆ ಮತ್ತೊಮ್ಮೆ ಸಂಜೆಯ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ಹಳೆಯ ಹಾಡುಗಳ ಕಾರ್ಯಕ್ರಮ ಮುಂದುವರಿತಾ ಇದೆ. ಮುಂದಿನ ಎರಡು ಹಾಡುಗಳನ್ನು ಕೇಳ್ಕೊಂಡು ಬನ್ನಿ. ಅನಿರೀಕ್ಷಿತ ಚಿತ್ರದ ಹಾಡು, ಕುವೆಂಪು ಅವರ ರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿಜಯ ಭಾಸ್ಕರ್ ಅವರು, ದನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಮತ್ತು ಮೂರು ಮುತ್ತುಗಳು ಚಿತ್ರದ ಹಾಡು, ಚಿ ಉದಯಶಂಕರ್ ಅವರು ಬರೆದಿದ್ದಾರೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ, ಎಸ್ ಜಾನಕಿ ಅವರು ಧ್ವನಿಯಾಗಿದ್ದಾರೆ.

0: ರಮೇಶ, ಸಿಟಿ ಕೆಲ್ಸಕ್ ಹೋಗ್ತೀನಿ ಅಂತಿದ್ದೆ, ಇನ್ನೂ ಇಲ್ಲೇ ಕಂಪ್ಯೂಟರ್ ಇಟ್ಕೊಂಡು ಕೂತಿದ್ಯಾ?
1: ಹೌದು ತಾತ, ಅಮ್ಮ ಗೃಹಲಕ್ಷ್ಮಿ ದುಡ್ಡು ಉಳಿಸಿದ್ಲು, ನಾನು ಯುವನಿಧಿಯಿಂದ ಕಂಪ್ಯೂಟರ್ ಟ್ರೈನಿಂಗ್ ತಗೊಂಡೆ, ಈಗ ಇಲ್ಲೇ ಡಿಜಿಟಲ್ ಸೇವಾ ಕೇಂದ್ರ ಶುರು ಮಾಡಿದ್ದೀನಿ.
0: ಶಭಾಷ್ ಮಗನೇ,
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

0: ಅಂದ ಚಂದದ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದ್ದೀರಾ. ನಿಮ್ಮ ಏನೇ ಕೆಲಸಗಳಿದ್ರೂ ಕೂಡ ನಿಮ್ಮ ಕೆಲಸ ಸುಖಕರವಾಗಿ ಸಾಗಲಿ, ನೀವು ಟ್ರಾವೆಲ್ ಮಾಡ್ತಾ ಇದ್ರೆ ನಿಮ್ಮ ಪ್ರಯಾಣ ಖುಷಿ ಖುಷಿಯಾಗಿರಲಿ. ಮನೆ ಕೆಲಸ, ಆಫೀಸಿನ ಕೆಲಸ, ಏನೇ ಕೆಲಸ ಇದ್ರೂ ಕೂಡ ವಿವಿಧ ಭಾರತಿಯಲ್ಲಿ ಚಂದದ ಹಾಡುಗಳು ಯಾವಾಗಲೂ ನಿಮಗೋಸ್ಕರ ಪ್ರಸಾರ ಆಗ್ತಾ ಇರುತ್ತೆ. ಎರಡು ಹಾಡುಗಳನ್ನು ನೀವು ಕೇಳಿದ್ರಲ್ಲ, ದೇವರ ಮಕ್ಕಳು ಚಿತ್ರದ ಗೀತೆ ಪಿ ಸುಶೀಲ್ ಅವರ ಧ್ವನಿಯಲ್ಲಿತ್ತು. ಬೇಕೇನು ಸಾಮಾನು ಈ ಹಾಡು ಜಿ ಉದಯಶಂಕರ್ ಅವರು ಬರೆದಿದ್ರು, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇತ್ತು. ಹಾಗೆ ಹಸಿರು ತೋರಣ ಚಿತ್ರದ ಗೀತೆ ನೋಡು ನೋಡು ಅನ್ನುವ ಈ ಹಾಡು ಜಿ ವಿ ಅಯ್ಯರವರ ರಚನೆ, ಪಿ ವಿ ಶ್ರೀನಿವಾಸ್ ಅವರು ಧ್ವನಿಯಾಗಿದ್ರು, ಉಪೇಂದ್ರ ಕುಮಾರ್ ಅವರು ಸಂಗೀತ ಸಂಯೋಜನೆಯನ್ನು ಮಾಡಿದ್ರು. ತುಂಬ ಚಂದದ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಸೊಗಸಾದ ಹಾಡುಗಳು. ಸಂಜೆಯ ಹೊತ್ತಿನಲ್ಲಿ ಹಾಡನ್ನು ಕೇಳ್ತಾ ಕೇಳ್ತಾ ತುಂಬ ಖುಷಿ ಆಗ್ತಾ ಇದೆ ಅಂತ ಹೇಳಿ ನೀವೆಲ್ಲ ಸಂದೇಶವನ್ನು ಕಳಿಸ್ಕೊಟ್ಟಿದ್ದೀರಾ. ಹೌದು, 5:35 ಸಮಯ ಆಗಿದೆ. ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಪ್ರಸಾರದಲ್ಲಿ, ಸಂಜೆಯ ಈ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿರೋದು ಚಂದು ಬಾನುಲಿ ಬಂಧು.
1: ದಶಕಗಳ ಭವ್ಯ ಸಂಸ್ಕೃತಿ, ಒಂಬತ್ತು ದಶಕಗಳ ಮಧುರ ಸಂಗೀತ, ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆಗೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ May 30 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90ರ ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
0: ಅಪರೂಪದಲ್ಲಿ ಅಪರೂಪದ ಅನಿಸುವಂತಹ ಒಂದಿಷ್ಟು ಚಂದದ ಹಾಡುಗಳು ನಿಮಗಾಗಿ ಸಿದ್ಧ ಆಗಿದೆ. ಮುಂದೆ ಸತಿಶಕ್ತಿ ಚಿತ್ರದ ಹಾಡನ್ನು ಕೇಳಿ. ಎಸ್ ಜಾನಕಿ ಅವರ ಧ್ವನಿ ಇದೆ, ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳ ಸಾಹಿತ್ಯ ಇದೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆ ಇದೆ. ಈ ಹಾಡಿನ ನಂತರ ಎಂದಿನಂತೆ ನಮ್ಮ ನ್ಯಾಯವಾಣಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನ್ಯಾಯವಾಣಿ ಕಾರ್ಯಕ್ರಮದ ನಂತರವೂ ಕೂಡ ಮತ್ತಷ್ಟು ಹಳೆಯ ಹಾಡುಗಳು ನಿಮಗಾಗಿ ಕೇಳಿಬರುತ್ತೆ. 102.9 FM ವಿವಿಧ ಭಾರತಿ, ಇದು ನಿಮ್ಮ ನಿತ್ಯದ ಸಂಗಾತಿ.

0: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.
1: ನ್ಯಾಯವಾಣಿ ಕಾರ್ಯಕ್ರಮದ ಶ್ರೋತೃಗಳಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಗಗನ ಅವರು. ಮೇಡಮ್ ನಮಸ್ಕಾರ.
2: ನಮಸ್ಕಾರ ಸರ್.
1: ಈಗ ಸಾಮಾನ್ಯವಾಗಿ ಎಲ್ಲೋ ಒಂದು ಕಡೆ ಕಳ್ಳತನ ಆಗುತ್ತೆ, ಕಳ್ಳತನ ಆದಾಗ ಅಲ್ಲಿ ಸಿಸಿ ಟಿವಿಯನ್ನು ನೋಡಬೇಕು ಅಂತಂತೇಳಿ ಪದೇ ಪದೇ ಹೇಳ್ತೀವಿ. ಇದು ಸ್ವಲ್ಪ ಜಾಸ್ತಿ ಆಗಿದೆ. ಈಗ ಎಲ್ಲರನ್ನು ಕರೆಕ್ಟಾಗಿ ಅದು ನಿಗಾ ಇಡ್ತಿರ್ತದೆ ಅಂತಂತೇಳಿ, ಮೇಲಿಂದ ಒಂದು ಕಣ್ಣು. ಇದ್ರ ಬಗ್ಗೆ ಮಾಹಿತಿ ಮಾಡ್ಕೋಬೇಕು ಮೇಡಮ್. ಯಾವ ರೀತಿ ಪೊಲೀಸರು ಏನೋ ಒಂದು ಅಪರಾಧ ಆದಾಗ ಆ ಪೊಲೀಸರಿಗೆ ಆ ಹಕ್ಕಿರುತ್ತಾ, ಬೇರೆಯವರೇನಾದರೂ ಪರಿಶೀಲನೆ ಮಾಡಬಹುದಾ, ಅದ್ರ ಬಗ್ಗೆ ತಿಳಿಸಿ.
2: ಹೌದು ಸರ್. ಸೊ ಇಂದಿನ ಕಾಲದಲ್ಲಿ ನಾವು ಸಿಸಿ ಟಿವಿ ಕ್ಯಾಮ್ರಾಗಳು ಎಲ್ಲೆಡೆ ಇರ್ತವೆ, ಅಂಗಡಿಗಳು, ಅಪಾರ್ಟ್ಮೆಂಟ್ಗಳು, ರಸ್ತೆಗಳು, ಕಚೇರಿಗಳು ಎಲ್ಲ ಕಡೆ. ಸೊ ಇವು ಸುರಕ್ಷತೆಗೆ ಬಹಳ ಸಹಾಯಕ ಮತ್ತೆ, ಆದರೆ ಅದನ್ನು ಯಾರು ಯಾವಾಗ ಬಳಸಬಹುದು ಎಂಬುದು ಕಾನೂನಿನ ಪ್ರಶ್ನೆ. ಮೊದಲು ಪೊಲೀಸರು ಸಿಸಿ ಟಿವಿ ಫುಟೇಜ್ ಅನ್ನು ಯಾವಾಗ ನೋಡಬಹುದು? ಸರಳವಾಗಿ ಹೇಳಬೇಕಂದ್ರೆ ಅಪರಾಧ ತನಿಖೆ ನಡೆಯುತ್ತಿರುವಾಗ ಮಾತ್ರ. ಸೊ ಉದಾಹರಣೆಗೆ ಕಳ್ಳತನ ನಡೆದಿದೆ, ರಸ್ತೆಯಲ್ಲಿ ಅಪಘಾತ ಆಗಿದೆ, ದಾಳಿ ಅಥವಾ ಹಲ್ಲೆ ಆಗಿದೆ, ಯಾರನ್ನೋ ಕೊಲೆ ಮಾಡಿದ್ದಾರೆ ಅಂದಾಗ ಅವರು ಆ ಸಂದರ್ಭಗಳಲ್ಲಿ ಸಿಸಿ ಟಿವಿ ಫುಟೇಜ್ ನ ಪ್ರಮುಖ ಸಾಕ್ಷಿಯಾಗಿ ನೋಡಬಹುದು. ಸೊ ಈ ಅಧಿಕಾರವು ನಮ್ಮ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಕಾಯ್ದೆ ಅಡಿಯಲ್ಲಿ ಬರುತ್ತದೆ. ಸೊ ಇಲ್ಲಿ ನಾವು ಪಬ್ಲಿಕ್ ವರ್ಸಸ್ ಪ್ರೈವೇಟ್ ಸಿಸಿ ಟಿವಿ ಅಂತ ಹೇಳ್ತೀವಿ. ಇಲ್ಲಿ ಒಂದು ಪ್ರಮುಖ ವ್ಯತ್ಯಾಸ ಏನಂತಂದ್ರೆ, ಸಾರ್ವಜನಿಕ ಸ್ಥಳಗಳಲ್ಲಿ ಇದ್ದಾಗ ರಸ್ತೆಗಳಾಗಿರ್ಬೋದು ಮತ್ತೆ ಟ್ರಾಫಿಕ್ ಸಿಗ್ನಲ್ ಗಳಾಗಿರ್ಬೋದು, ಅಲ್ಲಿ ನಾವು ನೇರವಾಗಿ ಸಿಸಿ ಟಿವಿ ನ ಬಳಸಬಹುದು.
1: ಅದೇ ಇಲಾಖೆಗೆ ಸಂಬಂಧಪಟ್ಟಿದ್ದಿರುತ್ತೆ, ಹಾಗಾಗಿ ಅಲ್ಲಿ ನೋಡ್ಬಿಡ್ತೀವಿ.
2: ಹೌದು, ಇದು ಕಾಮನ್ ಮ್ಯಾನ್ ಗೆ ಇಲ್ಲಾಂದ್ರೆ ಇಲಾಖೆಗೆ ಸಂಬಂಧಪಟ್ಟಂತೆ. ಅಷ್ಟೇ ಅಲ್ಲದೆ ಪ್ರೈವೇಟ್ ಖಾಸಗಿ ಸ್ಥಳಗಳಲ್ಲಿ ಅಂದಾಗ ಅಂಗಡಿ, ಮನೆ, ಅಪಾರ್ಟ್ಮೆಂಟ್, ಕಚೇರಿ, ಇಲ್ಲಿ ಮಾಲೀಕರ ಅನುಮತಿ ತೆಗೆದುಕೊಳ್ಳುವುದು ಉತ್ತಮ ವಿಧಾನ. ಸೊ ಕೆಲ ಸಂದರ್ಭಗಳಲ್ಲಿ ಸರ್ಚ್ ವಾರೆಂಟ್ ಕೂಡ ಅಗತ್ಯವಾಗಬಹುದು. ಯಾರೇ ಆಗ್ಲಿ ಮನೆಗೆ ಬಂದು ಡೈರೆಕ್ಟ್ ಆಗಿ ನೀವು ನೋಡ್ಬೇಕು ಅಂತ ಹೇಳಿದಾಗ ಗಾಬರಿಗೊಳ್ತಾರೆ. ಅದೇ ವಾರೆಂಟ್ ಇಂದ ಬಂದಿದ್ದೀರಾ ಅಂದ್ರೆ ಅದು ಕಾನೂನಿನ ಕಡ್ಡಾಯವಾಗಿರುತ್ತೆ, ನಾವು ಅದನ್ನ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗುತ್ತೆ.
1: ಈಗ ತಾವು ಖಾಸಗಿ ಅಂತ ಹೇಳ್ತಿದ್ರಲ್ಲ, ಅಯ್ಯೋ ನಮ್ಮ ಮನೆ ನಮ್ಮ ಖಾಸಗಿ ವಸ್ತು, ಯಾರೋ ಬಂದು ಪರಿಶೀಲನೆ ಮಾಡ್ತಾರೆ ಅಂತ ಹೇಳಿ, ಇನ್ನೊಬ್ಬರಿಗೆ ಗೊತ್ತಾಗಿ ಇಂಥವರೇ ಕೊಟ್ಟರು ಮಾಹಿತಿ, ಅವ್ರ ಸಿಸಿ ಕ್ಯಾಮ್ರಾ ನೋಡಿದ್ದಕ್ಕೆ ಸಿಕ್ತು ಅಂತ ಹೇಳಿ, ಈ ಎಲ್ಲ ವಿಷಯಗಳು ಗೌಪ್ಯವಾಗಿರ್ತಾವ? ಯಾರಾದ್ರೂ ಪೊಲೀಸರು ಬಂದು ಚೆಕ್ ಮಾಡಿದಾಗ ಅದನ್ನ ಹೇಗೆ ಮೇಂಟೈನ್ ಮಾಡ್ತಾರೆ?
2: ತುಂಬಾ ಪ್ರಮುಖವಾದ ವಿಷಯ ಸರ್, ಗೌಪ್ಯತೆಯನ್ನ ಮೇಂಟೈನ್ ಮಾಡೋದು. ಸೊ ಭಾರತದಲ್ಲಿ ಗೌಪ್ಯತೆ ಒಂದು ಮೂಲಭೂತ ಹಕ್ಕು. ಸೊ ಇದನ್ನ ಯಾವ ಕೇಸ್ ಲಾ ತುಂಬಾ ಇಂಪಾರ್ಟೆಂಟ್ ಆಗಿ ಹೇಳ್ತಾರೆ ಅಂದ್ರೆ, KS ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನೋ ಕೇಸ್ ಅಲ್ಲಿ ಇದನ್ನ ತುಂಬಾ ಚೆನ್ನಾಗಿ ಘೋಷಿಸ್ತಾರೆ. ಏನಂತ, ಯಾರಾದರೂ ವ್ಯಕ್ತಿ ವ್ಯಕ್ತಿತ್ವ ಮತ್ತೆ ಜೀವನಕ್ಕೆ ಅತಿಕ್ರಮ ಆಗಬಾರದು, ಸಿಸಿ ಟಿವಿ ಫುಟೇಜ್ ಅನ್ನು ಕೂಡ ದುರುಪಯೋಗ ಮಾಡಬಾರದು ಇಲ್ಲಿ. ಅದೇ ರೀತಿಯಲ್ಲಿ ಇದು ಬರುವಂತ ಉದಾಹರಣೆ. ಸೊ ಯಾರಾದರೂ ಫುಟೇಜ್ ಅನ್ನು ಸೋಷಿಯಲ್ ಮೀಡಿಯಾ ನಲ್ಲಿ ಶೇರ್ ಮಾಡಿದರೆ ಅದು ಪ್ರೈವಸಿ ವೈಲೇಷನ್ ಆಗುತ್ತೆ. ಸೊ ನಿಮ್ಗೆ ಅದು ಗೊತ್ತಿರೋ ವಿಚಾರ.

0: ಪೊಲೀಸ್ ಅವ್ರಿಗೆ ಇಲ್ಲ ಅಧಿಕಾರಿಗಳು ತಿಳಿಸಿದ್ದೀರಾ, ಅಧಿಕಾರಿಗಳು ಅದು ಗೌಪ್ಯತೆಯನ್ನು ಕಾಪಾಡ್ತಾರೆ, ನೀವು ಅದ್ರ ಬಗ್ಗೆ ವರಿಯಾಗೋ ಅವಶ್ಯಕತೆ.
1: ಈಗ CCTV ಫುಟೇಜ್ ಅದು ನ್ಯಾಯಾಲಯದಲ್ಲಿ ಸಾಕ್ಷಿಯಾಗಿ ಪರಿಗಣನೆ ಆಗತ್ತಾ?
0: ಖಂಡಿತವಾಗೂ ಸರ್, ನ್ಯಾಯಾಲಯದಲ್ಲಿ ಸಾಕ್ಷಿಯಾಗಿ ಬಳಸಬಹುದು. ಇದಕ್ಕೆ ಸಂಬಂಧಿಸಿದ ನಿಯಮಗಳು ಈಗ ಭಾರತೀಯ ಸಾಕ್ಷಿಯ ಅಧಿನಿಯಮ ಕಾಯ್ದೆ ಅಡಿಯಲ್ಲಿ ಬರುತ್ತದೆ. ಸೊ ಫುಟೇಜ್ ಅಥೆಂಟಿಕ್ ಆಗಿದೆಯಾ, ಅದು ಸರಿಯಾಗಿದೆಯಾ ಇಲ್ವಾ ಅಂತ ಅದನ್ನ ಪರಿಶೀಲನೆ ಮಾಡಿ ಅದನ್ನ ಯಾವುದೇ ರೀತಿ ಟ್ಯಾಂಪರಿಂಗ್ ಅಂತ ಹೇಳಿದ್ರೆ ಅದನ್ನ ಯಾವುದೇ ರೀತಿ ಚೇಂಜಸ್ ಮತ್ತೆ ಹಾಳು ಮಾಡಬಾರ್ದು, ಡಿಲೀಟ್
1: ಮಾಡಬಾರ್ದು,
0: ಇನ್ನೊಂದು ಜೋಡಿಸಿ ಇನ್ನೊಂದು ಜೋಡಿಸಿ ಏನು ಮಾಡಬಾರ್ದು, ಟ್ಯಾಂಪರಿಂಗ್ ಆಗದೆ ಇರೋ ತರ ನೋಡ್ಕೊಂಡು ಅದನ್ನ ಪ್ರಾಪರ್ ಸರ್ಟಿಫಿಕೇಶನ್ ಮುಖಾಂತರ ನ್ಯಾಯಾಲಯಕ್ಕೆ ಕೊಟ್ಟು ಅದನ್ನ ಎವಿಡೆನ್ಸ್ ಆಗಿ ಯೂಸ್ ಮಾಡಬಹುದು.
1: ಈ ತರ CCTV ಮನೆಯಲ್ಲಿ ಇದ್ದಾಗ, ಅದು ಖಾಸಗಿ ಸ್ಥಳದಲ್ಲಾದ್ರೂ ಇರಲಿ ಮನೆಯಲ್ಲೇ ಇರಲಿ, ಅದನ್ನು ರೆಕಾರ್ಡ್ ಮಾಡಿ ಇಡ್ತಾರಲ್ಲ, ಅದು ಒಂದು ದಾಖಲೆಯನ್ನಾಗಿ ಇಟ್ಕೋಬೇಕಾಗತ್ತಲ್ಲ?
0: ಹೌದು ಸರ್, ಕೇವಲ ಇಷ್ಟು ತಿಂಗಳುಗಳು ಮಿನಿಮಮ್ 3 ಮಂತ್ಸ್ ಆಫ್ ಸ್ಟೋರೇಜ್, 3 to 6 ಮಂತ್ಸ್ ಆಫ್ ಸ್ಟೋರೇಜ್ ನ ಕಂಪಲ್ಸರಿ ಮಾಡ್ಬೇಕಂತ ಹೇಳ್ತಾರೆ.
1: ಸೊ ಈಗ ಒಂದು CCTV ಅಂತಂದ್ರೆ ಅಂತಿಮವಾಗಿ ನಾವು ತಿಳ್ಕೋಬೇಕಾಗಿರೋದು ಏನಂದ್ರೆ, ಅನೇಕ ಅಪರಾಧಗಳು ನಡೆದಾಗ ಪರಿಶೀಲನೆ ಮಾಡ್ತಾರೆ, ಅದು ಒಂಥರ ನಮಗೆ ಭದ್ರತೆಗೆ ಸಹಾಯಕಾರಿ.
0: ಹೌದು ಸರ್.
1: ಮತ್ತೆ ತಾವು ಹೇಳಿದಂಗೆ ಪೊಲೀಸರು ಇದನ್ನ ಸಾಕ್ಷಿಯನ್ನಾಗಿ ಬಳಸಬಹುದು, ಗೌಪ್ಯವಾಗಿರುತ್ತೆ. ಈ ಎಲ್ಲ 4 ಕೆಲವು ಅಂಶಗಳನ್ನ ತಾವು ಹೇಳಿದಿರಿ, ನಿಮ್ಮ ಈ ಮಾಹಿತಿ ತುಂಬಾ ಉಪಯೋಗಕಾರಿಯಾಗಿದೆ, ನಮ್ಮ ಕೆಳಗರಿಗೆ ತುಂಬಾ ಸಹಾಯಕಾರಿ ಅಂತ ಹೇಳಿ ಭಾವಿಸೋಣ. ಕೆಳಗರ ಪರವಾಗಿ ವಕೀಲರಾದ ಗಗನ ಅವರೇ, ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ

ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ನಾನು ನಿಮ್ಮ ಕೆ ಕಲ್ಯಾಣ್. ನಾನು ಯಾವಾಗಲೂ ವಿವಿಧ ಭಾರತಿಯನ್ನ ಕೇಳ್ತಾ ಇರ್ತೀನಿ. ಯಾವುದೇ ಒಂದು ಹಾಡಿನ ಹಿಂದೆ ಶ್ರಮಿಸಿದಂತ ಪ್ರತಿಯೊಬ್ಬರ ಹೆಸರನ್ನ ಉಲ್ಲೇಖಿಸಿ ಅವರಿಗೆ ಕೊಡೋ ಗೌರವವನ್ನು ಕೊಟ್ಟು ಈ ಹಾಡನ್ನ ಜನಗಳ ಮನಸ್ಸಿಗೆ ಮುಟ್ಟಿಸುವಂತ ತುಂಬಾ ಒಂದು ಪ್ರೀತಿಯ ಕಾರ್ಯಕಲ್ಪವನ್ನು ಮಾಡ್ತಾ ಇರುವಂತಹ ವಿವಿಧ ಭಾರತಿಗೆ ಸದಾಕಾಲ ನಾವೆಲ್ಲರೂ ಋಣಿಯಾಗಿರ್ತೀವಿ. ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ, ನೀವು ಕೇಳಿ ವಿವಿಧ ಭಾರತಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: 5:47 ಸಮಯವಾಗಿದೆ. ಹಳೆಯ ಹಾಡುಗಳನ್ನ ಕೇಳ್ತಾ ಕೇಳ್ತಾ ನಾಗರಾಜ್ ಶರ್ಮಾ ಅವರು ಒಂದು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಬೇಕೇನು ಸಾಮಾನು ದೇವರ ಮಕ್ಕಳು ಚಿತ್ರದ ಈ ಹಾಡು ಶೂಟಿಂಗ್ ಆಗಿರೋದು ಬೆಂಗಳೂರಿನ ಜಯನಗರದಲ್ಲಿ. ಆಗ ಅಲ್ಲಿ ಒಂದು ಕೆರೆ ಇತ್ತು, ಕೆರೆ ಬದಿಯಲ್ಲಿ ಈ ಸಿನಿಮಾ ಈ ಹಾಡನ್ನ ಶೂಟ್ ಮಾಡಿದ್ರು. ಆದ್ರೆ ಇವಾಗ ಅಲ್ಲಿ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆ ತಲೆ ಎತ್ತಿದೆ, ಹಾಡು ಕೇಳಿ ಇದೆಲ್ಲವೂ ಕೂಡ ನೆನಪಾಯ್ತು ಅಂತ ಹೇಳಿದರೆ. ಹೇಗೆ ಅತ್ಯಂತ ಅಪರೂಪದ ಹಳೆಯ ಚಂದದ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ರ ಸಂಜೆಯ ಹೊತ್ತಿನಲ್ಲಿ, ಇಂಥ ಮಧುರವಾದ ಹಾಡುಗಳನ್ನು ಕೇಳಲಿಕ್ಕೆ ಖುಷಿ ಆಗ್ತಾ ಇದೆ ಅಂತ ನೀವೆಲ್ಲರೂ ಸಂದೇಶ ಕಳಿಸ್ಕೊಟ್ಟಿದ್ದೀರಿ. ಮುಂದೆ ಕೇಳೋಣ ಒಂದೇ ಕುಲ ಒಂದೇ ದೈವ ಚಿತ್ರದ ಗೀತೆ. ಎಲ್ಲರೀಶ್ವರಿಯವರು ಹಾಡಿರುವ ಈ ಹಾಡು ಹುಣಸೂರು ಕೃಷ್ಣಮೂರ್ತಿಗಳ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತದಲ್ಲಿದೆ. ಭಲೇ ಕಿಲಾಡಿ ಚಿತ್ರದ ಗೀತೆ ಕೂಡ ಪ್ರಸಾರವಾಗುತ್ತೆ. ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿ, ಹುಣಸೂರು ಕೃಷ್ಣಮೂರ್ತಿಗಳ ರಚನೆ, ಸತ್ಯಮ್ಮ ಅವರ ಸಂಗೀತ.

ಇಂದಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಅತ್ಯಂತ ಅದ್ಭುತವಾದ ಹಳೆಯ ಮಧುರವಾದ ಹಾಡುಗಳನ್ನು ನೀವು ಕೇಳಿದ್ರಿ. ಈಗ ತಾನೇ ಬಂತಲ್ಲ ಮನದಲ್ಲಿ ನೆನೆವಲ್ಲಿ ಎನ್ನುವ ಹಾಡು, ಇದು ಪಾಪ ಪುಣ್ಯ ಚಿತ್ರದ ಗೀತೆ. ಮಹದೇವ್ ಬಣಕಾರ್ ಅವರು ಸಾಹಿತ್ಯವನ್ನು ನೀಡಿದರು. ಪದ್ಮಚರಣ್ ಅವರ ಸಂಗೀತ ಸಂಯೋಜನೆಯಲ್ಲಿ

0: ಕೇಳ್ತಾ ಇದ್ದೀರಾ 102.9 FM, ಇದು ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ.
1: ವಿವಿಧ ಭಾರತಿ 102.9 FM.
0: ಈಗ ಸಮಯ 6 ಗಂಟೆ. ಇನ್ನೀಗ ಕೇಳೋಣ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟಪತಿ ಭವನದಲ್ಲಿ ಇಂದು ನಡೆಯುತ್ತಿರುವ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪದ್ಮವಿಭೂಷಣ, ಪದ್ಮಭೂಷಣ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡುತ್ತಿದ್ದಾರೆ. ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದಾರೆ. ನೀಟ್ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಆಗಿರುವ ಲೋಪಗಳ ಬಗ್ಗೆ ಸುಪ್ರೀಂಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ. ನೀಟ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎಗೆ ನೋಟಿಸ್ ಜಾರಿ ಮಾಡಿದ್ದು ಪ್ರತಿಕ್ರಿಯೆ ನೀಡುವಂತೆ ಸೂಚಿಸಿದೆ. ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ದೆಹಲಿಯಲ್ಲಿ ನಾಳೆ ನಡೆಯಲಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರ ಜತೆಗೆ ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವ ಪೆನ್ನಿ ವಾಂಗ್, ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಹಾಗೂ ಜಪಾನ್ ವಿದೇಶಾಂಗ ಸಚಿವ ತೋಶಿಮಿಟ್ಸು ಮೊಟೆಗಿ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ತೈಲ ಮತ್ತು ಚಿನ್ನದಂತಹ ಆಮದು ಮಾಡಿಕೊಂಡ ವಸ್ತುಗಳ ಬಳಕೆಯನ್ನು ಕಡಿಮೆ ಮಾಡುವುದರಿಂದ ದೇಶದ ಆರ್ಥಿಕತೆ ಮತ್ತು ವಿದೇಶಿ ವಿನಿಮಯ ಮೀಸಲು ಬಲಗೊಳ್ಳುತ್ತವೆ ಎಂದು ಕೇಂದ್ರ ಇಂಧನ ಸಚಿವ ಮನೋಹರ್ ಲಾಲ್ ಪ್ರತಿಪಾದಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನವದೆಹಲಿಯಲ್ಲಿ ನಾಳೆ ಕಾಂಗ್ರೆಸ್ ಹೈಕಮಾಂಡ್ ಕರೆದಿರುವ ಪ್ರಮುಖ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರು ತಮ್ಮನ್ನು ಸಭೆಗೆ ಆಹ್ವಾನಿಸಿದ್ದು, ಸಭೆಯ ನಿಖರವಾದ ವಿಷಯದ ಬಗ್ಗೆ ತಮಗೆ ಮಾಹಿತಿ ಇಲ್ಲ ಎಂದು ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಕಪ್ಪೆ ಚಿಪ್ಪು ತೆಗೆಯಲು ಹೋಗಿ ಮೃತಪಟ್ಟ 11 ಜನರ ಸಾಮೂಹಿಕ ಅಂತ್ಯ ಸಂಸ್ಕಾರ ಭಟ್ಕಳದ ಶಾರದಾ ಹೊಳೆಯಲ್ಲಿ ಇಂದು ನಡೆಯಿತು. ನಾರ್ವೆ ಚೆಸ್ 2026 ಪಂದ್ಯಾವಳಿಯ ಮೊದಲ ಸುತ್ತಿನ ಪಂದ್ಯಗಳು ಓಸ್ಲೋದಲ್ಲಿ ಇಂದು ಪ್ರಾರಂಭವಾಗಲಿದೆ. ಭಾರತೀಯ ಕಾಲಮಾನ ರಾತ್ರಿ 8:30 ಪಂದ್ಯಗಳು ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7:00.

0: ಶಾಂತಮ್ಮನವ್ರೆ, ಇಷ್ಟೊಂದ್ ದೊಡ್ಡ ಆರ್ಡರ್ ಗಳನ್ನ ಒಬ್ಬರೇ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದೀರಾ?
1: ಎಲ್ಲಾನು ಸಿದ್ದರಾಮಯ್ಯನವರ ಗ್ಯಾರಂಟಿಗಳಿಂದ. ತಿಂಗಳಿಗೆ ಉಳಿತಾಯ ಮಾಡಿರೋ 5,000-6,000 ರೂಪಾಯಿನ ಕೂಡಿಟ್ಟು ತಗೊಂಡಿರೋ ದೊಡ್ಡ ಗ್ರೈಂಡರ್ ಇಂದ ಕ್ಯಾಟರಿಂಗ್ ನಡೆಸ್ತಿದ್ದೀನಿ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ಹಳೆಯ ಹಾಡುಗಳನ್ನು ಕೇಳಿ ಸಾಕಷ್ಟು ಜನ ಮೆಚ್ಚಿಕೊಂಡಿದ್ದಾರೆ. ಕಾರ್ಯಕ್ರಮ ಚೆನ್ನಾಗಿತ್ತು, ಹಾಡುಗಳು ಸೊಗಸಾಗಿತ್ತು ಅಂತ ಹೇಳಿರೋರು ಯಾರ್ಯಾರು ಅಂತ ಹೇಳಿದ್ರೆ, ಯಾರಿದು ವಾಣಿಶ್ರೀ ಧಾರವಾಡದಿಂದ ಹೇಳ್ತಾ ಇದ್ರೆ, ಎಷ್ಟು ಹಳೆಯ ಹಾಡುಗಳನ್ನು ಆರಿಸಿ ಪ್ರಸಾರ ಮಾಡ್ತಾ ಇದ್ದೀರಾ, ತುಂಬ ದಿನಗಳ ನಂತರ ಇಂಥ ಚಂದದ ಹಾಡುಗಳನ್ನು ಕೇಳಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ಹೇಳಿದ್ರೆ, ಯಾವಾಗ ಬಂದರೂ ಈ ಥರದ ಹಾಡುಗಳನ್ನೇ ಹುಡುಕಿ ಹುಡುಕಿ ಹಾಕ್ತೀರಾ, ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗೋದಿಲ್ಲ ಅಂತ ನಿರ್ಮಲ ಅವರು ಗೊರಗುಂಟೆ ಪಾಳ್ಯದಿಂದ ಹೇಳ್ತಾರೆ. ನಮಸ್ಕಾರ, ಹಳೆಯ ಹಾಡುಗಳ

ಕಾರ್ಯಕ್ರಮದಲ್ಲಿ ಇಂಪಾದ ಹಾಡುಗಳು ಬರ್ತಾ ಇದೆ ಸಂತೋಷ ಅಂತ ಹೇಳಿ ರಾಜು ಹೊಯ್ಸಳ ತ್ರಿವೇಣಿ ಸುದರ್ಶನ್ ಜಪಿನಗರ ಬೆಂಗಳೂರಿನಿಂದ ಹೇಳ್ತಾರೆ. ಹಲಸೂರಿನ ರಾಜೇಶ್ ಅವರು ಓಲ್ಡ್ ಇಸ್ ಗೋಲ್ಡ್ ಸೂಪರ್ ಅಂತ ಹೇಳಿದ್ರೆ, ಹರೀಶ್ ಅವರು ಮಲ್ಲೇಶ್ವರಂಯಿಂದ ನಿಮ್ಮ ಆಯ್ಕೆಯ ಹಾಡುಗಳನ್ನು ಕೇಳಿ ಸಂತೋಷ ಆಯಿತು, ನನಗೆ ಮೆಚ್ಚುಗೆ ಕೂಡ ಆಯಿತು ಅಂತ ಹೇಳ್ತಾರೆ. ಅಕ್ಕ ಮಹಾದೇವಿ ಕೊಡೇಕಲ್ ಗಂಗಾವತಿಯಿಂದ ಇವರು ಹೇಳ್ತಾ ಇದ್ರೆ, ಕಣ್ಣಿನ ಎರಡು ಹಾಡುಗಳು ಒಂದಕ್ಕೊಂದು ಪೂರಕವಾಗಿತ್ತು, ಮಧುರವಾಗಿತ್ತು ಅಂತ ಹೇಳ್ತಾ, ನಮ್ಮೆಲ್ಲರ ಮುಖದ ಮೇಲೆ ಮಂದಹಾಸ ಮುಗುಳ್ನಗೆ. ಕಾರಣ ಇಷ್ಟೇ, ಸಂಜೆ 5ರ ಈ ಒಂದು ಪ್ರಸಾರ ಮತ್ತು ಹಾಜರಿ ಹಾಡುಗಳು ಕೂಡ ಸೊಗಸಾಗಿದೆ ಅಂತ ಹೇಳ್ತಾರೆ. ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಸಂದೇಶ ಕಳಿಸಿದರೆ, ರಾಣಿ ಹಳೇಬೀಡಿನಿಂದ, ರಾಯಣ್ಣನ ಸಂಗೊಳ್ಳಿಯಿಂದ ಇವರು ಹೇಳ್ತಾ ಇದ್ರೆ, ನಾನು ಟೈಲರ್ ಕೆಲಸ ಮಾಡ್ತಾ ಮಾಡ್ತಾ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಇಂಪಾದ ಹಾಡುಗಳನ್ನು ಕೇಳ್ತಾ ಇದ್ದೀನಿ, ಧನ್ಯವಾದ ಅಂತ ನಾಗರಾಜ್ ಶರ್ಮಾ ಅವರ ಸಂದೇಶ ಬಂದಿದೆ. ಅಪರೂಪದ ಹಾಡುಗಳು, ಥ್ಯಾಂಕ್ ಯು ವಿವಿಧ ಭಾರತಿ. ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟೆ ಬೆಂಗಳೂರಿನಿಂದ, ಯಾರಿದು ಮಯೂರ್ ಕೋಟಿ ಜನ್ನಾಪುರ ಭದ್ರಾವತಿಯಿಂದ ಅದ್ಭುತವಾದ ಹಾಡುಗಳು ಅಂತ ಹೇಳ್ತಾರೆ. ಶಾಂತಾಚಾರ ಬಡಿಗೇರ ಕೊಕ್ಕನೂರು, ನಮಸ್ತೆ. ಸಂಜೆಯ ತಂಪಾದ ಹೊತ್ತಿನಲ್ಲಿ ಪ್ರಶಾಂತ ವಾತಾವರಣದಲ್ಲಿ ರೇಡಿಯೋದಿಂದ ಹರಿದು ಬರ್ತಾ ಇರುವ ಮಧುರವಾದ ಧ್ವನಿ ಕಿವಿಗೆ ಬಿದ್ದ ಕೂಡಲೇ ವಿವಿಧ ಭಾರತಿ ಸಂಜೆಯ ಪ್ರಸಾರದಲ್ಲಿ ಓಲ್ಡ್ ಇಸ್ ಗೋಲ್ಡ್ ಈ ಹಾಡುಗಳಿಗೆ, ನಿಮ್ಮ ಮಾತುಗಳಿಗೆ ಒಂದು ಮೌನ ಅಷ್ಟೇ ಅಲ್ಲ, ಒಂದು ಮಾಂತ್ರಿಕ ಶಕ್ತಿ ಇದೆ. ಹಾಡುಗಳನ್ನು, ನಿಮ್ಮ ಮಾತನ್ನು ಕೇಳ್ತಾ ಕೂತ್ರೆ ಬದುಕಿನ ಎಲ್ಲ ಜಂಜಾಟ ಕೂಡ ಮರ್ತೇ ಹೋಗುತ್ತೆ, ಸಮಯ ಹೇಗೆ ಕಳೆಯುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಧನ್ಯವಾದಗಳು ಅಂತಾರೆ. ಇನ್ನು ರೇಣುಕಾ ಅವರು, ನೀವು ಪ್ರಸಾರ ಮಾಡ್ತಾ ಇರುವ ಹಾಡುಗಳು ತುಂಬಾ ಚೆನ್ನಾಗಿದೆ, ಥ್ಯಾಂಕ್ ಯು ಅಂತ ಹೇಳಿದ್ರೆ, ನಮಸ್ತೆ, ಓಲ್ಡ್ ಇಸ್ ಗೋಲ್ಡ್ನಲ್ಲಿ ನಿಮ್ಮ ಆಯ್ಕೆ ಎಲ್ಲ ಅಪರೂಪದ ಹಾಡುಗಳು ತುಂಬಾ ಮಧುರವಾಗಿದೆ, ಕೇಳಲಿಕ್ಕೆ ಖುಷಿಯಾಗ್ತಾ ಇದೆ ಅಂತ ಹೇಳಿ ಜಯಪುಟ್ಟಸ್ವಾಮಿ ಕೆನಡಾದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಶುಭ ಸಂಜೆ. ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಬಂಗಾರದಂಥ ಹಳೆಯ ಚಿತ್ರಗೀತೆಗಳು, ನೀರಿನಲ್ಲಿ ಮೀನಂತೆ ರೀ ಮಿಸ್ಟರ್, ನಿನ್ನೆಯ ಮೊಗದಲ್ಲಿ ಅಬ್ಬಬ್ಬಾ, ಎಲ್ಲಿಂದ ಹುಡುಕಿ ಆರಿಸಿ ತರ್ತೀರಾ, ಪ್ರೀತಿಯಿಂದ ನಮಗೆ ಇಷ್ಟು ಚಂದದ ಹಾಡುಗಳನ್ನು ಕೇಳಿಸ್ತೀರಿ, ಧನ್ಯವಾದಗಳು ಅಂತ ವರಲಕ್ಷ್ಮಿ ಅವರು ಪಿಣ್ಯದಿಂದ ಹೇಳ್ತಾರೆ. ನಮಸ್ಕಾರ ಅಂತ ಹೇಳಿ ನಾಗರಾಜ್ ಅವರು ಸಂದೇಶ ಕಳಿಸಿ, ಅಕ್ಕ ಮಹಾದೇವಿ ನಾಗರಾಜ್ ಅವರು ಹೇಳ್ತಾ ಇದ್ರೆ, 5 ಗಂಟೆಗೆ ಪ್ರಸಾರ ಆಗ್ತಾ ಇರುವಂಥ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ನಿಮ್ಮ ಧ್ವನಿಯನ್ನು ಕೇಳ್ತಾ ಇರೋದು ಬಹಳ ಅಪರೂಪ, ನಮಗಂತೂ ತುಂಬಾ ಸಂತೋಷ. 11 ಗಂಟೆವರೆಗೂ ಎಲ್ಲೂ ಹೋಗಲ್ಲ, ನಿಮ್ಮ ಜೊತೆಯಾಗಿರ್ತೀವಿ ಅಂತ ಹೇಳ್ತಾರೆ. ಧನ್ಯವಾದ. ನಮಸ್ತೆ ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಒಂದಕ್ಕಿಂತ ಒಂದು ಬಂಗಾರದ ಹಾಡುಗಳು, ಧನ್ಯವಾದ ಅಂತ ಹೇಳ್ತಾರೆ. ಆನಂದ್ ಕುಲಕರ್ಣಿ ಅವರು ಸುಲೇಪೇಟದಿಂದ, ಶುಭ ಸಂಜೆ ಬಾನುಲಿ ಬಂಧು, ಹಳೆಯ ಇಂಪಾದ ಚಂದದ ಹಾಡುಗಳನ್ನು ಕೇಳಿಸ್ತಾ ಇದ್ದೀರಾ, ಹಾಡುಗಳ ಆಯ್ಕೆ ಸೊಗಸಾಗಿದೆ ಅಂತ ಹೇಳ್ತಾರೆ. ಉಮೇಶ್ ಅವರು ಸಿರಿಗೆರೆಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಮಂಗಳ ಅವರು ಮೈಸೂರಿನಿಂದ ಸಂದೇಶ ಕಳಿಸಿ, ಗುಡ್ ಈವ್ನಿಂಗ್, ಸತೀಶಕ್ತಿ ಚಿತ್ರದ ಹಾಡು ಹಾಗೆ ನೀವು ಪ್ರಸಾರ ಮಾಡಿದಂಥ ಎಲ್ಲ ಹಾಡುಗಳು ತುಂಬ ಇಷ್ಟ ಆಯಿತು ಅಂತ ಹೇಳ್ತಾರೆ. ಹನುಮಂತಪ್ಪ ಹುಲ್ಗಮ್ಮನವರು ಅಕ್ಷಯ ಪಾರ್ಕಿಂದ, ಕೌಸಲ್ಯ ಅವರು ಬನಶಂಕರಿಯಿಂದ, ಮಹಾಲಿಂಗಪ್ಪ ಜಾಲವಾದಿ ಅವರು ಜಮಖಂಡಿಯಿಂದ, ಹೀಗೆ ನಿಮ್ಮೆಲ್ಲರ ಸಂದೇಶಗಳ ಸುರಿಮಳೆಯಾಗಿದೆ. ಇದರ ಜೊತೆಗೆ ಇನ್ನಷ್ಟು ಮತ್ತಷ್ಟು ಸಂದೇಶಗಳು ಕೂಡ ಹರಿದು ಬರ್ತಾ ಇದೆ. ಮತ್ತೊಮ್ಮೆ ನಿಮ್ಮ ಹಾಡುಗಳು, ನಿಮ್ಮ ಸಂದೇಶಗಳು ಏನು ಹೇಳುತ್ತೆ ಅನ್ನೋದ್ರ ಕಡೆಗೆ ಗಮನ ಕೊಡೋಣ. ಇನ್ನು ಹಳೆಯ ಹಾಡುಗಳನ್ನಂತೂ ಕೇಳಿದ್ದಾಯ್ತು, ನೀವೆಲ್ಲರೂ ಖುಷಿ ಪಟ್ಟಿದ್ದೀರಿ. ಗಾನ ಅಂತೂ ನಿರಂತರ ವಿವಿಧ ಭಾರತಿಯಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಬೇರೆ ಬೇರೆ ರೀತಿಯ ಹಾಡುಗಳನ್ನು ನಿರಂತರವಾಗಿ ಕೇಳ್ತಾನೆ ಇರ್ತೇವೆ. ಇಷ್ಟೊತ್ತು ಹಳೆಯ ಹಾಡುಗಳನ್ನು ಕೇಳಿದ್ವಿ. ಇನ್ನು ಮುಂದೆ ಗಾನ ಭಜನಾ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಹೊಸ ಹಾಡುಗಳ ಜೊತೆಗೆ ನಾವು ಸಾಗೋಣ. ಹೊಸ ಹೊಸ ಹಾಡುಗಳನ್ನು ಕೇಳ್ತಾ ಕೇಳ್ತಾ ಒಂದೆರಡು ಪ್ರಶ್ನೆಗಳು ಕೂಡ ಇದೆ. ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಗೊತ್ತಾದರೆ ನೀವು ನಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು. ಪ್ರಶ್ನೆಗಳಂತೂ ಸುಲಭವಾಗಿದೆ. ಇದು ರಸಪ್ರಶ್ನೆ ಕಾರ್ಯಕ್ರಮ ಖಂಡಿತ ಅಲ್ಲ. ಸಂಜೆಯ ಹೊಸ ಹಾಡುಗಳ ಜೊತೆಗೆ ಒಂದಷ್ಟು ಹಳೆಯ ಕನ್ನಡದ ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದೆರಡು ಪ್ರಶ್ನೆಗಳಿದೆ. ನೋಡೋಣ ಯಾರ್ಯಾರು ಯಾವ್ಯಾವ ರೀತಿ ಉತ್ತರವನ್ನು ಕೊಡ್ತಾರೆ ಅಂತ ಕೂಡ ನಾವು ಟ್ರೈ ಮಾಡಬಹುದು. ನಿಮಗೇನಾದರೂ ನಾವು ಕೇಳುವಂಥ ಪ್ರಶ್ನೆಗೆ ಉತ್ತರ ಗೊತ್ತಾದರೆ ನಿಮ್ಮ ಹೆಸರು, ನಿಮ್ಮ ಊರಿನ ಜೊತೆಗೆ ನಮ್ಮ ಪ್ರಶ್ನೆಯ ಉತ್ತರವನ್ನು ಮಾತ್ರ ಕಳಿಸ್ಕೊಡಿ. ಜಾಸ್ತಿ ಡೀಟೇಲ್ಸ್ ಏನು ಬೇಡ. ನೀವು ನಮಗೆ ಸಂದೇಶ ಕಳಿಸ್ಕೊಡ್ಬೇಕು ಅಂದರೆ 9483091029 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಹರಿದು ಬರಲಿ. ನಾವು ಕೇಳುವಂಥ ಸರಳವಾದ ಸುಂದರವಾದ ಪ್ರಶ್ನೆಗೆ ನಿಮಗೇನಾದರೂ ಉತ್ತರ ಗೊತ್ತಾದರೆ ಖಂಡಿತವಾಗ್ಲೂ ಕಳಿಸ್ಕೊಡಿ ಅಂತ ಹೇಳ್ತಾ ಚಂದದ ಹಾಡೊಂದು ಕೇಳಿ ಬರ್ತಾ ಇದೆ. ವಿಕ್ಟ್ರಿ ಚಿತ್ರದ ಹಾಡು, ಸೋನು ನಿಗಮ್ ಹಾಗೂ ಅನುರಾಧ ಭಟ್ ಅವರು ಹಾಡಿದ್ದಾರೆ. ಜಯಂತ್ ಕಾಯ್ಕಿಣಿಯವರ ರಚನೆ, ಅರ್ಜುನ್ ಚೆನ್ನಿ ಅವರ ಸಂಗೀತ.

ಸೇಫ್ ಡ್ರೈವ್ ಗಾನ ಭಜನಾ ಕಾರ್ಯಕ್ರಮ ಆರಂಭ ಆಗಿದೆ. ಹಾಡನ್ನ ಕೂಡ ಕೇಳ್ತಾ ಇದ್ದೇವೆ. ಹಾಡಿನ ಮಧ್ಯದಲ್ಲಿ ಒಂದೆರಡು ಪ್ರಶ್ನೆಗಳಿರುತ್ತೆ, ಸಾಧ್ಯ ಆದ್ರೆ ಉತ್ತರ ಕೊಡೋರು ಉತ್ತರಿಸಬಹುದು. ಎಸ್, ನಮ್ಮ ಮುಂದಿನ ಹಾಡು ವರದ ನಾಯಕ ಚಿತ್ರದ ಗೀತೆ, ವಿಜಯ್ ಮತ್ತೆ ಪ್ರಿಯಾ ಹಿಮೇಶ್ ಅವರ ಧ್ವನಿಯಲ್ಲಿದೆ. ಎಪಿ ಅರ್ಜುನ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ ಇದೆ. ಹಾಗೆ ಈ ಹಾಡನ್ನ ಕೇಳುವ ಮುನ್ನ ನಮ್ಮ ಪ್ರಶ್ನೆ ಕೂಡ ಬರ್ತಾ ಇದೆ. ಕನ್ನಡದ ಹಿರಿಯ, ಅತ್ಯಂತ ಹಿರಿಯ ನಟ, ನಿರ್ದೇಶಕ, ನಿರ್ಮಾಪಕ, ಹೌದು ತುಂಬ ಹಿರಿಯರು, ಪ್ರತಿಭಾವಂತರು, ಆಲ್ರೌಂಡರ್ ಅಂತಾನೆ ಹೇಳಬಹುದು.

ಏನಾಗಿತ್ತು. ಹಾಗೆ ಈ ಕನ್ನಡದ ನಟ, ನಿರ್ದೇಶಕ, ನಿರ್ಮಾಪಕರು, ಪ್ರತಿಭಾವಂತರು, ಆಲ್ರೌಂಡರ್ ಯಾರು ಅನ್ನೋದು ನಿಮಗೆ ಗೊತ್ತಾದರೆ ನೀವು ನಮಗೆ ಸಂದೇಶವನ್ನು ಕಳಿಸ್ಕೊಡಿ. ಅಲ್ಲಿವರೆಗೂ ಚಂದದ ಹಾಡುಗಳಂತೂ ಪ್ರಸಾರ ಆಗ್ತಾ ಇರುತ್ತೆ.

ಮಾಯಾ ಮಾಯಾ ಅನ್ನುವ ಈ ಹಾಡನ್ನ ನೀವು ಕೇಳಿದ್ರಲ್ಲ, ಇದು ಶತ್ರು ಅನ್ನುವ ಸಿನಿಮಾದ ಹಾಡು. ನಂದಿತಾ ಮತ್ತು ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿತ್ತು. ಕೆ ರಾಮನಾರಾಯಣ್ ಅವರ ಸಾಹಿತ್ಯ, ಸುನೀತ್ ಶೆಟ್ಟಿ ಸಂಗೀತ ಸಂಯೋಜನೆಯನ್ನು ಮಾಡಿದರು. ನಮ್ಮ ಪ್ರಶ್ನೆಗಳಿಗೆ ಉತ್ತರಗಳು ಬಂದಿದೆ, ಆದರೆ ಸರಿ ಉತ್ತರಗಳು ಬಂದಿದೆಯಾ ಅಂತ ಚೆಕ್ ಮಾಡಿದ್ರೆ ಯಾಕೋ ಸರಿ ಉತ್ತರ ಯಾರೂ ಕಳಿಸ್ಕೊಟ್ಟಂಗೆ ಕಾಣ್ತಾ ಇಲ್ಲ. ನಾನೇನು ಕೇಳಿದ್ದೆ ಅಂದರೆ, ಹಿರಿಯರು, ಕನ್ನಡದ ನಟ, ನಿರ್ದೇಶಕ, ನಿರ್ಮಾಪಕ, ಬಹಳ ಪ್ರತಿಭಾವಂತರು, ಆಲ್ರೌಂಡರ್ ಅಂತಲೇ ಹೇಳಬಹುದು. ಇವರ ಪತ್ನಿಯ ಹೆಸರು ಮತ್ತು ದಕ್ಷಿಣ ಭಾರತದ ಪ್ರಸಿದ್ಧ ತಾರೆಯೊಬ್ಬರ ಹೆಸರು ಎರಡೂ ಒಂದೇ ಆಗಿತ್ತು. ಯಾರು ಈ ನಟ ನಿರ್ದೇಶಕರು ಮತ್ತು ಆ ತಾರೆ ಯಾರು, ದಕ್ಷಿಣ ಭಾರತದ ನಟಿ ಯಾರು ಹೇಳಿ ಅಂತ ನಾನು ಕೇಳಿದ್ದೆ. ಉತ್ತರವನ್ನು ನಾನೇ ಹೇಳ್ಬಿಡೋದು ಸೂಕ್ತ ಅಂತ ಕಾಣುತ್ತೆ, ಯಾಕಂದರೆ ಬೇರೆ ಬೇರೆಯವರೆಲ್ಲ ಬೇರೆ ಬೇರೆ ಉತ್ತರಗಳನ್ನು ಕಳಿಸ್ಕೊಟ್ಟಿದ್ದಾರೆ. ದಕ್ಷಿಣ ಭಾರತದ ಪ್ರಸಿದ್ಧ ತಾರೆ ಬಿ ಸರೋಜಾದೇವಿಯವರು, ಹಾಗೆ ಕನ್ನಡದ ನಟ, ನಿರ್ದೇಶಕ, ಆಲ್ರೌಂಡರ್ ಆಗಿದ್ದವರು ಹುಣಸೂರು ಕೃಷ್ಣಮೂರ್ತಿಗಳು. ಹುಣಸೂರು ಕೃಷ್ಣಮೂರ್ತಿಗಳಿಗೆ ಒಂದು ಕಡೆಯಲ್ಲಿ ಅಂದರೆ ಒಂದು ಸಂದರ್ಶನದಲ್ಲಿ ಒಂದು ಕಡೆ ಪತ್ರಿಕೆಯಲ್ಲಿ ಬಿ ಸರೋಜಾದೇವಿಯವರು ಹೇಳ್ತಾರೆ, ಹುಣಸೂರು ಕೃಷ್ಣಮೂರ್ತಿಯವರು ನಮ್ಮ ಸಂಸ್ಕೃತಿಯನ್ನು ಬಹಳ ಅಚ್ಚುಕಟ್ಟಾಗಿ ತಿಳ್ಕೊಂಡಿದ್ದಂಥ ಹಿರಿಯರು. ಸಿನಿಮಾ ಕಲಾವಿದರು ಅಂದ್ರೇ ಅವ್ರಿಗೊಂಥರ

ಹೆಮ್ಮೆ. ಬಬ್ರುವಾಹನ ಮತ್ತು ಗುರು ಸಾರ್ವಭೌಮ ಶ್ರೀ ರಾಘವೇಂದ್ರ ಮಹಿಮೆ ಸಿನಿಮಾದಲ್ಲಿ ಅವರು ನಿರ್ದೇಶನ ಮಾಡಿದ ಸಿನಿಮಾದಲ್ಲಿ ನಾನು ನಟಿಸಿದ್ದೆ. ಅದಕ್ಕಿಂತ ಮೊದಲು ಸುಮಾರು 20 ವರ್ಷಗಳಿಂದನೂ ಕೂಡ ನನಗೆ ಅವ್ರ ಗೊತ್ತು. ನಾನು ಅಭಿನಯಿಸಿದ ಸಿನಿಮಾಗಳ ಸೆಟ್ಗೆ ಅವರು ಒಂದೊಂದ್ಸಲ ಬರ್ತಾಯಿದ್ರು. ನನ್ನನ್ನು ತುಂಬ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತಾ ಇದ್ರು. ನಾವು ಅವ್ರ ಜೊತೆಗೆ ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡ್ತಾ ಇದ್ವಿ. ನನ್ನನ್ನು ಮಗಳ ಹಾಗೆ ಕಾಣ್ತಾ ಇದ್ರು ಅವರು. ಅವರು ತುಂಬ ಹಾಸ್ಯ ಪ್ರಿಯರು. ಅವರ ಶ್ರೀಮತಿಯವರ ಹೆಸರು ಸರೋಜಾ ಅಂತ, ಹಾಗಾಗಿ ಸೆಟ್ನಲ್ಲಿ ಬಾಯಿ ತುಂಬ ಸರೋಜಾ ಸರೋಜಾ ಅಂತ ಕರಿತೀನಿ ಅಂತ ಚುಡಾಯಿಸ್ತಾ ಇದ್ರು. ಅಷ್ಟು ಹಾಸ್ಯ ಪ್ರಿಯರು ಅವರು. ಅವರು ಯಾವಾಗಲೂ ನನ್ನನ್ನು ಹೊಗಳ್ತಾ ಇದ್ರು. ಅಷ್ಟು ದೊಡ್ಡ ವ್ಯಕ್ತಿ ಆದರೂ ಕೂಡ ಅವ್ರಿಗೆ ಒಂದಿಷ್ಟು ಅಹಂಕಾರ ಇರಲಿಲ್ಲ. ತುಂಬ ವಿನಯ ಸಂಪನ್ನರು, ಯಾವುದೇ ರೀತಿಯ ಕೆಟ್ಟ ಅಭ್ಯಾಸ ಅವ್ರಿಗಿರಲಿಲ್ಲ. ಅಂತಹ ಅಪರೂಪದ ವ್ಯಕ್ತಿತ್ವ ಅವ್ರದ್ದು ಅಂತ ಹೇಳಿ ಸರೋಜಾ ದೇವಿ ಅವರು ಹೇಳ್ತಾರೆ. ಇನ್ನೂ ಅಷ್ಟೇ ಅಲ್ಲ, ಬಹಳಷ್ಟು ವಿಚಾರಗಳು ನಮಗೂ ಕೂಡ ಗೊತ್ತು ಹುಣಸೂರು ಕೃಷ್ಣಮೂರ್ತಿಯವ್ರ ಬಗ್ಗೆ. ಹುಣಸೂರು ಕೃಷ್ಣಮೂರ್ತಿಯವರು ಹೆಚ್ಚಾಗಿ ವಿದ್ಯೆಯನ್ನು ಪಡ್ಕೊಳ್ಳದೇ ಇದ್ದರೂ ಕೂಡ ಅಪಾರವಾಗಿ ಬದುಕನ್ನು ತಿಳ್ಕೊಂಡಿದ್ರು. ವಿದ್ವತ್ತು ತುಂಬಿದ ವ್ಯಕ್ತಿಯಾಗಿದ್ದರು ಅವರು. ಅವ್ರಿಗೆ ಏನಾದರೂ ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಹೇಳಿದ್ರೆ ಬಹಳ ಬೇಗ ತಮ್ಮ ಒಂದು ಕಲ್ಪನಾ ಶಕ್ತಿಯಿಂದ ಲೇಖನಿಯಿಂದ ಸಿನಿಮಾಕ್ಕೆ ಒಂದು ಪ್ರಾಣವನ್ನು ತುಂಬ್ತಾ ಇದ್ರು. ಅದು ಕಥೆ, ಚಿತ್ರಕಥೆ, ನಿರೂಪಣೆ, ಇಂತಹ ಬಹಳಷ್ಟು ವಿಷಯಗಳಲ್ಲಿ ಬಹಳಷ್ಟು ವಿಷಯಗಳನ್ನು ತಮ್ಮ ಶಿಷ್ಯಂದರಿಗೆ ಕೂಡ ತಿಳಿಸ್ಕೊಡ್ತಾ ಇದ್ರು. ಅಹಂಕಾರ ಏನು ಇಲ್ಲದೇ ಇದ್ರೂ ಕೂಡ ಬಹಳಷ್ಟು ಸ್ವಾಭಿಮಾನಿ. ತಮ್ಮ ಸ್ವಾಭಿಮಾನಕ್ಕೆ ಎಲ್ಲಾದರೂ ಪೆಟ್ಟು ಬೀಳುತ್ತೆ ಅಂತ ಗೊತ್ತಾದರೆ ಎಷ್ಟು ಹಣ ಕೊಟ್ಟರೂ ಕೂಡ ಅವರ ಒಂದು ಆಹ್ವಾನವನ್ನು ಅವರು ನಿರಾಕರಿಸ್ತಾ ಇದ್ರು. ಆದರೆ ಯಾವತ್ತೂ ಕೂಡ ಕಠಿಣವಾಗಿ ವರ್ತಿಸ್ತಾ ಇರಲಿಲ್ಲ. ವಿನಯವನ್ನು ಅವರು ಯಾವತ್ತೂ ದೈನ್ಯವನ್ನಾಗಿ ಪರಿವರ್ತಿಸ್ತಾ ಇರಲಿಲ್ಲ. ಅಭಿಮಾನ ಯಾವತ್ತೂ ಅವರಲ್ಲಿ ಅಹಂಕಾರವಾಗಿ ಮಾರ್ಪಡಲಿಲ್ಲ ಅಂತಲೇ ಹೇಳ್ತಾ ಇದ್ರು ಅವರನ್ನು ಹತ್ತಿರದಿಂದ ಬಲ್ಲವರು. ಸೇಫ್ ಟ್ರೈ ಗಾನ ಭಜನ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನು ಕೇಳಿ. ಪರಾರಿ ಚಿತ್ರದ ಹಾಡು ಅನುರಾಧ ಭಟ್ ಹಾಗೂ ಅನೂಪ್ ಸೀಲಿನವರ ಧ್ವನಿ. ಕವಿರಾಜ್ ಅವರ ಸಾಹಿತ್ಯ, ಅನೂಪ್ ಸೀಲಿನವರೇ ಸಂಗೀತ ಸಂಯೋಜನೆ ಮಾಡಿದ್ದಾರೆ.

ಈ ಹಿಂದೆ ಕೇಳಿದಂತ ಪ್ರಶ್ನೆಗಳಿಗೆ ಯಾರ್ಯಾರು ಏನೇನು ಉತ್ತರ ಕೊಟ್ಟಿದ್ರು ಅಂತ ನಾವು ನೋಡ್ತಾ ಹೋಗೋಣ. ಬಿ ಆರ್ ಪಂತುಲು ಅಂತ ರಮೇಶ್ ಅವರು ಭವಾನಿ ನಗರದಿಂದ ಹೇಳಿದ್ದಾರೆ. ವಿಜಯಕುಮಾರ್ ಮುಳೆ ಶಿರಾಳಕೊಪ್ಪದಿಂದ, ಆರ್ ನಾಗೇಂದ್ರ ರಾವ್ ಅವರು ಇರಬಹುದಾ ಅಂತ ಕೇಳಿದ್ರೆ, ಮತ್ತೊಬ್ಬರು ಯಾರು ರಾಜ್ಕುಮಾರ್ ಪಾರ್ವತಮ್ಮ ಅಂತ ಕೂಡ ಹೇಳಿದರೆ, ಷಡಕ್ಷರಪ್ಪ ಅವರು ಉಪನ್ಯಾಸಕರ ಚಿತ್ರದುರ್ಗದಿಂದ. ನಾಗೇಂದ್ರ ರಾವ್ ಅಥವಾ ಸುಬ್ಬಯ್ಯ ನಾಯ್ಡು ಅವರು ಇರಬಹುದಾ ಅಂತ ಉಮೇಶ್ ಅವರು ಹೇಳ್ತಾರೆ. ನರಗುಂದದ ಮಾರುತಿ ನಲ್ವಡೆ ಅವರು ಕೂಡ ಬಿ ಆರ್ ಪಂತಲು ಅಂತ ಹೇಳಿದರು. ರಾಜು ಸುಬ್ಬಯ್ಯ ನೆಲಮಂಗ್ಲ ಹೊನ್ನಪ್ಪ ಭಾಗವತರ ಅಂತ ಹೇಳ್ತಾರೆ. ಹೆಚ್ಚು ಜನ ಆರ್ ನಾಗೇಂದ್ರ ರಾವ್ ಮತ್ತು ಬಿ ಆರ್ ಪಂತಲು ಅಂತ ಹೇಳಿದಿರಾ. ಈಗ ಇನ್ನೊಂದು ಅವಕಾಶ ನಿಮಗೆ, ಬೇರೊಂದು ಪ್ರಶ್ನೆ, ಇದಂತೂ ಬಹಳ ಸುಲಭ ಇದೆ, ಇದಕ್ಕೆ ನೀವೆಲ್ಲರೂ ಕೂಡ ಉತ್ತರ ಕೊಡಬಹುದು. ಜಸ್ಟ್ ಇದೊಂದು ಹಾಡನ್ನು ಕಂಡುಹಿಡಿಬೇಕಷ್ಟೇನೇ, ಹಾಡು ಯಾವುದು ಅಂತ ನೀವು ಕಂಡುಹಿಡೀರಿ. ದೇವರು ಕಲೆಗಾರ, ಹೌದು ದೇವರು ಕಲೆಗಾರ, ಈ ಮನುಷ್ಯನನ್ನು ರೂಪಿಸಿ ಪುಟ್ಟ ಹೃದಯವನ್ನಿಟ್ಟು ಜೀವ ತುಂಬಿದ್ದಾನೆ. ಸುಖ ದುಃಖ ನೋವು ನಲಿವು ಪ್ರೀತಿ ದ್ವೇಷ ಅಂತ ಹಲವು ಬಣ್ಣಗಳನ್ನು ಕೊಟ್ಟಿದ್ದಾನೆ. ಮಾನವ ಜನ್ಮವೇ ದೊಡ್ಡದು, ಈ ಮಾನವ ಜನ್ಮದಲ್ಲಿ ನಗು ಇನ್ನೂ ದೊಡ್ಡದು ಅಂತ ಬದುಕಿನ ರಹಸ್ಯವನ್ನು ಹೇಳುವಂಥ ಹಾಡಿದು. ದೇವರು ಕಲೆಗಾರ, ಮನುಷ್ಯನನ್ನು ರೂಪಿಸಿ ಪುಟ್ಟ ಹೃದಯವನ್ನಿಟ್ಟು ಜೀವ ತುಂಬಿದ್ದಾನೆ. ಸುಖ ದುಃಖ ನೋವು ನಲಿವು ಪ್ರೀತಿ ದ್ವೇಷ ಅಂತ ಹಲವು ಬಣ್ಣಗಳನ್ನು ಕೊಟ್ಟಿದ್ದಾನೆ. ಮಾನವ ಜನ್ಮ ದೊಡ್ಡದು, ಈ ಮಾನವ ಜನ್ಮದಲ್ಲಿ ನಗು ಇನ್ನೂ ದೊಡ್ಡದು ಅಂತ ಬದುಕಿನ ಬಹಳಷ್ಟು ರಹಸ್ಯಗಳನ್ನು ಹೇಳುವಂಥ ಒಂದು ಹಾಡು. ನಿಮಗೊಂದು ಸುಳಿವಿದೆ, ಇದರಲ್ಲಿ ಕನ್ನಡ ಚಿತ್ರರಂಗದ ದಿಕ್ಕನ್ನು ಬದಲಾಯಿಸಿದ, ಕನ್ನಡ ಚಿತ್ರರಂಗಕ್ಕೆ ಪ್ರಬುದ್ಧತೆಯನ್ನು ತಂದುಕೊಟ್ಟಂಥ ಸಿನಿಮಾದ ಹಾಡು ಇದು. ಯಾವುದು ಅಂತ ಗೊತ್ತಾದರೆ ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತಲ್ಲ, 9483091019. ಸಾಕಷ್ಟು ಉತ್ತರಗಳು ಬರ್ತಾ ಇದೆ, ಸ್ವಲ್ಪ ಯೋಚನೆ ಮಾಡಿ ನಾನು ಹೇಳಿದಂಥ ಸಾಲುಗಳನ್ನು ನೆನಪಿಟ್ಕೊಂಡು ನಿಮ್ಮ ಉತ್ತರವನ್ನು ಕಳಿಸ್ಕೊಡಿ. ಬಂತು ಒಂದೆರಡು ಸರಿಯಾದಂಥ ಉತ್ತರಗಳು, ಎಸ್ ಬರಲಿ ಮತ್ತಷ್ಟು ಉತ್ತರಗಳು. ಮೈನಾ ಚಿತ್ರದ ಹಾಡು, ಕವಿರಾಜ್ ಅವರ ರಚನೆ, ಜೆಸ್ಸಿ ಗಿಫ್ಟ್ ಅವರ ಸಂಗೀತ, ಸೋನು ನಿಗಮ್ ಅವರ ಧ್ವನಿ. ದೇವರು ಕಲೆಗಾರ, ಈ ಮಾನವನನ್ನು ರೂಪಿಸಿ ಪುಟ್ಟ ಹೃದಯವನ್ನು ಇಟ್ಟು ಜೀವ ತುಂಬಿದ್ದಾನೆ. ಸುಖ ದುಃಖ ನೋವು ನಲಿವು ಪ್ರೀತಿ ದ್ವೇಷ ಹಲವು ಬಣ್ಣಗಳನ್ನು ಕೊಟ್ಟಿದ್ದಾನೆ. ಮಾನವ ಜನ್ಮವೇ ದೊಡ್ಡದು, ಈ ಜನ್ಮದಲ್ಲಿ ನಗು ಇನ್ನೂ ದೊಡ್ಡದು ಅಂತ ಬದುಕಿನ ರಹಸ್ಯವನ್ನು ಹೇಳುವ ಹಾಡು. ಸುಳಿವು ಏನು ಅಂತ ಹೇಳಿದ್ರೆ, ಕನ್ನಡ ಚಿತ್ರರಂಗದ ದಿಕ್ಕನ್ನು ಬದಲಾಯಿಸಿದ ಸಿನಿಮಾ ಇದು, ಕನ್ನಡ ಚಿತ್ರರಂಗದ ಪ್ರಬುದ್ಧತೆಯನ್ನು ತಂದುಕೊಟ್ಟಂಥ ಸಿನಿಮಾದ ಹಾಡು.

0: ಏನಮ್ಮ ಸುಮತಿ, ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ.
1: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದೀನಿ.
0: ಅಂತೂ ಗ್ಯಾರಂಟಿ ನಿನ್ನ ಉದ್ಯಮಿ ಮಾಡ್ಬಿಡ್ತು.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಹಿಂಗ್ಯಾಕ ಯವ್ವ, ನಿನ್ ಕೂಸು ಹಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
4: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
3: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
5: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
6: ನಮ್ಮ ಗಾನ ಭಜನ ಕಾರ್ಯಕ್ರಮ ಮುಂದುವರಿಯುತ್ತೆ ಪ್ರದೇಶ ಸಮಾಚಾರದ ನಂತರ. ಈಗ ಸಮಯ 6:37 ಕೇಳೋಣ ಪ್ರದೇಶ ಸಮಾಚಾರ.

ತುಂಬಾ ಜನ ಉತ್ತರವನ್ನ ಸರಿಯಾದಂತ ಉತ್ತರವನ್ನು ಕೂಡ ಕಳ್ಸಿಕೊಟ್ಟಿದ್ರೆ ಮತ್ತೆ ಬೇರೆ ಬೇರೆ ರೀತಿಯ ಉತ್ತರವನ್ನು ಕೂಡ ಕಳ್ಸಿಕೊಟ್ಟಿದ್ದೀರಿ. ನಿಮ್ಗೆ ಒಂದ್ ಸ್ವಲ್ಪ ಸಮಯ ಇದೆ, ಹಾಗಾಗಿ ದೇವರು ಕಲೆಗಾರ ಈ ಮಾನವನನ್ನ ರೂಪಿಸಿ ಪುಟ್ಟ ಹೃದಯವನ್ನಿಟ್ಟು ಜೀವ ತುಂಬಿದ್ದಾನೆ. ಸುಖ ದುಃಖ ನೋವು ನಲಿವು ಪ್ರೀತಿ ದ್ವೇಷ ಅಂತ ಹಲವು ಬಣ್ಣಗಳನ್ನು ಕೊಟ್ಟಿದ್ದಾನೆ. ಮಾನವ ಜನ್ಮ ದೊಡ್ಡದು, ಈ ಜನ್ಮದಲ್ಲಿ ನಗು ಇನ್ನೂ ದೊಡ್ಡದು ಅಂತ ಬದುಕಿನ ಒಂದಷ್ಟು ರಹಸ್ಯವನ್ನ ಹೇಳುವ ಹಾಡು ಯಾವುದು ಅನ್ನೋದು ಪ್ರಶ್ನೆಯಾಗಿತ್ತು. ಸುಳಿವೇನು ಇದಕ್ಕೆ ಅಂದ್ರೆ, ಕನ್ನಡ ಚಿತ್ರರಂಗದ ದಿಕ್ಕನ್ನೇ ಬದಲಾಯಿಸಿದ ಸಿನಿಮಾ ಇದು. ಕನ್ನಡ ಚಿತ್ರರಂಗಕ್ಕೆ ಪ್ರಬುದ್ಧತೆಯನ್ನ ತಂದಿತ್ತ ಸಿನಿಮಾದ ಹಾಡು ಇದು ಅಂತ ಹೇಳಿದ್ದೆ.

0: ಜೀವಿಗಳು ಹುಟ್ಟಿ ಬೆಳೆಯಲು ಪೋಷಕವಾದ ಪರಿಸರ ಈ ಭೂಮಿಯಲ್ಲಿ ಮಾತ್ರ ಇದೆ.
1: ಗಾಳಿ, ನೀರು, ಮಣ್ಣು, ಈ ಭೌತಿಕ ಅಂಶಗಳೆಲ್ಲ ಸೇರಿದ ಆವರಣ ಪರಿಸರ.
0: ಪಕ್ಷಿ, ಪ್ರಾಣಿ, ಉರಗ, ಜಲಚರ, ಹೀಗೆ ಮನುಷ್ಯನನ್ನು ಹೊರತುಪಡಿಸಿ ಎಲ್ಲ ಜೀವಿಗಳು ಪರಿಸರದ ನೈರ್ಮಲ್ಯವನ್ನು ಉಳಿಸಿಕೊಂಡು ಬರುತ್ತಿವೆ. ಆದರೆ ಮನುಷ್ಯ,
1: ಮನುಷ್ಯನ ಅನಾದರ, ಸ್ವಾರ್ಥಗಳೇ

ಪರಿಸರ ಮಾಲಿನ್ಯ ಪರಿಸರ ನಾಶಕ್ಕೆ ಕಾರಣ. ಪರಿಸ್ಥಿತಿ ಕೈಮೀರಿ ಹೋಗುವ ಮೊದಲೇ ನಮಗಾಗಿ ನಮ್ಮ ಮಕ್ಕಳಿಗಾಗಿ ಪರಿಸರವನ್ನು ಉಳಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ರಾಷ್ಟ್ರಪತಿ ಭವನದಲ್ಲಿ ಪದ್ಮ ಪ್ರಶಸ್ತಿ ಪ್ರದಾನ ಮಾಡಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ರಾಜ್ಯದ 8 ಸಾಧಕರ ಪೈಕಿ 3 ಪ್ರಶಸ್ತಿ ಸ್ವೀಕಾರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ಭೇಟಿ, ನಾಳೆ ಕಾಂಗ್ರೆಸ್ ಹೈಕಮಾಂಡ್ನ ಪ್ರಮುಖ ಸಭೆಯಲ್ಲಿ ಭಾಗಿ. ಅರಣ್ಯ ಭೂಮಿ ಒತ್ತುವರಿಯ ವಿಚಾರದಲ್ಲಿ ರಾಜ್ಯ ಸರ್ಕಾರ ಶೂನ್ಯ ಸಹಿಷ್ಣುತೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಬೆಳಗಾವಿ ಪಾಲಿಕೆಯಲ್ಲಿ ಕರ್ನಾಟಕ ಪರ ಗೊತ್ತುವಳಿಗೆ ಆಗ್ರಹ, ನಾಳೆ ಕನ್ನಡ ಪರ ಸಂಘಟನೆಗಳಿಂದ ಪ್ರತಿಭಟನೆ. ಬೆಂಗಳೂರು ನಗರದಲ್ಲಿ ಮುಂದಿನ ಕೆಲ ದಿನಗಳ ಕಾಲ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆಯಿಂದ ಯೆಲ್ಲೋ ಅಲರ್ಟ್ ಘೋಷಣೆ. ರಾಷ್ಟ್ರಪತಿ ಭವನದಲ್ಲಿ ಇಂದು ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026 ಪದ್ಮ ಪ್ರಶಸ್ತಿಗಳನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು. 2 ಸಾಧಕರಿಗೆ ಪದ್ಮವಿಭೂಷಣ, 6 ಸಾಧಕರಿಗೆ ಪದ್ಮಭೂಷಣ ಮತ್ತು 58 ಗಣ್ಯರಿಗೆ ಪದ್ಮಶ್ರೀ ಪ್ರಶಸ್ತಿಗಳನ್ನು ನೀಡಲಾಯಿತು. ಚಲನಚಿತ್ರ ನಟ ಧರ್ಮೇಂದ್ರ ಸಿಂಗ್ ಡಿಯೋಲ್ ಅವರಿಗೆ ಕಲಾಕ್ಷೇತ್ರದಲ್ಲಿ ನೀಡಿದ ಕೊಡುಗೆಗಾಗಿ ಮರಣೋತ್ತರವಾಗಿ ಪದ್ಮವಿಭೂಷಣ ಪ್ರಶಸ್ತಿ ನೀಡಲಾಗಿದೆ. ಅವರ ಪತ್ನಿ ಮತ್ತು ಲೋಕಸಭಾ ಸಂಸದೆ ಹೇಮಮಾಲಿನಿ ಅವರು ಪ್ರಶಸ್ತಿ ಸ್ವೀಕರಿಸಿದರು. ಪಿಟೀಲು ವಾದಕ ಡಾ ಎನ್ ರಾಜಂ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಇಂದು ನಡೆದ ಸಮಾರಂಭದಲ್ಲಿ ಕರ್ನಾಟಕದ 3 ಸಾಧಕರಿಗೆ ರಾಷ್ಟಪತಿಗಳು ಪ್ರಶಸ್ತಿ ಪ್ರದಾನ ಮಾಡಿದರು. ಕಲಾಕ್ಷೇತ್ರದಲ್ಲಿ ನೀಡಿದ ಕೊಡುಗೆಗಾಗಿ ಶತಾವಧಾನಿ ಡಾ ಆರ್ ಗಣೇಶ್ ಪದ್ಮಭೂಷಣ ಪ್ರಶಸ್ತಿ ಸ್ವೀಕರಿಸಿದರು. ಸಾಮಾಜಿಕ ಸೇವೆ ವಿಭಾಗದಲ್ಲಿ ಪುಸ್ತಕ ಮನೆ ಖ್ಯಾತಿಯ ಅಂಕೇಗೌಡ ಎಂ ಮತ್ತು ಎಸ್ಜಿ ಸುಶೀಲಮ್ಮ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಸ್ವೀಕರಿಸಿದರು. ಪದ್ಮಭೂಷಣ ವಿಭಾಗದಲ್ಲಿ ಉತ್ತರಾಖಂಡದ ಮಾಜಿ ಮುಖ್ಯಮಂತ್ರಿ ಮತ್ತು ಮಹಾರಾಷ್ಟ ರಾಜ್ಯಪಾಲ ಭಗತ್ ಸಿಂಗ್ ಕೋಶ್ಯಾರಿ ಅವರಿಗೆ ಸಾರ್ವಜನಿಕ ವ್ಯವಹಾರಗಳ ಕ್ಷೇತ್ರದಲ್ಲಿನ ಸೇವೆಗಾಗಿ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು. ಕೈಗಾರಿಕೋದ್ಯಮಿ ಉದಯ್ ಸುರೇಶ್ ಕುಮಾರ್ ಕೋಟಕ್ ವ್ಯಾಪಾರ ಮತ್ತು ಕೈಗಾರಿಕೆಗಳಿಗೆ ನೀಡಿದ ಕೊಡುಗೆಗಾಗಿ ಪದ್ಮಭೂಷಣ ಪ್ರಶಸ್ತಿ ಪಡೆದರು. ಡಾ ಕಲ್ಲಿಪಟ್ಟಿ ರಾಮಸ್ವಾಮಿ ಪಲ್ಲೈಸ್ವಾಮಿ ವೈದ್ಯಕೀಯ ಕ್ಷೇತ್ರಕ್ಕೆ ನೀಡಿದ ಅತ್ಯುತ್ತಮ ಕೊಡುಗೆಗಾಗಿ ಪದ್ಮಭೂಷಣ ಪ್ರಶಸ್ತಿ ಪಡೆದರು. ಇದೇ ವೇಳೆ ಕನ್ನಡಿಗರಾದ ಅಂಕೇಗೌಡರು ಎಸ್ಜಿ ಸುಶೀಲಮ್ಮ ಅವರ ಜೊತೆಗೆ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಹರ್ಮನ್ಪ್ರೀತ್ ಕೌರ್ ಸೇರಿದಂತೆ ಒಟ್ಟು 58 ಗಣ್ಯರು ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದರು. ಸಮಾರಂಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವ ಅಮಿತ್ ಶಾ, ಸಚಿವರಾದ ಗಜೇಂದ್ರ ಸಿಂಗ್ ಶೇಖಾವತ್, ಎಚ್ಡಿ ಕುಮಾರಸ್ವಾಮಿ ಸೇರಿದಂತೆ ಅನೇಕ ಸಚಿವರು ಉಪಸ್ಥಿತರಿದ್ದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನವದೆಹಲಿಯಲ್ಲಿ ನಾಳೆ ಕಾಂಗ್ರೆಸ್ ಹೈಕಮಾಂಡ್ ಕರೆದಿರುವ ಪ್ರಮುಖ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರು ತಮ್ಮನ್ನು ಸಭೆಗೆ ಆಹ್ವಾನಿಸಿದ್ದು ಸಭೆಯ ನಿಖರವಾದ ವಿಷಯದ ಬಗ್ಗೆ ತಮಗೆ ಮಾಹಿತಿ ಇಲ್ಲ ಎಂದು ತಿಳಿಸಿದ್ದಾರೆ. ನಾಯಕತ್ವ ಬದಲಾವಣೆಯ ಕುರಿತಾದ ಊಹಾಪೋಹಗಳು ರಾಜಕೀಯದಲ್ಲಿ ಸಹಜ ಎಂದು ಇದೇ ವೇಳೆ ತಿಳಿಸಿದ್ದಾರೆ. ಸಭೆಯಲ್ಲಿ ಭಾಗವಹಿಸಲು ಮುಖ್ಯಮಂತ್ರಿಗಳು ಹಿರಿಯ ಸಚಿವರೊಂದಿಗೆ ಇಂದು ಸಂಜೆಯೇ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಮತ್ತೊಂದೆಡೆ ಹೈಕಮಾಂಡ್ ಸೂಚಿಸಿದರೆ ತಾವು ಸಹ ದೆಹಲಿಗೆ ಭೇಟಿ ನೀಡುವುದಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮುಂಬರುವ 2028 ಚುನಾವಣೆಯಲ್ಲೂ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವೇ ಮರಳಿ ಅಧಿಕಾರಕ್ಕೆ ಬರಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಮೂಲಗಳ ಪ್ರಕಾರ ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಹಿರಿಯ ನಾಯಕ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಹಿರಿಯ ನಾಯಕರ ಸಭೆ ನಡೆಯಲಿದ್ದು ರಾಜ್ಯದ ಸಚಿವ ಸಂಪುಟ ವಿಸ್ತರಣೆ ಹಾಗೂ ಮುಂಬರುವ ರಾಜಕೀಯ ಬೆಳವಣಿಗೆಗಳ ಕುರಿತು ಚರ್ಚೆಗಳು ನಡೆಯುವ ನಿರೀಕ್ಷೆ ಇದೆ. ಅರಣ್ಯ ಭೂಮಿ ಒತ್ತುವರಿಯ ವಿಚಾರದಲ್ಲಿ ರಾಜ್ಯ ಸರ್ಕಾರ ಶೂನ್ಯ ಸಹಿಷ್ಣುತೆ ತಳೆದಿದ್ದು ಹೊಸ ಒತ್ತುವರಿಗೆ ಅವಕಾಶ ನೀಡಬಾರದು ಮತ್ತು 2015 ನಂತರದ ಎಲ್ಲ ಒತ್ತುವರಿ ತೆರವು ಮಾಡಬೇಕು ಎಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಉಡುಪಿಯಲ್ಲಿಂದು ಅರಣ್ಯ ಮತ್ತು ಪರಿಸರ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಈ ಸೂಚನೆ ನೀಡಿರುವ ಸಚಿವರು, 2015 ಮೊದಲು ರಾಜ್ಯದಲ್ಲಿ ಒಟ್ಟು 2,00,000 ಎಕರೆ ಅರಣ್ಯ ಭೂಮಿ ಒತ್ತುವರಿ ಆಗಿರುವುದಾಗಿ ಪ್ರಮಾಣ ಪತ್ರ ಸಲ್ಲಿಸಲಾಗಿದೆ. ಇದರಲ್ಲಿ ಜೀವನೋಪಾಯಕ್ಕಾಗಿ ಒತ್ತುವರಿ ಮಾಡಿರುವ, ಅಂದರೆ ಪಟ್ಟಭೂಮಿ ಸೇರಿ 3 ಎಕರೆಗಿಂತ ಕಡಿಮೆ ಒತ್ತುವರಿ ಮಾಡಿರುವ ಕುಟುಂಬಗಳಿಗೆ ಸರ್ಕಾರ ಪರ್ಯಾಯ ವ್ಯವಸ್ಥೆ ಮಾಡುವವರೆಗೆ ತೆರವು ಮಾಡದಂತೆ

0: ನಿರ್ಣಯಿಸಿದೆ. 3 ಎಕರೆಗಿಂತ ಹೆಚ್ಚಿನ ಒತ್ತುವರಿಯನ್ನು ತೆರವು ಮಾಡಲು ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮತದಾರರ ಪಟ್ಟಿಯಿಂದ ಅರ್ಹರ ಹೆಸರುಗಳು ಕೈಬಿಟ್ಟು ಹೋಗದಂತೆ ಜಾಗ್ರತೆ ವಹಿಸಲು ಬಿಎಲ್ಒಗಳು ನೀಡುವ ಎನ್ಯುಮರೇಷನ್ ಫಾರಂಗಳನ್ನು ಬಳಸಿ ಪಿಎಲ್ಎಗಳಿಗೆ ಸೂಕ್ತ ತರಬೇತಿ ನೀಡುವ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ದೇವನಹಳ್ಳಿಯಲ್ಲಿಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವ ಡಿಕೆ ಶಿವಕುಮಾರ್, ಸಾರ್ವಜನಿಕ ಕಲ್ಯಾಣದ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾಗಿರುವ ಎಸ್ಐಆರ್ ಯೋಜನೆ ಕುರಿತು ಸಾರ್ವಜನಿಕರು ಹಾಗೂ ಕಾರ್ಯಕರ್ತರಲ್ಲಿ ಜಾಗೃತಿ ಮೂಡಿಸಲು ಪಕ್ಷದ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದರು. ಇದಕ್ಕೂ ಮುನ್ನ ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅರ್ಹ ಫಲಾನುಭವಿಗಳ ದಾಖಲೆಗಳನ್ನು ಮರು ಪರಿಶೀಲಿಸಲಾಗುತ್ತಿದೆ ಎಂದು ತಿಳಿಸಿದರು. ಮೃತಪಟ್ಟವರ ಹೆಸರಿನಲ್ಲಿ ಹಣ ವರ್ಗಾವಣೆಯಾಗುತ್ತಿರುವುದು ಸೇರಿದಂತೆ ಸುಮಾರು 100 ಕೋಟಿಯಷ್ಟು ಹಣ ದುರುಪಯೋಗವಾಗುತ್ತಿರುವುದು ಬೆಳಕಿಗೆ ಬಂದ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಯೋಜನೆಗಳು ನಿಜವಾದ ಫಲಾನುಭವಿಗಳಿಗೆ ತಲುಪುತ್ತಿರುವುದನ್ನು ಖಚಿತಪಡಿಸಿಕೊಳ್ಳಲು ಪ್ರತಿ ತಾಲೂಕಿನಲ್ಲೂ ಪರಿಶೀಲನೆ ನಡೆಸಲಾಗುತ್ತಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕರ್ನಾಟಕ ಪರವಾದ ಗೊತ್ತುವಳಿಯನ್ನು ಅಂಗೀಕರಿಸಬೇಕು ಎಂದು ಆಗ್ರಹಿಸಿ ವಿವಿಧ ಕನ್ನಡ ಪರ ಸಂಘಟನೆಗಳು ನಾಳೆ ಪಾಲಿಕೆ ಕಚೇರಿಗೆ ಮುತ್ತಿಗೆ ಹಾಕುವ ಮೂಲಕ ಪ್ರತಿಭಟಿಸಲು ನಿರ್ಧರಿಸಿವೆ. 20ಕ್ಕೂ ಹೆಚ್ಚು ಸಂಘಟನೆಗಳು ಜಂಟಿಯಾಗಿ ಈ ಹೋರಾಟ ಹಮ್ಮಿಕೊಂಡಿದ್ದು, ಹಿರಿಯ ಮುಖಂಡರಾದ ವಾಟಾಳ್ ನಾಗರಾಜ್, ಸಾರಾ ಗೋವಿಂದು ಹಾಗೂ ಕೆಆರ್ ಕುಮಾರ್ ನೇತೃತ್ವ ವಹಿಸಲಿದ್ದಾರೆ. ಪ್ರತಿಭಟನೆಗೂ ಮುನ್ನ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿರುವ ಹಲ್ಮಿಡಿ ಶಾಸನದ ಪ್ರತಿಕೃತಿಗೆ ಪವಿತ್ರ ನದಿಗಳ ಜಲ ಹಾಗೂ ಕ್ಷೀರಾಭಿಷೇಕ ನೆರವೇರಿಸಲಾಗುವುದು. ಬೆಳಗಾವಿಯು ಕರ್ನಾಟಕದ ಅವಿಭಾಜ್ಯ ಅಂಗವಾಗಿದ್ದು, ಗಡಿ ವಿವಾದಕ್ಕೆ ಮಹಾಜನ್ ಆಯೋಗದ ವರದಿಯೇ ಅಂತಿಮ ಎಂಬ ಗೊತ್ತುವಳಿಯನ್ನು ಪಾಲಿಕೆ ತಕ್ಷಣವೇ ಅಂಗೀಕರಿಸಬೇಕು ಎಂದು ಕನ್ನಡ ಸೇನೆ ಕರ್ನಾಟಕದ ರಾಜ್ಯಾಧ್ಯಕ್ಷ ಕೆಆರ್ ಕುಮಾರ್ ಒತ್ತಾಯಿಸಿದ್ದಾರೆ. ಸದೃಢ ಹಾಗೂ ಸ್ವಾಸ್ಥ ಸಮಾಜ ನಿರ್ಮಿಸಲು ಗುಣಮಟ್ಟದ ಶಿಕ್ಷಣ ಮತ್ತು ಆರೋಗ್ಯ ಅತ್ಯಗತ್ಯ ಎಂದು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಎಚ್ಪಿ ಸಂದೇಶ್ ಹೇಳಿದ್ದಾರೆ. ಚಿಕ್ಕಮಗಳೂರು ನಗರದಲ್ಲಿ ಇಂದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ನಡೆದ ವಸತಿ ಶಾಲೆ ಮತ್ತು ಕಾಲೇಜುಗಳ ಪ್ರಾಂಶುಪಾಲರ ಆಡಳಿತ ಮತ್ತು ಶೈಕ್ಷಣಿಕ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ದೇಶದ ಅಭಿವೃದ್ದಿ ಹಾಗೂ ಪ್ರಗತಿಯ ನಿಜವಾದ ಅಳತೆಗೋಲು ಶಿಕ್ಷಣ. ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಅಕ್ಷರ, ಅನ್ನ ಮತ್ತು ಜ್ಞಾನದ ದಾಸೋಹ ನೀಡುವಲ್ಲಿ ಪ್ರಾಂಶುಪಾಲರ ಪಾತ್ರ ಬಹುಮುಖ್ಯವಾಗಿದೆ. ಪ್ರಸ್ತುತ ವಸತಿ ಶಾಲೆಗಳು ರಾಜ್ಯಮಟ್ಟದಲ್ಲಿ ಶೇಕಡಾ 99.57% ಅತ್ಯುತ್ತಮ ಫಲಿತಾಂಶ ಮಾಡಿರುವುದು ಹೆಮ್ಮೆಯ ವಿಚಾರ. ಈ ಸಾಧನೆಯ ಸಂಪೂರ್ಣ ಕೀರ್ತಿ ರಾಜ್ಯದ ಎಲ್ಲ ಪ್ರಾಂಶುಪಾಲರಿಗೆ ಸಲ್ಲಬೇಕು ಎಂದರು. ದೇಶಾದ್ಯಂತ ಒಟ್ಟು 500 ಕಡೆಗಳಲ್ಲಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನವನ್ನು ನಡೆಸಲಾಗುವುದು ಎಂದು ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ ತಿಳಿಸಿದ್ದಾರೆ. ಮೈಸೂರಿನ ಹೊರವಲಯದ ಪ್ರಜಾಪಿತ ಬ್ರಹ್ಮಕುಮಾರಿ ಆಶ್ರಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪ್ರಶಿಕ್ಷಣಾರ್ಥಿ ಅಭಿಯಾನಕ್ಕೆ ಚಾಲನೆ ನೀಡಿದರು. ಮುಖ್ಯಮಂತ್ರಿಗಳ ಸಲಹೆ ಮೇರೆಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಓರ್ವ ಸಚಿವರಿಗೆ ಖಾತೆ ಮರುಹಂಚಿಕೆ ಮಾಡಿ ಅಧಿಸೂಚನೆ ಹೊರಡಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯಾದ್ಯಂತ 1-2 ಕಡೆಗಳಲ್ಲಿ ಮಳೆಯಾಗಿದೆ. ಪ್ರಮುಖ ಚಾಮರಾಜನಗರದಲ್ಲಿ 5, ಮಂಡ್ಯದ ಕೃಷ್ಣರಾಜಸಾಗರದಲ್ಲಿ 2 ಸೆಂಟಿಮೀಟರ್ ಮಳೆಯಾಗಿದೆ. ಬೀದರ್ನಲ್ಲಿ ಗರಿಷ್ಠ 41.2 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ರಾಜ್ಯದ ಕರಾವಳಿಯ ಕೆಲವೆಡೆ, ಉತ್ತರ ಒಳನಾಡಿನ 1-2 ಕಡೆ ಹಾಗೂ ದಕ್ಷಿಣ ಒಳನಾಡಿನ ಕೆಲವು ಕಡೆ ನಾಳೆ ಮಳೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರು ನಗರದಲ್ಲಿ ಮುಂದಿನ ಕೆಲ ದಿನಗಳ ಕಾಲ ಮಳೆ ಅಬ್ಬರ ಮುಂದುವರಿಯುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದ್ದು, ಇದೇ 29ರವರೆಗೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ನಗರದಲ್ಲಿ ವಾರಪೂರ್ತಿ ಹಗುರದಿಂದ ಸಾಧಾರಣ ಮಳೆ ಮತ್ತು ಗುಡುಗು ಸಹಿತ ಮಳೆಯಾಗುವ ಮುನ್ಸೂಚನೆ ನೀಡಲಾಗಿದೆ. ಬಂಗಾಳ ಕೊಲ್ಲಿಯ ನೈಋತ್ಯ ಮತ್ತು ಪಕ್ಕದ ಪ್ರದೇಶಗಳಲ್ಲಿ ಮೇಲ್ಮುಖ ವಾಯು ಚಂಡಮಾರುತದ ಪ್ರಸರಣ ಉಂಟಾಗುವುದರಿಂದ ರಾಜ್ಯದಲ್ಲಿ ಮಳೆ ಹೆಚ್ಚಾಗಿದೆ. ಈ ಹವಾಮಾನ ಚಟುವಟಿಕೆಯಿಂದ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ವ್ಯಾಪಕ ಮಳೆಯಾಗುವ ಸಾಧ್ಯತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರಪತಿ

0: ರಾಜಭವನದಲ್ಲಿ ಪದ್ಮ ಪ್ರಶಸ್ತಿ ಪ್ರದಾನ ಮಾಡಿದ ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ರಾಜ್ಯದ 8 ಸಾಧಕರ ಪೈಕಿ 3 ಪ್ರಶಸ್ತಿ ಸ್ವೀಕಾರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ಭೇಟಿ, ನಾಳೆ ಕಾಂಗ್ರೆಸ್ ಹೈಕಮಾಂಡ್ನ ಪ್ರಮುಖ ಸಭೆಯಲ್ಲಿ ಭಾಗಿ. ಅರಣ್ಯ ಭೂಮಿ ಒತ್ತುವರಿಯ ವಿಚಾರದಲ್ಲಿ ರಾಜ್ಯ ಸರ್ಕಾರ ಶೂನ್ಯ ಸಹಿಷ್ಣುತೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಬೆಳಗಾವಿ ಪಾಲಿಕೆಯಲ್ಲಿ ಕರ್ನಾಟಕ ಪರ ಗೊತ್ತುವಳಿಗೆ ಆಗ್ರಹ, ನಾಳೆ ಕನ್ನಡ ಪರ ಸಂಘಟನೆಗಳಿಂದ ಪ್ರತಿಭಟನೆ. ಬೆಂಗಳೂರು ನಗರದಲ್ಲಿ ಮುಂದಿನ ಕೆಲ ದಿನಗಳ ಕಾಲ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆಯಿಂದ ಯೆಲ್ಲೋ ಅಲರ್ಟ್ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.
1: ಸೆಕೆಂಡುಗಳ ಸಮಯ ಆಗಿದೆ. ವಿವಿಧ ವಾರ್ತೆ ಟ್ಯೂನ್ ಮಾಡಿ ಕೇಳ್ತಾ ಇದ್ರ. ಇದು 102.9 FM. ಸೇಫ್ ಡ್ರೈವ್ ಗಾನಭಜನ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರ. ಗಾನಭಜನ ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆನ ನಾನು ಕೇಳಿದ್ನಲ್ಲ, ಈ ಪ್ರಶ್ನೆಗೆ ತುಂಬಾ ಜನ, ಸಾಕಷ್ಟು ಜನರು ಒಂದು ಚಂದದ ಉತ್ತರವನ್ನು ಕಳಿಸ್ಕೊಟ್ಟಿದ್ರೆ ಎಲ್ಲರಿಗೂ ಕೂಡ ಈ ಒಂದು ಚಪ್ಪಾಳೆ ಸಲ್ಲಲೇಬೇಕು. ನಮ್ಮ ಪ್ರಶ್ನೆ ಅಂತೂ ಬಹಳ ಸರಳವಾಗಿತ್ತು, ಸುಲಭವಾಗಿತ್ತು, ಆದರೂ ಕೂಡ ನಿಮ್ಮ ಉತ್ತರಗಳು ಕೂಡ ತುಂಬ ಅದ್ಭುತವಾಗಿದೆ. ದೇವರು ಕಲೆಗಾರ, ಈ ಮಾನವನನ್ನು ರೂಪಿಸಿ ಪುಟ್ಟ ಹೃದಯವನ್ನು ಇಟ್ಟು ಜೀವ ತುಂಬಿದ್ದಾನೆ. ಸುಖ ದುಃಖ, ನೋವು ನಲಿವು, ಪ್ರೀತಿ ದ್ವೇಷ, ಹೀಗೆ ಹಲವು ಬಣ್ಣಗಳನ್ನು ಕೊಟ್ಟಿದ್ದಾನೆ. ಮಾನವ ಜನ್ಮ ದೊಡ್ಡದು, ಈ ಜನ್ಮದಲ್ಲಿ ನಗು ಇನ್ನೂ ದೊಡ್ಡದು ಅಂತ ಬದುಕಿನ ಒಂದಷ್ಟು ರಹಸ್ಯಗಳನ್ನು ಹೇಳುವಂಥ ಹಾಡು ಯಾವುದು ಅನ್ನೋದು ಪ್ರಶ್ನೆ. ಸುಳಿವು ಕನ್ನಡ ಚಿತ್ರರಂಗದ ದಿಕ್ಕನ್ನು ಬದಲಾಯಿಸಿದ ಸಿನಿಮಾ ಇದು. ಕನ್ನಡ ಚಿತ್ರರಂಗಕ್ಕೆ ಪ್ರಬುದ್ಧತೆಯನ್ನು ತಂದುಕೊಟ್ಟಂತಹ ಸಿನಿಮಾದ ಹಾಡು ಅಂತ ಕೇಳಿದ್ದೆ. ನಮಗೆ ಸಾಕಷ್ಟು ಜನ ಸರಿಯಾದಂಥ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಯಾರ್ಯಾರು ಅಂತ ಹೇಳಿದ್ರೆ ನಾಗರಾಜ್ ಶರ್ಮಾ ಅವರು, ಹಾಗೇನೇ ಯಾರು ವಿಜಯಕುಮಾರ್ ಮುಳೆ ಶಿರಾಳಕೊಪ್ಪದಿಂದ, ಹಾಗೇನೇ ಇವರು ಯಾರು ಷಡಕ್ಷರಪ್ಪ ಪಿ ಉಪನ್ಯಾಸಕರಂತೆ ಚಿತ್ರದುರ್ಗದಿಂದ, ಅವರ ಜೊತೆಗೆ ಸಾಕಷ್ಟು ಜನ ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇದ್ರೆ. ಹರಿಪ್ರಕಾಶ್ ಮಲ್ಲೇಶ್ವರಂ ಇಂದ ಕಾರ್ಯಕ್ರಮ ಕೇಳ್ತಾ ಇದ್ದೀನಿ, ಹಾಡುಗಳು ಚೆನ್ನಾಗಿದೆ ಅಂತ ಹೇಳ್ತಾರೆ. ಈರಣ್ಣ ಮುದನೂರ್ ಅವರು ಕೂಡ ಸರಿಯಾದಂಥ ಹಾಡನ್ನು ಗುರುತಿಸಿದ್ದಾರೆ. ಮತ್ತೆ ಮೂರ್ತಿ ಕಲ್ಲಹಳ್ಳಿ ಇವರು ಕೂಡ ಕರೆಕ್ಟಾಗಿ ಹೇಳಿದರೆ. ಸುರೇಶ್ ಬಿ ಶ್ರೀನಿಧಿ ಮಡಿವಾಳದಿಂದ, ಮತ್ತೆ ಸುಮಾ ಚಿಕ್ಕಮಗಳೂರಿನಿಂದ, ಅನಿಲ್ ಬೆಂಗಳೂರಿನಿಂದ ಸರಿಯಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಎಸ್ ಮತ್ಯಾರು ಅಂತ ಹೇಳಿದ್ರೆ ಯಾರಪ್ಪ, ಇಷ್ಟು ಜನ ಸರಿಯಾದಂಥ ಉತ್ತರವನ್ನು ಕೊಟ್ಟಿದ್ದೀರಾ. ಸಾಧ್ಯ ಆದಷ್ಟು ಆ ಹಾಡನ್ನು ಕೇಳ್ತಾ ಅದಾದ ನಂತರ 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನಗು ನಗುತ್ತಾ ನಲಿ ಎಲ್ಲಾ ದೇವನ ಕಲೆ ಎಂದೇ ನೀತಿಳಿ, ಬಂಗಾರದ ಮನುಷ್ಯ ಚಿತ್ರದ ಹಾಡಿದು. ನಮ್ಮ ಪ್ರಶ್ನೆಗೆ ಇದೇ ಉತ್ತರ.

0: ಮಾತು ಮಾಹಿತಿ ಹಾಡುಗಳು ಎಲ್ಲವೂ ಕೂಡ ಮುಂದುವರಿಯುತ್ತೆ. ಸಮಯ 6:55 ಆಗ್ತಾ ಇದೆ. ಇನ್ನೀಗ ನಾವು ಕೇಳೋಣ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮವನ್ನ.
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವಿಶ್ವೇಶತೀರ್ಥ ಸ್ವಾಮೀಜಿ ಅಂದ್ರೆ ಥಟ್ಟನೆ ಗೊತ್ತಾಗದೇ ಇರಬಹುದು, ಆದರೆ ಪೇಜಾವರ ಮಠಾಧೀಶರು ಅಂದ್ರೆ ವಿಶ್ವೇಶತೀರ್ಥರೇ ಅನ್ನುವಷ್ಟು ಎಲ್ಲರಿಗೂ ಸುಪರಿಚಿತ. ಎಲ್ಲರೂ ನಮಸ್ಕಾರ ಮಾಡ್ತಾರೆ. ಒಂದು ಸಾಮಾಜಿಕ ಕ್ರಾಂತಿಯನ್ನೇ ಮಾಡಿದವರು. ಎಲ್ಲರೂ ಸಂಸ್ಕೃತ ವಿದ್ಯಾಭ್ಯಾಸ ಮಾಡಿ ಜ್ಞಾನ ಪಡೆಯಿರಿ ಅಂತ ಕರೆ ನೀಡಿದವರು. ಉಡುಪಿ ಅಷ್ಟಮಠಗಳಲ್ಲಿ ಒಂದಾದ ಪೇಜಾವರ ಮಠದ 32ನೇ ಯತಿಗಳು. ದೀನ ದಲಿತರಿಗಾಗಿ ವಿಶ್ವೇಶತೀರ್ಥರು ಮರುಗಿದರು, ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿದರು. ಅವರ ಸರಳ ಮಾತುಗಳು ಪ್ರಭಾವಶಾಲಿಯಾಗಿರುತ್ತಿದ್ದವು. ಎಲ್ಲ ವರ್ಗದವರನ್ನೂ ತಮ್ಮತ್ತ ಸೆಳೆದರು ವಿಶ್ವೇಶತೀರ್ಥ ಸ್ವಾಮೀಜಿ. ಅವರು ಆಕಾಶವಾಣಿಗೆ ಬಂದಿದ್ದರು. ಪುರಂದರದಾಸರ ಬಗ್ಗೆ ಒಂದು ಭಾಷಣವನ್ನ ಮಾಡಿದ್ರು. ಇದು 1964 ಧ್ವನಿ ಮುದ್ರಣ. ಕೇಳೋಣ ವಿಶ್ವೇಶತೀರ್ಥರ ಧ್ವನಿ.
2: ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವ್ಯಕ್ತಿತ್ವದ ಪೂರ್ಣ ವಿಕಾಸ ಹಾಗೂ ವಿಶ್ವದ ಸುವ್ಯವಸ್ಥಿತ ವ್ಯವಹಾರಗಳಿಗೆ ಭಗವಂತನಲ್ಲಿ ಭಕ್ತಿಯು ಮೂಲಸೂತ್ರವೆನಿಸಿದೆ. ಶಾಸ್ತ್ರವು ಸಾರಿದ ಈ ಭಕ್ತಿಯ ಸಂದೇಶವು ಸಾಮಾನ್ಯ ಜನತೆಗೆ ಸಹಜವಾಗಿ ದುರ್ಗಮವಾಗಿರುವುದು. ಈ ಭಕ್ತಿಗಂಗೆಯನ್ನು ಶಾಸ್ತ್ರದ ಶಿಖರದಿಂದ ಸಾಮಾನ್ಯ ಜನತೆಯ ಬಯಲು ಮೈದಾನಕ್ಕೆ ಇಳಿಸಿದ ಭಗೀರಥರೆಂದರೆ ನಮ್ಮ ದೇಶದ ಸಾಧುವರೆಣ್ಯರೆಂದು ಹೇಳಬಹುದು. ಪುರಂದರದಾಸರು ಇಂತಹ ಮಹಾಮಹಿಮರಲ್ಲಿ ಅಗ್ರಗಣ್ಯರಾಗಿರುವರು. ಇವರು ನಾಡಿನ ಸಾಮಾನ್ಯ ಜನರ ಸಂಪರ್ಕವನ್ನು ಬೆಳೆಸಿ ಅವರ ಮನೆ ಮನೆಗೂ ಹೋಗಿ ಮೂಲೆ ಮೂಲೆಗಳಲ್ಲಿಯೂ ಭಕ್ತಿಯ ಬೆಳಕನ್ನು ಬೆಳಗಿಸಿದ್ದಾರೆ. ಬಹು ಸುಂದರಗಳಾದ ನುಡಿಗಳಿಂದ ಜನರ ಮನವನ್ನು ಕಲುಕಿ ಅಲ್ಲಿ ಭಕ್ತಿಯ ಚಿಲುಮೆಯನ್ನೆಬ್ಬಿಸಿರುವರು. ಪ್ರಪಂಚದಿಂದ ಅವರ ದೃಷ್ಟಿಯನ್ನು ತಿರುಗಿಸುವುದು ಅವಶ್ಯವಿರುವುದು. ವಿಷಯ ತೃಷ್ಣೆ ಹಾಗೂ ಭೋಗಾಸಕ್ತಿ ಇರುವಾಗ ಪರಮಾತ್ಮನ ಆಕರ್ಷಣೆಗೆ ಮಾನವನು ಒಳಗಾಗಲಾರ. ಈ ದೃಷ್ಟಿಯಿಂದ ಲೌಕಿಕ ವಿಷಯಗಳಲ್ಲಿರುವ ದೋಷಗಳನ್ನು ಹಿಡಿದೆತ್ತಿ ಅದರಲ್ಲಿ ಹೇಯಭಾವವನ್ನು ಬೆಳೆಸುವ ಹಾಡುಗಳನ್ನು ಸಂತರು ಹಾಡಿರುತ್ತಾರೆ. ಪುರಂದರದಾಸರು ಇಂತಹ ಹಾಡುಗಳನ್ನು ವಿಶೇಷವಾಗಿ ರಚಿಸಿ ಜನರನ್ನು ಭೋಗವಿಮುಖರನ್ನಾಗಿ ಮಾಡಲು ಶ್ರಮಿಸಿರುವರು. ಆದರೆ ಪ್ರಪಂಚದಿಂದ ಜನತೆಯು ಪೂರ್ಣ ವಿಮುಖರಾಗುವುದು ಪುರಂದರದಾಸರಿಗೆ ಸಮ್ಮತವಲ್ಲ. ಅವರು ದೋಷಯುಕ್ತವಾದ ಈ ಪ್ರಪಂಚದಲ್ಲಿ ನಾವು ಇದ್ದರೂ ಒಳ್ಳೆ ಎಚ್ಚರಿಕೆಯಿಂದ ವರ್ತಿಸಿ ಯೋಗ್ಯ ಜೀವನವನ್ನು ಸಾಗಿಸಬೇಕೆಂದು ಸಾರಿದ್ದಾರೆ. ಈಸಬೇಕು, ಇದ್ದು ಜಯಿಸಬೇಕು ಎಂಬ ಅವರ ಹಾಡು ಜನತೆಯಲ್ಲಿ ಸುಪ್ರಸಿದ್ಧವಾಗಿದೆ. ಇರಬೇಕು, ಇರದಿರಬೇಕು, ಸಂಸಾರದಿ ಜನಕಾದಿ ರಾಜ ಋಷಿಗಳಂತೆ ಎಂದು ಆಸಕ್ತಿವಶರಾಗದೆ ಜಗತ್ತಿನಲ್ಲಿ ನಾವು ಜೀವನ ನಡೆಸಬೇಕೆಂದು ಹೇಳಿ ತ್ಯಾಗಭೋಗಗಳ ಸಮನ್ವಯವನ್ನು ತೋರಿಸಿರುವರು. ಜನರು ಪ್ರಪಂಚ ವಿಮುಖರೂ ಆಗಬಾರದು, ಪ್ರಪಂಚದಲ್ಲಿ ಅತ್ಯಂತ ಆಸಕ್ತರೂ ಆಗಬಾರದು ಎಂಬ ಸುವರ್ಣ ಮಾಧ್ಯಮವನ್ನು ಅವರು ತೋರಿರುವರು. ಭಗವದ್ಭಕ್ತರೆಂದು ಹೇಳಿಕೊಳ್ಳುವವರು ಅನೇಕ ದುರ್ಗುಣ ಅನೀತಿಗಳಿಗೆ ಒಳಗಾಗಿ ಜನತೆಗೆ ಕೆಟ್ಟ ಆದರ್ಶವನ್ನು ತೋರುವುದನ್ನು ಪುರಂದರದಾಸರು ಸಹಿಸುವುದಿಲ್ಲ. ಇಂತಹ ಡಾಂಭಿಕತನವನ್ನು ತಮ್ಮ ಹಾಡುಗಳಲ್ಲಿ ಅತ್ಯಂತ ಉಗ್ರವಾಗಿ ಖಂಡಿಸಿದ್ದಾರೆ. ಭಕ್ತಿಯು ಸಹಜವೂ ನಿರ್ಮಲವೂ ಆಗಿರಬೇಕು. ಭಕ್ತಿಯ ಪ್ರದರ್ಶನವನ್ನು ಮಾಡಿ ಒಳಗೊಳಗೆ ದುರ್ನೀತಿಗೆ ಒಳಗಾದ ಮಿಥ್ಯಾಚಾರನನ್ನು 100 ಹಾಡುಗಳಲ್ಲಿ ಅತ್ಯಂತ ಸ್ಪಷ್ಟ ಹಾಗೂ ಕಠೋರ ಭಾಷೆಯಲ್ಲಿ ಖಂಡಿಸಿರುವುದು ಪುರಂದರದಾಸರ ಜೀವನ ಪರಿಶುದ್ಧತೆಯ ಶ್ರೇಷ್ಠ ನಿದರ್ಶನವಾಗಿದೆ. ಮದ ಮತ್ಸರ ಕ್ರೋಧ ಒಳಗೆ ತುಂಬಿಟ್ಟುಕೊಂಡು ಬದಿಯಲ್ಲಿದ್ದವರಿಗೆ ಆಶ್ಚರ್ಯವ ತೋರುವುದು ಉದರ ವೈರಾಗ್ಯವಿದು ಎಂದು ಪ್ರದರ್ಶನದ ಬಾಹ್ಯಾಚಾರಗಳನ್ನು ಬಲವಾಗಿ ಜರೆದಿದ್ದಾರೆ. ತೊಗಲಿನ ದೇಹಕ್ಕೆ ಗೋಪಿಗಂಧ ತೆಗೆದುಕೊಂಡು ರೋಗ ಬಂದ ಎಮ್ಮೆಯ ಹಾಗೆ ಬರೆದುಕೊಂಬ ಮನುಜನಿಗೆ ಎಂದು ನೀತಿ ಸದ್ಗುಣ ಹಾಗೂ ಭಕ್ತಿ ಇಲ್ಲದೆ ಧರಿಸಿದ ಧಾರ್ಮಿಕ ವೇಷಗಳನ್ನು ಎಷ್ಟು ಕಟುವಾಗಿ ಟೀಕಿಸಿದ್ದಾರೆ. ಹಾಕುವುದು ಸಾಧುವೇಷ, ಸಾಕುವುದು ಹಲವು ದೋಷ, ಪೂಜೆಯಾತಕೋ ಮನುಜ, ಪೂಜೆಯಾತಕೋ ಎಂದು ಭೂತಪ್ರೇಮ ಸದ್ಗುಣಗಳಿಲ್ಲದೆ ಮಾಡುವ ಭಗವತ್ ಪೂಜೆಯನ್ನು ಪೂಜೆಯೇ ಅಲ್ಲವೆಂದು ಪ್ರತಿಪಾದಿಸಿರುವರು. ಶ್ರೀ ಪುರಂದರದಾಸರು ಕನ್ನಡಿಗರ ಹಾಗೂ ಭಾರತೀಯ ಜನತೆಯ ಕೃತಜ್ಞತೆಗೆ ಪಾತ್ರರಾಗಿದ್ದಾರೆ. ಅವರ ಈ ಸಂದೇಶವು ಭಾರತೀಯ ಜನತೆಯಲ್ಲಿ ಪ್ರವಾಹಿತವಾಗಿ ಅವರ ಜೀವನದಲ್ಲಿ ಹೊಸ ಶಕ್ತಿ ಚೈತನ್ಯಗಳು ಉದಯವಾಗಲಿ ಎಂದು ಆಶಿಸುವೆ.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಯತಿಗಳಾದ ವಿಶ್ವೇಶತೀರ್ಥರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟಪತಿ ಭವನದಲ್ಲಿ ಇಂದು ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026 ಪದ್ಮ ಪ್ರಶಸ್ತಿಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು. ಇಬ್ಬರು ಸಾಧಕರಿಗೆ ಪದ್ಮ ವಿಭೂಷಣ, 6 ಗಣ್ಯರಿಗೆ ಪದ್ಮಭೂಷಣ ಹಾಗೂ 58 ಗಣ್ಯರಿಗೆ ಪದ್ಮಶ್ರೀ ಪ್ರಶಸ್ತಿಗಳನ್ನು ನೀಡಲಾಯಿತು. ಕರ್ನಾಟಕದ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರಿಗೆ ಅವಧಾನ ಕಲೆಯ ಪುನರುಜ್ಜೀವನಕ್ಕಾಗಿ ಪದ್ಮಭೂಷಣ, ಅಂಕೆಗೌಡ ಎಂ ಅವರಿಗೆ 50 ವರ್ಷಗಳಲ್ಲಿ 20 ಲಕ್ಷ ಪುಸ್ತಕ ಸಂಗ್ರಹಿಸಿ ಪುಸ್ತಕ ಮನೆ ಸ್ಥಾಪಿಸಿದ ಸಾಧನೆಗಾಗಿ ಪದ್ಮಶ್ರೀ ಮತ್ತು ಡಾ ಎಸ್ಜಿ ಸುಶೀಲಮ್ಮ 5 ದಶಕಗಳ ನಿಸ್ವಾರ್ಥ ಸಮಾಜ ಸೇವೆಗಾಗಿ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದರು. ಪಶ್ಚಿಮ ಏಷ್ಯಾದಲ್ಲಿ ಉಂಟಾಗಿರುವ ಬಿಕ್ಕಟ್ಟಿನಿಂದ 40% ಕಚ್ಚಾ ತೈಲ, 90% ಎಲ್ಪಿಜಿ ಹಾಗೂ 65% ನೈಸರ್ಗಿಕ ಅನಿಲದ ಆಮದಿನ ಮೇಲೆ ಪರಿಣಾಮ ಉಂಟಾಗಿದೆ. ಈ ನಡುವೆಯೂ ದೇಶೀಯ ಪೆಟ್ರೋಲಿಯಂ ಪೂರೈಕೆಯನ್ನು ಸುಗಮವಾಗಿಸಲು ಪ್ರಯತ್ನ ನಡೆಸಲಾಗುತ್ತಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ತಿಳಿಸಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವೆ ನಡೆಯುತ್ತಿರುವ ಶಾಂತಿ ಮಾತುಕತೆಗಳು ಪ್ರಸ್ತುತ ನಡೆಯುತ್ತಿರುವ ಸಂಘರ್ಷವನ್ನು ಕೊನೆಗೊಳಿಸುವತ್ತ ಕೇಂದ್ರೀಕೃತವಾಗಿದೆ. ಪರಮಾಣು ವಿಷಯದ ಕುರಿತು ಚರ್ಚೆಗಳು ಇನ್ನೂ ನಡೆದಿಲ್ಲ ಎಂದು ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಎಸ್ಮಾಯಿಲ್ ಬಕೈ ತಿಳಿಸಿದ್ದಾರೆ. ಅರಣ್ಯ ಭೂಮಿ ಒತ್ತುವರಿಯ ವಿಚಾರದಲ್ಲಿ ರಾಜ್ಯ ಸರ್ಕಾರ ಶೂನ್ಯ ಸಹಿಷ್ಣುತೆ ತಳೆದಿದ್ದು ಹೊಸ ಒತ್ತುವರಿಗೆ ಅವಕಾಶ ನೀಡಬಾರದು ಮತ್ತು 2015 ನಂತರದ ಎಲ್ಲ ಒತ್ತುವರಿ ತೆರವು ಮಾಡಬೇಕು ಎಂದು ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆಗಳು ಆರಂಭಗೊಂಡಿದ್ದು ಮೃತಪಟ್ಟವರ ಹಾಗೂ ಅನರ್ಹರನ್ನು ಮಾತ್ರ ಪಟ್ಟಿಯಿಂದ ತೆಗೆಯಲಾಗುತ್ತಿದೆ. ಆದರೆ ಕಾಂಗ್ರೆಸ್ ಪಕ್ಷ ವಿನಾಕಾರಣ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ಆಕ್ಷೇಪಿಸುತ್ತಿದೆ ಎಂದು ಸಂಸದ ಡಾ ಕೆ ಸುಧಾಕರ್ ದೂರಿದ್ದಾರೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.23 ರೂಪಾಯಿ ಎಷ್ಟಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8 ಗಂಟೆಗೆ.

0: ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
0: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಸಮಯ ಆಗಿದೆ 7:07. ಇನ್ನೀಗ ಆಕಾಶ ಬುಟ್ಟಿ ಕಾರ್ಯಕ್ರಮ ಕೇಳ್ತೀರಿ, ಅದಾದ ನಂತರ ಕಗ್ಗದ ಸಿರಿ ಕಾರ್ಯಕ್ರಮ, ಅದಾದ ನಂತರ ನಮ್ಮ ಪ್ರಶ್ನೆಗಳು, ಉತ್ತರಗಳು, ಹಾಡುಗಳು ಎಲ್ಲವೂ ಕೂಡ ಮುಂದುವರಿಯುತ್ತೆ ಸೇಫ್ ಡ್ರೈವ್ ಗಾನಭಜನಾ ಕಾರ್ಯಕ್ರಮದಲ್ಲಿ. ಸಂಜೆಯ ಈ ಪ್ರಸಾರ ಕಾರ್ಯದಲ್ಲಿ ಜೊತೆಯಾಗಿರೋದು ಚಂದು ಬಾನುಲಿ ಬಂಧು.
1: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ನಾಟಕ ಕಲಾವಿದ ನಿರೂಪಕ ಜಿಪಿ ರಾಮಣ್ಣ ಅವರೊಂದಿಗೆ ಸಂದರ್ಶನ. ಈ ಕಾರ್ಯಕ್ರಮದ ಮೊದಲನೆಯ ಭಾಗ ಇದೀಗ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್.
2: ಎಲ್ಲ ನಮ್ಮ ಕೇಳುಗರಿಗೆ ನಮಸ್ಕಾರ. ಇವತ್ತಿನ ಆಕಾಶಬುಟ್ಟಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಜಿಪಿ ರಾಮಣ್ಣ ಸರ್. ಸರ್ ನಮಸ್ಕಾರ.
3: ನಮಸ್ಕಾರ. ನಮಸ್ಕಾರ.
2: ಈಗ ತಾವು ಅನೇಕ ಕ್ಷೇತ್ರಗಳಲ್ಲಿ ತುಂಬಾ ಉತ್ತಮವಾದಂಥ ಕೆಲಸ ಮಾಡಿದ್ದೀರಿ. ವಿಶೇಷವಾಗಿ ರಂಗಭೂಮಿಯಲ್ಲಿದ್ದೀರಿ, ನಟ ನಿರ್ದೇಶನ ಮಾಡಿದ್ದೀರಿ, ಕಾರ್ಯಕ್ರಮ ನಿರೂಪಣೆ ಮಾಡ್ತೀರಿ, ಅದೇ ರೀತಿ ಕ್ಯೂಸ್ಗಳನ್ನು ಕೂಡ ನಡೆಸ್ತೀರಿ, ಮತ್ತು ವಿಶೇಷವಾಗಿ ಕಂಠದಾನ ಕಲಾವಿದರು ಹೌದು, ಮತ್ತು ಆಕಾಶವಾಣಿಯ ಬಿ ಹೈಗ್ರೇಡ್ ಕಲಾವಿದರು, ಮತ್ತು ದೂರದರ್ಶನಕ್ಕೂ ಕೂಡ ತಾವು ಒಬ್ಬ ಕಲಾವಿದರು. ಅನೇಕ ಚಟುವಟಿಕೆಗಳನ್ನು ಮಾಡಿದವರು ಆಕಾಶವಾಣಿಯನ್ನು ತಮ್ಮದೇ ಆದಂಥ ಒಂದು ವಿಭಿನ್ನ ದೃಷ್ಟಿಯಿಂದ ನೋಡ್ತಾರೆ. ತಾವು ಆಕಾಶವಾಣಿಯನ್ನು ಗಮನಿಸ್ತಾ ಇದ್ದೀರಿ, ಮತ್ತು ಆಕಾಶವಾಣಿಗೆ ಕಾರ್ಯಕ್ರಮ ಪ್ರೆಸೆಂಟ್ ಮಾಡೋರು ಹೇಗೆ ಕಾರ್ಯಕ್ರಮಗಳನ್ನು ತಲುಪಿಸಬೇಕು ಅಂತ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ನಿಮ್ಮಲ್ಲಿದೆ ಸರ್.
3: ಖಂಡಿತ ಖಂಡಿತ.
2: ಸರ್, ನಮಗೆ ಮೊದಲಿಗೆ ತಮ್ಮಿಂದನೇ ಗೊತ್ತಾಗಲಿ ಆಕಾಶವಾಣಿಗೆ ಯಾವ ರೀತಿ ಧ್ವನಿ ಬೇಕು ಅಂತನ್ನೋದು. ನೀವು ನಮ್ಮ ಉದ್ಘೋಷಕರನ್ನು ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ, ಅವರ ಧ್ವನಿಯನ್ನು ಪರೀಕ್ಷೆ ಮಾಡುವಂತಹ ಸಂದರ್ಭದಲ್ಲಿ ತಾವು ಜ್ಯೂರಿ ಮೆಂಬರ್ ಆಗಿ ಆಯ್ಕೆ ಸಮಿತಿಯಲ್ಲಿ ತಾವು ಇರ್ತೀರಿ.
3: ಸರ್, ಹೇಳಿ ಕೇಳಿ ಆಕಾಶವಾಣಿ ಅನ್ನುವಂಥದ್ದು ಧ್ವನಿ ಮಾಧ್ಯಮ. ಅವತ್ತಿದ್ದದ್ದು ಆಕಾಶವಾಣಿ ಮಾಧ್ಯಮ ಮಾತ್ರ. ನಮಗೆ ಒಂದು ಭಾಷೆ ಇರಬೇಕು, ಸಶಕ್ತವಾದಂತಹ ಧ್ವನಿ ಬೇಕು ಆಕಾಶವಾಣಿಯಲ್ಲಿ ಕೆಲಸ ಮಾಡುವಂತಹ, ಮತ್ತೆ ಕಾರ್ಯಕ್ರಮಗಳನ್ನು ಕೇಳುಗನಿಗೆ ತಲುಪಿಸುವಂಥ ಒಬ್ಬ ನಿರೂಪಕ ಏನಿರ್ತಾನೆ ಆಕಾಶವಾಣಿಯಲ್ಲಿ, ಅವನಿಗೆ ಧ್ವನಿ ಶಕ್ತಿ ಬೇಕು. ಧ್ವನಿಯ ಕಾಕುಗಳು ಅಂತ ನಾವು ಹೇಳ್ತೀವಿ ಅದನ್ನ, ಇಂಟೊನೇಷನ್ಸು ಇವೆಲ್ಲವೂ ಕೂಡ ಬಹಳ ಮುಖ್ಯವಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ಆ ಧ್ವನಿಯನ್ನು ಕೇಳಿದಾಗ್ಲೇ ಇನ್ನೊಂದ್ಸಾರಿ ಕೇಳಬೇಕು ನಾನು. ಸೊ ಅದು ಆಕಾಶವಾಣಿಯ ಪ್ರಸ್ತುತತೆ.
2: ಹಾಗೆ

0: ಅಂತಹ ಧ್ವನಿಗಳೇ ನಮಗೆ ಬೇಕು ಅಂತಂದಾಗ ಅವರನ್ನು ಆಯ್ಕೆ ಮಾಡುವಾಗ ನೀವು ಏನು ಗಮನಿಸಿದ್ದೀರಿ ಸರ್? ಮತ್ತೆ ಅವರು ಕೆಲವು ಸಲ ಪಾಸ್ ಆಗಿರಲ್ಲ, ನಮ್ಮ ಆಕಾಶವಾಣಿಗೆ ಸೂಕ್ತವಾದಂಥ ಧ್ವನಿ ಅಲ್ಲ ಅಂತೇಳಿ ನಾವು ಅವರನ್ನ ತಿರಸ್ಕಾರ ಮಾಡಿರ್ತೀವಿ. ಅವ್ರು ಬೇರೆ ಬೇರೆ ದೃಷ್ಟಿಯಿಂದ ತುಂಬಾ ಬುದ್ಧಿವಂತರು ಇರಬಹುದು, ಮತ್ತೆ ಬರವಣಿಗೆಯಲ್ಲಿ ಚೆನ್ನಾಗಿರಬಹುದು, ಅದು ಏನೋ ಇರಬಹುದು,
1: ಅಲ್ಲ ಬೇರೆ ಬೇರೆ ಇರುತ್ತೆ.
0: ಆದ್ರೆ ನಮಗೆ ಏನ್ ಬೇಕು, ಧ್ವನಿ ಬಹಳ ಮುಖ್ಯ, ಮತ್ತು ಜೊತೆ ಜೊತೆಗೆ ಜ್ಞಾನ ಕೂಡ ಇರಬೇಕಾಗತ್ತೆ.
1: ಜ್ಞಾನ ಇರಬೇಕು, ಭಾಷೆ ಇರಬೇಕು, ವಿದ್ಯಾರ್ಹತೆ ಇರುತ್ತೆ. ಆದ್ರೆ ಬೇರೆ ಬೇರೆ ಜ್ಞಾನ ಶಾಖೆಗಳಿದೆಯಲ್ಲ, ಹೋಗ್ಲಿ, ಒಂದು ವೃತ್ತಪತ್ರಿಕೆಗಳನ್ನ ನೋಡಿರಲ್ಲ, ದಿನಪತ್ರಿಕೆಗಳನ್ನು ಓದಿರಲ್ಲ, ಮಾಸಪತ್ರಿಕೆಗಳನ್ನು ಓದಲ್ಲ ನಾವು, ಆ ಅಭ್ಯಾಸ ಇಲ್ಲ ನಮಗೆ. 100% ಓದೋದೊಂದು ಜ್ಞಾನ ಇತ್ತು ನಮಗೆ ಅಂದ್ರೆ ನಾವು ಹೊರಹಾಕಕ್ಕೆ ಸಾಧ್ಯ ಆಗೋದು ಕೇವಲ 10% ಮಾತ್ರ. ಸೊ ಅದನ್ನು ಹೆಚ್ಚಿನ ಜನ ಅರ್ತ್ಕೊಂಡಿರಲ್ಲ.
0: ಹೌದೌದು, ಹೇಳೋದನ್ನ ಹೇಳಕ್ ಆಗ್ತಿರಂಗಿಲ್ಲ. ಅವಾಗ ಪರಿಣಾಮಕಾರಿಯಾಗಿ ಸಂವಹನ ಕಲೆಯಲ್ಲಿ ಅವರು ಸೋತರು ಅಂತ
1: ಹೇಳಲಿಕ್ಕೆ ಆಗೋದೇ ಇಲ್ಲ. ಸಂವಹನ ಕಲೆ ಅನ್ನುವಂಥದ್ದು ಬಹಳ ಮುಖ್ಯ.
0: ಸರ್, ತಾವು ಈಗ ಆಕಾಶವಾಣಿ ಜೊತೆಗಿನ ಒಂದು ನಂಟು ನಿಮ್ದು, ಒಂದು ನಿರೂಪಣಾ ಕ್ಷೇತ್ರದಲ್ಲಿ ಕೂಡ ಇದ್ದೀರಿ, ಮತ್ತು ದೂರದರ್ಶನಕ್ಕೂ ಕೂಡ ಹೋಗ್ತೀರಿ, ನಮ್ಮ ಆಕಾಶವಾಣಿಗೆ ನಾಟಕ ವಿಭಾಗದಲ್ಲಿ ಕೂಡ ತಾವು ಕಲಾವಿದರಾಗಿದ್ದೀರಿ.
1: ಹೌದು ಸರ್.
0: ಹೇಗೆ ಶುರು ಆಯ್ತು ಸರ್ ನಿಮ್ಮ ಸಂಬಂಧ?
1: ಸರ್, ನಾನು 88ರಲ್ಲಿ ನಾನು ಇಲ್ಲಿ ಆಡಿಷನ್ ಮೂಲಕ ಒಳಗಡೆ ಬಂದವನು. ಅದಕ್ಕೆ ಮೊದಲು ಈ ಕಾರ್ಮಿಕರ ಕಾರ್ಯಕ್ರಮ ಇದೆಯಲ್ವಾ, ಆ ಕಾರ್ಯಕ್ರಮಗಳಲ್ಲಿ ಬರ್ತಾ ಇದ್ದೆ ನಾನು. ಒಂದ್ಸರಿ ಹೀಗೆ ಬಂದೆ, ಈ ಕಗ್ರಾಸ ಗ್ರಹಣ ಅಂಥೇಳಿ ಒಂದು ನಾಟಕ, ಮಣಿಗನಹಳ್ಳಿ ಸತ್ಯ ಅಂಥೇಳಿ, ಅದರ ನಿರ್ದೇಶನ ಮಾಡಿ ಕಾರ್ಮಿಕರ ವಿಭಾಗದಿಂದ ಇಲ್ಲಿಗೆ ಬಂದಿದ್ವಿ ನಾವು. ಆ ನಾಟಕ ಮಾಡುವಾಗ ನನಗೊಂದು ಪಾತ್ರ ಕೊಟ್ಟಿದ್ರು ಅವರು ಕಗ್ರಾಸ ಗ್ರಹಣದಲ್ಲಿ. ಇನ್ನೊಂದು ಪಾತ್ರ ಇನ್ನೊಬ್ಬರು ಮಾಡ್ತಾ ಇದ್ರು, ಒಂದು ಅಲ್ಲಿ ಒಬ್ಬ ಕಾರ್ಮಿಕ ಮುಖಂಡ, ಇನ್ನೊಬ್ಬ ಮ್ಯಾನೇಜಿಂಗ್ ಡೈರೆಕ್ಟರು. ಶೇಷಪ್ರಭಾ ಅವತ್ತಿನ ರೆಕಾರ್ಡಿಂಗ್ ವಹಿಸ್ಕೊಂಡಿದ್ರು. ಅವರು ಎಲ್ಲ ಒಂದ್ಸರಿ ರಿಹರ್ಸಲ್ ಮಾಡಿ ಅಂದರು. ನಾವು ರಿಹರ್ಸಲ್ ಮಾಡ್ತಾ ಇದ್ವಿ. ಕೊನೆಗೆ ಅವರು ಒಂದು ತೀರ್ಮಾನಕ್ಕೆ ಬಂದರು, ನೋಡಿ ಈ ಪಾತ್ರ ಇವ್ರು ಮಾಡಲಿ, ಈ ಪಾತ್ರನ ಇವ್ರು ಮಾಡಲಿ ಅಂತ. ಅಂದರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಪಾತ್ರನ ರಾಮಣ್ಣ ಅವರು ಮಾಡಲಿ, ಕಾರ್ಮಿಕ ಮುಖಂಡ ಪಾತ್ರನ ನಾಗೇಂದ್ರ ರಾವ್ ಅಂತ ಹೇಳಿ ಅವರು ಆ ಪಾತ್ರ ಮಾಡಲಿ ಅಂತ ಹೇಳಿ ಆ ಪಾತ್ರನ ಎಕ್ಸ್ಚೇಂಜ್ ಮಾಡಿದ್ರು. ಅಲ್ಲಿ ಅವರು ಮಣಿಗನಹಳ್ಳಿ ಸತ್ಯ ನಿರ್ದೇಶಕರು ಇದ್ರಲ್ಲ, ಅವರು ಸ್ವಲ್ಪ ಮುಖಮುಖ ನೋಡಿದ್ರು. ಆಮೇಲೆ ಆಯ್ತು ಮೇಡಮ್ ಅಂದ್ರು ಅವರು. ಯಾಕೆ ಹೇಳ್ತಾ ಇದ್ದೀನಿ ನಾನು ಅಂತ ಅಂದ್ರೆ, ಸತ್ಯ ಅವರೇ, ಈ ಧ್ವನಿ ಮ್ಯಾನೇಜಿಂಗ್ ಡೈರೆಕ್ಟರ್ಗೆ ಇರಬೇಕು, ಆ ಧ್ವನಿ ರಾಮಣ್ಣವರಿಗೆ ಆಗ್ಲಿ ಅಂತ ಹೇಳಿ ಅವರು ಮಾಡಿದ್ರು. ರೆಕಾರ್ಡಿಂಗ್ ಆಯ್ತು. ರೆಕಾರ್ಡಿಂಗ್ ಮುಗಿದ ಮೇಲೆ ರಾಮಣ್ಣ ಬನ್ನಿ ಅಂಥೇಳಿ ಶೇಷಪ್ರಭಾ ಅವರು ಒಳಗಡೆ ಕರ್ಕೊಂಡು ಹೋದ್ರು. ನಮ್ಮ ಆಡಳಿತ ವಿಭಾಗ ಇದೆಯಲ್ಲ, ಅಲ್ಲಿ ಕರ್ಕೊಂಡೋಗಿ ಒಂದು ಫಾರಂ ಕೊಟ್ರು, ಆಡಿಷನ್ ಫಾರಮು. ಫಾರಂ ಕೊಟ್ಟು ರಾಮಣ್ಣ ಇದನ್ನು ತುಂಬಿ ಕೊಡಿ ಅಂಥೇಳಿ, ಅದಕ್ಕೇನೋ ಒಂದು ಮನಿ ಆರ್ಡರ್ ಅದೆಲ್ಲ ಮಾಡಬೇಕಾಗಿತ್ತು.
0: ಸರಿ ಸರಿ,
1: ಎಲ್ಲ ಮಾಡಿ ನನಗೆ ಕಳಿಸಿ ಅಂಥೇಳಿ ಇದು ಮಾಡಿದ್ರು. 88ರಲ್ಲಿ ಸೆಪ್ಟೆಂಬರ್ ತಿಂಗಳು ಒಂದು ಆಡಿಷನ್ ಬಂತು ನನಗೆ. ಆಡಿಷನ್ ಮೂಲಕ ಆಯ್ಕೆಯಾಗಿ ಅವತ್ತು ಬಂದೆ ನಾನು.
0: ಬಹಳ ವಿಶೇಷ ಅಂತ ಅನ್ಬೇಕು. ಸಾಮಾನ್ಯವಾಗಿ ಆಡಿಷನ್ಗೆ ಇಂತಿಷ್ಟು ಜನ ಅರ್ಜಿ ಹಾಕಿರ್ತಾರೆ, ಅದಕ್ಕೊಂದು ದೊಡ್ಡ ಪ್ರೋಸೆಸ್ ಇರುತ್ತೆ. ಆದ್ರೆ ನೀವು ಮೊದಲಿಗೆ ಆಕಾಶವಾಣಿಗೆ ಆಲ್ರೆಡಿ ಬಂದು ಒಂದು ಪಾತ್ರವನ್ನು ಮಾಡಿದ್ರಿ ನೀವು.
1: ಹೌದೌದು. ಅಲ್ಲ, ನಾನು ಬೇರೆ ಬೇರೆ ನಾಟಕಗಳು, ನಾನು HL ಲಲಿತ ಕಲಾ ಸಂಘದ ಮೂಲಕನೂ ಒಂದಷ್ಟು ಕಾರ್ಯಕ್ರಮಗಳಲ್ಲಿ ಮಾಡಿದ್ದೆ ನಾನು.
0: ಸರ್, ಈಗ ಆವಾಗ ನಮ್ಮ ಆಕಾಶವಾಣಿ ಕಾರ್ಯಕ್ರಮ ಅಧಿಕಾರಿಗಳು, ನಿರ್ದೇಶಕರು, ಅವ್ರು ಏನಂದ್ರೆ ಸಾಮಾನ್ಯವಾಗಿ ಯಾರ್ಯಾರು ಎಲ್ಲೆಲ್ಲಿ ಎಂತೆಂಥ ಧ್ವನಿಗಳು ಸಿಗ್ತದೆ ಅಂತನ್ನೋದನ್ನ ಅವ್ರು ಮೊದಲೇ ಗುರುಸ್ಕೊಂಡ್ಬಿಟ್ಟಿರ್ತಿದ್ರು.
1: ಹೌದು.
0: ಅವ್ರನ್ನ ನೀವು ಈ ಇದಕ್ಕೆ ನೀವು ಸಂಗೀತ ಚೆನ್ನಾಗಿತ್ತು ಅದನ್ನ ಅಪ್ಲೈ ಮಾಡಿ ಅಂತ ಹೇಳ್ತಿದ್ರು, ನಾಟಕ ಅಂದ್ರೆ ನಿಮ್ ಧ್ವನಿ ಚೆನ್ನಾಗಿದೆ, ನೀವು ನಾಟಕ ವಿಭಾಗಕ್ಕೆ ಹಿಂಗ ಆಡಿಷನ್ ಹಿಂಗ್ ಕರ್ಕೊಂಡ್ ಬರ್ತಿದ್ರು. ಅಂದ್ರೆ
1: ಪ್ರತಿಭೆಗಳನ್ನ ಗುರುತಿಸುವಂತ ಕೆಲಸ ಆಗ್ತಾ ಇತ್ತು ಸರ್. ಬಹಳ ಸ್ಪಷ್ಟವಾಗಿ ಗುರುತಿಸೋರು.
0: ಹೌದು.
1: ಅಲ್ಲಿ ಯಾವುದೇ ಒಂದು ಏನೋ ಇದಿರ್ತಿರ್ಲಿಲ್ಲ.
0: ಸರ್, ಅನೇಕ ರೇಡಿಯೋ ನಾಟಕಗಳಲ್ಲಿ ತಾವು ಭಾಗವಹಿಸಿದ್ದೀರಿ, ಮತ್ತು ಕೆಲವೊಂದು ಸವಾಲಿನ ಧ್ವನಿಗಳು ಅಲ್ಲಿ ಬೇಕಾಗಿರ್ತದೆ. ಈಗ ಸದ್ಯಕ್ಕೆ ಕೊಟ್ಟಂಗೆ, ಉದಾಹರಣೆ ಕೊಟ್ಟಂಗೆ, ಎಂತೆಂಥ ಪಾತ್ರಗಳು ನಿಮಗೆ ಖುಷಿ ಕೊಟ್ಟಿದ್ದಾವೆ, ಏನಾರ ನೆನಪು ಮಾಡುವಂಥದ್ದು ಇದೆಯಾ ಸರ್?
1: ಸರ್, ಇದೆ, ಬೇಕಾದಷ್ಟು ಇದೆ. ಅದರದ್ದು ನೆನೆಸ್ಕೊಳಕ್ ಹೋದ್ರೆ, ನಾನು HM ನಾಯಕನ ಪಾತ್ರ, ಆಕಾಶವಾಣಿ ನಿರ್ಧಾರ ಮಾಡಿರುತ್ತೆ ಈ ಧ್ವನಿಗೆ ಈ ಪಾತ್ರ, ಈ ಧ್ವನಿಗೆ ಈ ಪಾತ್ರ ಅಂಥೇಳಿ ಒಂದು ಸ್ಕ್ರಿಪ್ಟ್ ತಗೊಂಡಾಗ್ಲೇನೆ ಆಕಾಶವಾಣಿ ನಿರ್ಧಾರ ಮಾಡಿರುತ್ತೆ. ನಾನು ಇನ್ನೊಂದು ಪಾತ್ರಕ್ಕೆ ಆಯ್ಕೆಯಾಗಿದ್ದೆ. ಆಮೇಲೆ ಆ ಧ್ವನಿ ಮತ್ತೆ ಪ್ರೆಸೆಂಟೇಷನ್ ಎಲ್ಲ ನೋಡಿದ ಮೇಲೆ ರಾಮಣ್ಣ ನೀವು HM ನಾಯಕನ ಪಾತ್ರ ಮಾಡಿ ಅಂಥೇಳಿ ಹೇಳಿದ್ರು. ಹಾಗೇನೆ ಇನ್ನೊಂದ್ ಸಾರಿ ಯಾಜ್ಞವಲ್ಕ್ಯ ಅನ್ನುವಂತಹ ನಾಟಕದಲ್ಲೂ ಕೂಡ ನನಗೆ ಇನ್ನೊಂದು ಪಾತ್ರ ಸಿಕ್ಕಿತ್ತು. ಅಲ್ಲೂ ಕೂಡ ರಮಣ್ಣ ನೀವು ಯಾಜ್ಞವಲ್ಕ್ಯನ್ನೇ ಮಾಡಿ ಅನ್ನುವಂಥದ್ದು ಬಂತು. ಹಾಗೇನೆ ಇನ್ನೊಂದು ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರ ಮಾಡಿದಾಗ ನನಗೆ ಇನ್ನೊಂದು ಯಾವುದೋ ಪಾತ್ರ ಸಿಕ್ಕಿದ್ರು ಕೂಡ ಇಲ್ಲಿನ ನಿರ್ದೇಶಕರು ಅವ್ರು ಹೇಳಿದ್ರು ಇಲ್ಲ ನೀವು ಇನ್ಸ್ಪೆಕ್ಟರ್ ಪಾತ್ರ ಮಾಡಿ.
0: ಅದೇ ಈ ರೀತಿ ಅಂದ್ರೆ ಒಂದು ಧ್ವನಿ ಒಂದು ಕಂಠ ಕಂಚಿನ ಕಂಠ ಇದ್ದಂತಂದ್ರೆ ಆ ಪಾತ್ರಕ್ಕನುಗುಣವಾಗಿ ಅದು ಹೊಂದಿಕೆ ಆಗತ್ತಂತ ಹೇಳಿ ನಿರ್ಧಾರ ಮಾಡ್ತಾರೆ. ಮತ್ತೆ ಅದು

0: ವಿಕ್ರಮ ಅಂತ ಹೇಳಿ ಒಂದು ನಾಟಕ. ಅಲ್ಲಿ ಏನಾಯ್ತು ಅಂದ್ರೆ, ನಾನು ನಾಟಕ ರಿಹರ್ಸಲ್, ನಮ್ಮ ತಂದೆ ಬಹಳ ಒಳ್ಳೆ ಹಾರ್ಮೋನಿಯಂ ಮಾಸ್ಟರ್, ಹಾರ್ಮೋನಿಯಂ ಜೊತೆಗೆ ಹಾಡೋರು. ನನಗೆ ಅದೇನೋ ಎಸ್ ಎಲ್ ಸಿ, ನಾನು 9ನೇ ಕ್ಲಾಸು 10ನೇ ಕ್ಲಾಸು ಓದ್ತಾ ಇದ್ದೆ. ಒಂದ್ಸರಿ ಏನಾಯ್ತು, ನಾಟಕ ನಾನು ರಿಹರ್ಸಲ್ಗೆ ಹೋಗುವೆ, ರಾತ್ರಿ 8 ಗಂಟೆಗೆ 7 ಗಂಟೆಗೆ ಶುರು ಆದ್ರೆ 10 ಗಂಟೆವರೆಗೂ ನಡೆಯೋದು. ಅಪ್ಪ ಅಮ್ಮನ ಕಣ್ಣು ತಪ್ಪಿಸಿ ನಾನು ರಿಹರ್ಸಲ್ ಹೋಗಿ ಕೂತ್ಕೊಳ್ಳುವೆ. ಆದಿಮೂರ್ತಿ ಅಂತ ಒಂದು ಪಾತ್ರ, ತುಂಬಾ ಚೆನ್ನಾಗಿ ಮಾಡೋರವರು, ಒಳ್ಳೆ ನಮ್ಮ ನರಸಿಂಹರಾಜು ಮಾಡದಂಗೆ ಅವ್ರು ನೆನ್ಸೋರವರು,
1: ಪಾತ್ರಗಳು
0: ಹಾಸ್ಯ ಪಟ್ಟು ಒಳ್ಳೆ ಹಾಸ್ಯಗಾರ. ಅವ್ರಿಗೂ ಮತ್ತೆ ಆಡಳಿತ ಮಂಡಳಿಗೂ ಅದೇನೋ ಒಂದು ನಾಟಕದ ಕೊನೆ ದಿನಗಳಲ್ಲಿ, ನಾಟಕ ಪ್ರದರ್ಶನ ಇನ್ನೇನೋ ಒಂದು ವಾರ ಇದೆ ಅನ್ನೋವಾಗ ಅವ್ರಿಗೂ ಅವ್ರಿಗೇನೋ ಸ್ವಲ್ಪ ತಿಕ್ಕಾಟ ಬಂತು. ಆದಿಮೂರ್ತಿ ಪಾತ್ರ ಏನ್ ಮಾಡೋದು ತೋಚ್ತಾ ಇರಲಿಲ್ಲ. ಆ ಮೇಷ್ಟ್ರು, ನಾಟಕದ ಮೇಷ್ಟ್ರು ವೀರಭದ್ರಾಚಾರ್ ಅಂತೇಳಿ, ಅವ್ರೇನ್ ಮಾಡಿದ್ರು, ರಮಣ ಏಯ್ ಬರ ಇಲ್ಲಿ ನಿಂತ್ಕೊಳ, ಆ ಪಾತ್ರಗೆ ಸ್ವಲ್ಪ ಕ್ಲೂ ಕೊಡೋ ಅಂದ್ರು. ಇನ್ಯಾರ ಕೈಲಿ ಮಾಡ್ಸೋಣ ಅಂತ ಅನ್ಕೊಂಡಿದ್ರು. ಕೊನೆಗೆ ಏನಾಯ್ತು, ಲೇ ನೀನೆ ಚೆನ್ನಾಗಿ ಮಾಡ್ತೀಯಲ್ಲ ಅವನಿಗಿಂತ ಮಾಡೋ ಅಂದ್ರು. ಹಾಗಾಗಿ 76ರಲ್ಲಿ ಇನ್ನು ಎಸ್ ಎಲ್ ಸಿ ಓದ್ತಾ ಇದ್ದೆ ನಾನು. ಆ ಟೈಮಲ್ಲಿ ನಾನು ಆದಿಮೂರ್ತಿ ಪಾತ್ರದಿಂದ ಒಳಗಡೆ ಬಂದೆ. ಬೇರೆ ಬೇರೆ ನಾಟಕ ತಂಡಗಳವರು ನಾನು ಕರೆಯೋರು, ಹೋಗಿ ಪಾತ್ರಗಳನ್ನು ಮಾಡ್ತಾ ಇದ್ದೆ. 1995ರವರೆಗೆ ರಂಗಭೂಮಿಯಲ್ಲಿ ಸಿಕ್ಕಾಪಟ್ಟೆ ಇದ್ದೆ ಸರ್. ನಾನು ಶಿಕ್ಷಣವನ್ನು ಕೂಡ ಮಟ್ಟಗೊಳಿಸಿದ್ದೆ ನಾಟಕಗಳಿಗೋಸ್ಕರವಾಗಿ. ಸದಾ ಕಲಾಕ್ಷೇತ್ರ ಮತ್ತೆ ಬೇರೆ ಬೇರೆ ಎಲ್ಲೆಲ್ಲಿ ನಾಟಕಗಳು ಆಡ್ತಾರೆ ಅಲ್ಲೆಲ್ಲ ಹೋಗುವೆ ನಾನು.
1: ಅನೇಕ ಕಡೆ ತಾವು ಓಡಾಡಿದಿರಿ.
0: ಹೌದು, ಆಗ್ರಾ ಈ ಕಡೆ ಎಲ್ಲ ನಾಟಕ ಪ್ರದರ್ಶನಗಳನ್ನು ಮಾಡ್ಕೊಂಡು ಬಂದಿದ್ದೀವಿ.
1: ಈಗ ಜೊತೆ ಜೊತೆಗೆ ತಾವು ಹವ್ಯಾಸಿ ಪತ್ರಕರ್ತರು ಕೂಡ ಆಗಿದ್ದೀರಿ. ಪತ್ರಿಕೆ ಜೊತೆಗೆ, ನಾಟಕದ ಜೊತೆಗೆ ಮತ್ತು ಆಕಾಶವಾಣಿ ಜೊತೆಗೆ, ಈ ದೂರದರ್ಶನದ ಜೊತೆಗೆ, ಇಷ್ಟೆಲ್ಲವನ್ನು ಕೂಡ ಎಲ್ಲಾ ಕಡೆ ತೊಡಗಿಸ್ಕೊಂಡು ನಮ್ಮ ಒಂದು ವೈಶಿಷ್ಟ್ಯತೆಯನ್ನ ನಾವು ಕಾಪಾಡಿಕೊಂಡು ಮುಂದುವರಿಬೇಕಾಗುತ್ತೆ. ಎಷ್ಟು ಸವಾಲುಗಳಿವೆ ಸರ್, ಮತ್ತು ಆಕಾಶವಾಣಿಯಿಂದ ನೀವು ಏನು ಪಡ್ಕೊಂಡಿದ್ದೀರಿ
0: ಸರ್? ಆಕಾಶವಾಣಿಯಿಂದ ನನಗೆ ಮಹತ್ವ ಬಂದಿದೆ ಸರ್, ಇದು ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ಬಲ್ಲೆ ನಾನು. ಇವತ್ತೇನಾದ್ರೂ ಯಾವುದೇ ಕ್ಷೇತ್ರ, ಅದು ರಂಗಭೂಮಿ ಇರಬಹುದು ಅಥವಾ ನನ್ನ ನಿರೂಪಣ ಕ್ಷೇತ್ರ ಇರಬಹುದು, ಇಲ್ಲಿ ಏನಾದ್ರೂ ನನಗೊಂದು ಹೆಸರು ಬಂದಿದೆ ಅಂದ್ರೆ ಅದು ಆಕಾಶವಾಣಿ ಕೊಟ್ಟಂತ ಭಿಕ್ಷೆ ಅಂತ ನಾನು ಹೇಳಬಲ್ಲೆ. ನಿಜವಾಗ್ಲು ತುಂಬಾ ಅಂತಃಕರಣಪೂರ್ವಕವಾಗಿ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ. ನನಗೆ ಭಾಷೆ ಕೊಟ್ಟಿದೆ, ಧ್ವನಿ ಕೊಟ್ಟಿದೆ, ಮತ್ತೆ ಆರ್ಥಿಕವಾಗಿಯೂ ಕೂಡ ನನಗೊಂದು ಶಕ್ತಿಯನ್ನ ತುಂಬಿದ್ದು ಆಕಾಶವಾಣಿ ಅಂತ ಹೇಳಿ ತುಂಬಾ ಹೆಮ್ಮೆಯಿಂದ ಹೇಳಬಲ್ಲೆ ನಾನು.
1: ನಿಮ್ಮಲ್ಲಿರುವಂತಹ ಪ್ರತಿಭೆ ಅದನ್ನು ಬಳಸ್ಕೊಂಡು ನಿಮಗೂ ಕೂಡ ಒಂದು ಗೌರವ ಅಂದ್ರೆ, ಪ್ರತಿಯೊಂದು ಯಾವುದೇ ಒಂದು ಧ್ವನಿ ವಿಷಯದಲ್ಲಿ ಯಾರನ್ನಾದ್ರೂ ಆಯ್ಕೆ ಮಾಡ್ಬೇಕಂದ್ರೆ ಜಿ ಪಿ ರಾಮಣ್ಣ ಅವರು ಬರಲಿ ಅಂತ ಹೇಳಿ ನಾವು ಕೂಡ ಬಯಸ್ತೀವಿ. ಅಂದ್ರೆ ಧ್ವನಿಯನ್ನ ಪರೀಕ್ಷೆ ಮಾಡ್ಬೇಕಂತಂದ್ರೆ ಅದಕ್ಕೂ ಕೂಡ ಬಹಳಷ್ಟು ಮಾನದಂಡಗಳು ಗೊತ್ತಿರುತ್ತವೆ. ಆಕಾಶವಾಣಿಗೆ ಎಂತಹ ವ್ಯಕ್ತಿ ಬೇಕು ಅಂತ ಅನ್ನೋದನ್ನ ನೀವು ಸುಲಭವಾಗಿ ನಿರ್ಧಾರ ಮಾಡಬಹುದು.
0: ನಿಜ
1: ಸರ್. ಈಗ ಈ ಪತ್ರಿಕೆಗಳಲ್ಲಿ ಬರುವಂತಹ ವಿಷಯಗಳು ಆಕಾಶವಾಣಿಯಲ್ಲಿ ಅದು ಧ್ವನಿಯಾಗಿ ಬಂದು ಹೋಗ್ಬಿಡುತ್ತೆ. ಹಂಗೆ ಪತ್ರಿಕೆಯಲ್ಲಿ ಇರುತ್ತೆ, ಒಂದು 2-3 ಸಲ ಓದಿ ಬೇಕಾದ್ರೆ ತಿಳ್ಕೊಳ್ಬಹುದು. ಹಾಗೆ ಬಂದು ಹೋಗುವಂತಹ ಈ ಧ್ವನಿಗೆ ಅದನ್ನು ಹಿಡಿದಿಟ್ಕೊಳ್ಳುವ ಶಕ್ತಿ ಕೇಳುಗನಿಗೂ ಕೂಡ ಬೇಕಾಗತ್ತೆ. ಕರೆಕ್ಟ್ ಆಗಿ ಗ್ರಹಿಸಿ ಕೇಳಬೇಕಾಗತ್ತೆ. ಕೇಳುವುದು ಎಷ್ಟು ಮುಖ್ಯ
0: ಸರ್? ನಮ್ಮಲ್ಲಿ ಏನಂದ್ರೆ, ಒಂದು ನಾನು ಹೇಳ್ತೀನಿ, ಯಾವಾಗಲೂ ಕೆಲವು ಕಡೆ ಮಾತಾಡುವಾಗ ಹೇಳ್ತಿರ್ತೀನಿ, ನಾವು ತಾಳ್ಮೆಯನ್ನು ಕಳ್ಕೊಂಡಿದ್ದೀವಿ, ಕೇಳ್ಮೆಯನ್ನು ಕಳ್ಕೊಂಡಿದ್ದೀವಿ. ಯಾವ ಮನುಷ್ಯ ಉತ್ತಮ ಕೇಳುಗನಾಗಿರ್ತಾನೆ ಅವನು ಮಾತ್ರ ತಾಳ್ಮೆಯವಂತ ಮನುಷ್ಯನಾಗಿರ್ತಾನೆ, ಒಬ್ಬ ಸಂಸ್ಕಾರಶೀಲನಾಗಿ ಒಬ್ಬ ವ್ಯಕ್ತಿಯಾಗಿ ನಿರ್ಮಾಣಗೊಳ್ಳಿಕ್ ಸಾಧ್ಯ ಇದೆ. ನಮ್ಮಲ್ಲಿ ಕೇಳ್ಮೆನೆ ಇಲ್ಲ ಸರ್, ಜೊತೆಗೆ ತಾಳ್ಮೆನೂ ಇಲ್ಲ. ಕೇಳ್ಮೆ
1: ಅನ್ನೋದು ಬಹುಶಃ ತಾಳ್ಮೆ ಇರಲ್ಲ ಅಂತ ಅನ್ಕೋಬಹುದು ನಾವು. ಸೊ ಈಗ ಅದು ಕೇಳೋದು ಬಹಳ ಪ್ರಮುಖ,
0: ತುಂಬಾ ಮುಖ್ಯವಾದ. ರೇಡಿಯೋ ಮಾತ್ರ ಅಲ್ಲ, ನಾನು ಕೇಳ್ಮೆ ಅನ್ನುವಂಥದ್ದನ್ನು ಎಲ್ಲಾ ಕ್ಷೇತ್ರಕ್ಕೂ ಅನ್ವಯಿಸ್ತೀನಿ. ಗುರು ಹಿರಿಯರ ಮಾತುಗಳನ್ನ ಕೇಳೋದಾಗ್ಲಿ, ಆಯ್ತಾ, ಅಪ್ಪ ಅಮ್ಮಂದಿರ ಮಾತುಗಳನ್ನು ಕೇಳೋದಾಗ್ಲಿ, ಆಯ್ತಾ, ಎಲ್ಲೋ ಒಂದ್ ಕಡೆ ಏನೋ ಏನೋ ಪ್ರವಚನ ನಡೀತಾ ಇದೆ, ಏನೋ ಒಂದು ಭಾಷಣ ನಡೀತಾ ಇದೆ, ಗುರು ಹಿರಿಯರು ಮಾತಾಡ್ತಿರ್ತಾರೆ, ಅಂಥವ್ರ ಮಾತುಗಳನ್ನ ಕೇಳೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಜ್ಞಾನಾರ್ಜನೆಗೆ ಇರುವಂತ ಏಕೈಕ ಮಾರ್ಗ ಅಂತ ಹೇಳಿದ್ರೆ ಅದು ಕೇಳ್ಮೆ
1: ಕೇಳುವುದು,
0: ಒಂದು ತಾಳ್ಮೆಯಿಂದ ಕೇಳುವಂತ.
1: ಅಷ್ಟೇ ಸರ್. ನಡುವೆ ಮಾತಿನ ಮಧ್ಯೆ ನಿರೂಪಣಾ ಕ್ಷೇತ್ರದ ಬಗ್ಗೆನೂ ಕೂಡ ಮಾತಾಡ್ತಿದ್ವಿ ನಾವು. ಅದರಲ್ಲಿ ಕೂಡ ನಾನು ನನ್ನ ಒಂದು ಪ್ರತಿಭೆಯನ್ನು ತೋರಿಸುವಂಗೆ ಆಯಿತು ಅಂತ ಹೇಳಿ, ಅಂದರೆ ತಮ್ಮಲ್ಲಿ ಆ ಒಂದು ಕಲೆ ಇತ್ತು ಮತ್ತು ಶಿಸ್ತುಬದ್ಧವಾಗಿ ತಯಾರಿ ಮಾಡಿಕೊಳ್ಬೇಕು ಒಂದು ಪ್ರತಿಯೊಂದನ್ನು ಕೂಡ. ಅದ್ರ ಜೊತೆ ಜೊತೆಗೆ ನಿರೂಪಣೆಯನ್ನು ಹೇಗೆ ಮಾಡಬೇಕು ಅಲ್ಲಿ ಕೂಡ ಅನೇಕ ಪಟ್ಟುಗಳನ್ನು ಅರಿತಿರಬೇಕಾಗತ್ತೆ.
0: ಹೇಗೆ
1: ಇಲ್ಲಿ ಆಕಾಶವಾಣಿಯಲ್ಲಿ ಉದ್ಘೋಷಕ ಹೇಗೆ ನಿರೂಪಣೆ ಮಾಡ್ತಾನೆ ಇದು ಒಂದಾದರೆ, ಹೊರಗಡೆ ವೇದಿಕೆಯ ನಿರೂಪಣೆ ಅದು ಇನ್ನೊಂದು.
0: ಹೌದು,
1: ಅಲ್ಲಿ ಕೂಡ ನೀವು ಅನೌನ್ಸರೇ
0: ಸರ್. ಹೌದು, ನಿರೂಪಕ ಅಂತಂದ್ರೆ ಅವನು ಬರೀ ಅನೌನ್ಸರ್ ಅಲ್ಲ, ಅವನು ಒಬ್ಬ ಸ್ಟೇಜ್ ಮ್ಯಾನೇಜರ್ ಕೂಡ ಆಗಿರ್ಬೇಕು. ಸ್ಟೇಜ್ ಮ್ಯಾನೇಜರ್ ಕೂಡ ಆಗ್ಬೇಕಾಗಿರ್ತದೆ. ಹೇಗೆ ಕಾರ್ಯಕ್ರಮವನ್ನ ತೂಗಿಸ್ಬೇಕು, ಏನಾದ ಮೇಲೆ ಏನು ಮಾಡಬೇಕು, ಏನ್ ಮಾತಾಡಬೇಕು, ಎಷ್ಟು ಮಾತಾಡಬೇಕು, ಕಾರ್ಯಕ್ರಮ

0: ನಿರೂಪಕ ಅಂತ ಹೇಳಿದ್ರೆ ಬಹುಜನ ತಿಳ್ಕೊಂಡಿರುವಂತಹದ್ದು ನಾನೇ ಪಿಲ್ಲರ್ ಅಂತ ಅಲ್ಲ, ನಿರೂಪಕ ಅನ್ನುವಂಥದ್ದು ಒಬ್ಬ ಫಿಲ್ಲರ್ ಅಷ್ಟೇ, ನಡು ನಡುವೆ ಕೊಂಡಿಯಾಗಿರ್ಬೇಕಷ್ಟೇ ಅವರು.
1: ಅತಿಥಿಗಳು ಮಾತಾಡಿದ್ದನ್ನ ಅವಲೋಕನ ಮಾಡಿ ಅವರೇ
0: ಮಾತಾಡ್ತಾರೆ, ಪ್ರತಿ ಭಾಷಣಕಾರ ಆಗ್ಬಿಡ್ತಾರೆ ಅವನು ಅಲ್ಲ.
1: ಅದು ಸರಿಯಾದ ವ್ಯಾಖ್ಯಾನ ತಾವು ಕೊಟ್ಟಿದ್ದೀರಿ ನೀವು. ನಿರೂಪಣೆ ಅಂದ್ರೆ ಕೊಂಡಿಯಾಗಿರ್ಬೇಕು.
0: ಹೌದು ಸರ್, ನಾನು ಸುಮಾರು ಒಂದು 5,000 ಕಾರ್ಯಕ್ರಮಗಳಿಗೂ ಹೆಚ್ಚು ಕಾರ್ಯಕ್ರಮಗಳನ್ನ ನಾನು ನಿರೂಪಣೆ ಮಾಡಿದ್ದೀನಿ. ಸರ್ಕಾರದ ಕಾರ್ಯಕ್ರಮಗಳು, ಸರ್ಕಾರದ ಜಯಂತಿಗಳು ಏನಿವೆ ಅವು, ಮತ್ತೆ ಹಂಪಿ ಉತ್ಸವ, ಮೈಸೂರು ದಸರಾ, ಹೀಗೆ ಕದಂಬೋತ್ಸವ, ಹೀಗೆ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ನಾನು ಮಾಡಿದ್ದೀನಿ. ಸಮಾರಂಭ ಅನ್ನುವಂಥದ್ದು ನಿಮ್ಮ ಪಾಂಡಿತ್ಯ ಪ್ರದರ್ಶನಕ್ಕೆ ಇರುವಂತಹ ವೇದಿಕೆ ಅಲ್ಲ, ಅದನ್ನ ಪ್ರತಿಯೊಬ್ಬ ನಿರೂಪಕನು ತಿಳ್ಕೊಳ್ಬೇಕು ಅನ್ನುವಂಥದ್ದು ನನ್ನ ಇದು.
1: ನಿಜ. ಈಗ ಹೊರಗಡೆ ವೇದಿಕೆಗಳಲ್ಲಿ ನಿರೂಪಣೆ ಮಾಡೋದು ಒಂದಾದ್ರೆ ಆಕಾಶವಾಣಿಯಲ್ಲಿ ನಿರೂಪಣೆ ಮಾಡೋದು ಇನ್ನೊಂದು. ನಮ್ಮಲ್ಲಿ ಅನೇಕ ಕ್ವಿಜ್ಗಳನ್ನು ಕೂಡ ತಾವು ನಡೆಸಿಕೊಟ್ಟಿದ್ದೀರಿ.
0: ಹೌದು ಸರ್.
1: ಅಲ್ಲಿ ಹೇಗಿರ್ತಿತ್ತು ಸರ್ ಈಗ ಕ್ವಿಜ್ ಅಂತಂದ್ರೆ? ಅಲ್ಲಿ ಕೂಡ ಮತ್ತೆ ನಿಮ್ಮ ನಿರೂಪಣಾ ಕೌಶಲ್ಯ
0: ಬೇಕು. ಹೌದು. ಇನ್ನೊಂದು ಏನು ಅಂದ್ರೆ, ಪ್ರಶ್ನೆಗಳನ್ನ ಯಾವ ರೀತಿ ಕಾಯಿನ್ ಮಾಡಬೇಕು ಅಂತ ಹೇಳಿ ಇದು ಆಕಾಶವಾಣಿ ನಮಗೆ ಕಲಿಸ್ಕೊಟ್ಟಿದೆ. ಅದನ್ನ ಇಲ್ಲಿ ಪ್ರಯೋಗ ಮಾಡಿದ್ದೀನಿ ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ನಡೆಸಿಕೊಡುವಾಗ. ವಿವೇಕಾನಂದ ಜಯಂತಿ, ಅವರ ಜನ್ಮದಿನದ ಕಾರ್ಯಕ್ರಮಗಳಲ್ಲಿ ಕೂಡ ನಾನು ರಸಪ್ರಶ್ನೆ ಕಾರ್ಯಕ್ರಮಗಳನ್ನ ಆಕಾಶವಾಣಿಯಲ್ಲಿ ನಡೆಸಿಕೊಟ್ಟಿದ್ದೀನಿ.
2: ನಿನ್ನ ತಂದಾಗ ಸಂತೋಷವೇನು. ಇದುವರೆಗೂ ನಾಟಕ ಕಲಾವಿದ ನಿರೂಪಕ ಜಿಪಿ ರಾಮಣ್ಣ ಅವರೊಂದಿಗಿನ ಸಂದರ್ಶನವನ್ನ ಕೇಳುತ್ತಿದ್ದೀರಿ. ಕಾರ್ಯಕ್ರಮದ ಮೊದಲನೆಯ ಭಾಗ ಆಲಿಸಿದಿರಿ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮದ ಮುಂದುವರೆದ ಭಾಗ ಮುಂದಿನ ಸಂಚಿಕೆಯಲ್ಲಿ. ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಕೇಳಿದಿರಿ. ಆಕಾಶವಾಣಿ

ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಪರೀಕ್ಷೆಗಳು ಪರಿಭವದ ಶಿಕ್ಷೆಗಳು, ಗರಡಿಯ ವ್ಯಾಯಾಮ ಮನಬುದ್ಧಿಗಳಿಗೆ. ಪರಿಪರಿ ಪರೀಕ್ಷೆಗಳು ಪರಿಭವದ ಶಿಕ್ಷೆಗಳು, ಗರಡಿಯ ವ್ಯಾಯಾಮ ಮನಬುದ್ಧಿಗಳಿಗೆ. ಪುರುಷತೆಗೆ ಪೆಟ್ಟುಗಳಿ ನಾದಗಂತಿಯ ವಿಜಯ, ಬಿರಿದ ನನೆ ಫಲಕೆ ಮನೆ ಮಂಕುತಿಮ್ಮ. ಪುರುಷತೆಗೆ ಪೆಟ್ಟುಗಳಿ ನಾದಗಂತಿಯ ವಿಜಯ, ಬಿರಿದ ನನೆ ಫಲಕೆ ಮನೆ ಮಂಕುತಿಮ್ಮ.

ಬದುಕಿನಲ್ಲಿ ವ್ಯಕ್ತಿ ಎದುರಿಸಬೇಕಾದ ನಾನಾ ಬಗೆಯ ಪರೀಕ್ಷೆಗಳು, ಅನುಭವಿಸಬೇಕಾದ ಶಿಕ್ಷೆಗಳು, ಇವೆಲ್ಲ ಮನಸ್ಸು ಮತ್ತು ಬುದ್ಧಿಗಳಿಗೆ ವ್ಯಾಯಾಮದ ಹಾಗೆ ಗಟ್ಟಿಗೊಳಿಸುವಂತಹವು. ಜಟ್ಟಿಯ ಮೈ ಎಷ್ಟು ಜಡ್ಡುಗಟ್ಟುತ್ತದೋ ಅವನ ದೇಹ ಅಷ್ಟು ಗಟ್ಟಿಯಾಗುತ್ತದೆ. ಮೊಳಕೆ ಒಡೆದಾಗಲೇ ಅದು ಹಣ್ಣಿಗೆ ನೆಲೆಯಾಗಬಲ್ಲದು. ತುಂಬ ಸುಂದರವಾದ ಕೊನೆಯಿಂದ ಕೂಡಿರೋ ಪದ್ಯ ಇದು. ಬದುಕು ಅನ್ನೋದು ಒಂದು ಕಡೆ ಪರೀಕ್ಷೆಯೂ ಹೌದು, ಶಿಕ್ಷೆಯೂ ಹೌದು, ಮತ್ತು ಈ ಪರೀಕ್ಷೆ ಶಿಕ್ಷೆಗಳನ್ನು ಎದುರಿಸಬೇಕಾದಂತಹ ಒಂದು ರೀತಿಯ ಅನುಭವವೂ ಹೌದು. ನಾವು ಬದುಕಿನ ಪ್ರತಿ ಕ್ಷಣದಲ್ಲಿ ಅನುಭವಿಸುವಂತಹ ಪರೀಕ್ಷೆಗಳು, ಪರೀಕ್ಷೆ ಅಂದರೆ ನಮ್ಮನ್ನು ಸರಿಯೋ ತಪ್ಪೋ, ಗಟ್ಟಿಯೋ ಜಳ್ಳೋ ಅನ್ನುವುದನ್ನು ನೋಡುವಂತಹ, ನಮ್ಮನ್ನು ಪರೀಕ್ಷೆ ಒಡ್ಡುವಂತಹ ಸನ್ನಿವೇಶಗಳು ಕೆಲವೇಳೆ ನಮಗೆ ಅದು ಶಿಕ್ಷೆ ಆಗುವ ಕಾಣಬಹುದು. ಅಂದರೆ ಬದುಕು ಸಾಮಾನ್ಯವಾಗಿ ನಮ್ಮಲ್ಲಿ ಹೇಳ್ಕೊಳ್ಳೋದು ರೂಢಿ, ನನಗೆ ಯಾಕೆ ಈಗ ಶಿಕ್ಷೆ ಕೊಟ್ಟೆ ಅಂತ ದೇವರನ್ನು ಕಷ್ಟಪಡೋರು ಹೇಳ್ಕೊಳ್ತಾರೆ. ಈ ಶಿಕ್ಷೆ ಕೊಟ್ಟೆ ಅಂದ್ರೆ ಅರ್ಥ ನಾನು ಮಾಡಿದ ತಪ್ಪಿಗೆ ಯಾರೋ ಒಬ್ಬ ನ್ಯಾಯಾಧಿಪತಿ ನೀನು ಇದನ್ನು ಅನುಭವಿಸು ಅಂತ ಶಿಕ್ಷೆ ಕೊಟ್ಟ ಹಾಗೆ ಅಂತ ನಾವು ಭಾವಿಸೋ ಹಾಗಿಲ್ಲ. ಯಾಕೆಂದರೆ ನಾವು ಹಿಂದೆಯೇ ಕಂಡಿರೋ ಹಾಗೆ ಬದುಕು ಅನ್ನೋದು ಒಬ್ಬ ವ್ಯಕ್ತಿಯಿಂದಲೇ ರೂಪಿತವಾಗುವಂತಹದಲ್ಲ. ವ್ಯಕ್ತಿಯ ಬದುಕು ಕೂಡ ಅವನನ್ನು ಮೀರಿದ ಅನೇಕ ಸಂಗತಿಗಳಿಂದ ರೂಪಿತವಾಗಿರುವಂತಹದ್ದು. ಹಾಗಾಗಿ ಎಲ್ಲಿ ವ್ಯಕ್ತಿಯ ನಿರೀಕ್ಷೆ, ವ್ಯಕ್ತಿಯ ಪ್ರಯತ್ನ ಇವುಗಳಿಗೆ ವಿರುದ್ಧವಾದಂತಹ ಪ್ರತಿಕೂಲ ಸ್ಥಿತಿಗಳು ಒದಗುತ್ತವೋ ಆವಾಗ ಪ್ರಯತ್ನ ಪಡುವಂತಹ ವ್ಯಕ್ತಿಗೆ ಇದು ಶಿಕ್ಷೆಯೇನೋ ಅಂತ ಅನ್ನಿಸ್ಬಿಡಬಹುದು. ಅಥವಾ ತಾನು ನಿಭಾಯಿಸಲಾರದಂತಹ ಒಂದು ಪರಿಸ್ಥಿತಿ ಬಂದಾಗ ಇದು ಪರೀಕ್ಷೆಯೇನೋ ಅಂತ ಅನ್ನಿಸ್ಬಹುದು. ನಿಭಾಯಿಸಲಾರದ ಒಂದು ಸ್ಥಿತಿ ಬಂದುಬಿಟ್ಟಾಕ್ಷಣ ಅಥವಾ ನಾವು ಯಾವುದನ್ನು ನಿರೀಕ್ಷಿಸಲಿಲ್ಲವೋ ಅಂತಹ ಒಂದು ಪರಿಸ್ಥಿತಿ ಎದುರಾಗ್ಬಿಟ್ಟಾಕ್ಷಣ ನಾವು ಅಧೀರಗೊಳ್ಳಬಾರದು. ಯಾಕೆಂದರೆ ಇಂತಹ ಪ್ರತಿಯೊಂದು ಘಟನೆಯು, ಸನ್ನಿವೇಶವು ನಾವು ನಮ್ಮ ಮನಸ್ಸು ಮತ್ತು ಬುದ್ಧಿಗಳಿಗೆ ವ್ಯಾಯಾಮದ ಹಾಗೆ ಅಂತ ಭಾವಿಸಬೇಕು. ಹಿಂದೆಯೇ ನೋಡಿದ ಹಾಗೆ ವ್ಯಾಯಾಮ ಅನ್ನೋದು ದೇಹವನ್ನು ಪುಟಗೊಳಿಸುವಂತಹದ್ದು, ದೇಹದ ಶಕ್ತಿಯನ್ನು ಜಾಸ್ತಿ ಮಾಡುವಂತಹದ್ದು. ಇದ್ದಕ್ಕಿದ್ದ ಹಾಗೆ ಪರೀಕ್ಷೆ ಎದುರಿಸುವುದಕ್ಕೆ ಸಾಧ್ಯ ಇಲ್ಲ, ಅಥವಾ ಇದ್ದಕ್ಕಿದ್ದ ಹಾಗೆ ಶಿಕ್ಷೆಯನ್ನು ಎದುರಿಸುವುದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸಿದ್ಧತೆ ನಡೀಬೇಕು. ಅಂದರೆ ಬದುಕು ಈ ಸಿದ್ಧತೆ ಮತ್ತು ಅದರ ಸಾಫಲ್ಯ ಇವುಗಳ ನಡುವಣ ಪರ್ಯಾಯ ಅಂತ ಭಾವಿಸಬಹುದೇನೋ. ಜೊತೆಗೆ ಹಣ್ಣು ಮೂಡಬೇಕಾದ್ರೆ ಒಂದು ಬೀಜ ಒಡಿಬೇಕು. ಬೀಜ ಒಡೆದಾಗಲೇ ಮೊಳಕೆ ಬರೋದು, ಆ ಮೊಳಕೆಯೇ ಮುಂದೆ ಸಸಿಯಾಗೋದು, ಆ ಸಸಿಯೇ ಮುಂದೆ ಗಿಡವಾಗೋದು, ಆ ಗಿಡವೇ ಮುಂದೆ ಮರವಾಗೋದು, ಆ ಮರದಲ್ಲಿಯೇ ಮತ್ತೆ ಹೂವು ಹಣ್ಣು ಬೆಳೀತಕ್ಕಂತಹದ್ದು. ಅಂದರೆ ಮತ್ತೊಂದು ಹಣ್ಣಿಗೆ ನೆಲೆ ಒದಗಬೇಕಾದ್ರೆ ಬೀಜ ಒಡಿಬೇಕು. ಹಾಗಾಗಿ ನಾವು ಗಾಸಿಗೊಂಡ್ರೆ ಅದರಿಂದ ಫಲ ಇದೆ ಅಂತ ಭಾವಿಸ್ಬೇಕೇ ಹೊರತು ಗಾಸಿಗೊಂಡದ್ರಿಂದ ನಮ್ಮ ಜೀವನ ನಿಸ್ಸಾರ್ಥಕವಾಯಿತು ಅಂತ ಭಾವಿಸಬಾರದು.

ಪುರುಷನ ಸ್ವಾತಂತ್ರ್ಯ ಭವನ ತೋಳ್ಗಿರುವಷ್ಟು ಪರಿಧಿಯೊಂದರೊಳದರ ಯತ್ನ ಕೆಡೆಯುಂಟು. ಪುರುಷನ ಸ್ವಾತಂತ್ರ್ಯ ಭವನ ತೋಳ್ಗಿರುವಷ್ಟು ಪರಿಧಿಯೊಂದರೊಳದರ ಯತ್ನ ಕೆಡೆಯುಂಟು. ತಿರುಗುವುದು, ಮಡಿಸುವುದು, ನಿಗುರುವುದು, ನೀಳುವುದು, ತೊರೆದು ಹಾರದು ತೋಳು ಮಂಕುತಿಮ್ಮ. ತಿರುಗುವುದು, ಮಡಿಸುವುದು, ನಿಗುರುವುದು, ನೀಳುವುದು, ತೊರೆದು ಹಾರದು ತೋಳು ಮಂಕುತಿಮ್ಮ.

ನಮ್ಮ ತೋಳನ್ನು ನಾವು ಅದು ಇರುವಷ್ಟು ಉದ್ದಕ್ಕೆ ಚಾಚಬಹುದು, ಮಡಿಸಬಹುದು, ಆಡಿಸಬಹುದು ಅಷ್ಟೆ. ದೇಹವನ್ನು ಬಿಟ್ಟು ಅದು ಹಾರಲಾರದು. ಹಾಗೆಯೇ ಮಾನವ ಸಂಪೂರ್ಣ ಸ್ವತಂತ್ರನಲ್ಲ, ಅವನ ಸ್ವಾತಂತ್ರ್ಯ ಪರಿಮಿತವಾದುದು. ಅಷ್ಟನ್ನೇ ಬಳಸಿಕೊಂಡು ಹೆಚ್ಚಿನದನ್ನು ಸಾಧಿಸಬೇಕು. ಅಂದರೆ ಒಂದು ರೀತಿ ಕವಿ ಇಲ್ಲಿ ವ್ಯಕ್ತಿಯ ಸ್ವಾತಂತ್ರ್ಯದ ಬಗ್ಗೆ ವ್ಯಾಖ್ಯಾನ ಮಾಡ್ತಾ ಇದ್ದಾನೆ. ವ್ಯಕ್ತಿಯ ಸ್ವಾತಂತ್ರ್ಯ ಅಂದರೆ ಎಂತಹದು? ಆ ಸ್ವಾತಂತ್ರ್ಯ ಅನ್ನೋದು ಅಪಾರವಾದ ಅಪರಿಮಿತವಾದ ಸ್ವಾತಂತ್ರ್ಯವಲ್ಲ, ಅದಕ್ಕೆ ಪರಿಮಿತಿ ಇದೆ. ವ್ಯಕ್ತಿಯ ಸ್ವಾತಂತ್ರ್ಯ

0: ಸ್ವಾತಂತ್ರ್ಯ ಪ್ರಕೃತಿಯ ಪರಿಮಿತಿಯಿಂದ ಅಥವಾ ಪರಿಮಿತಿಗೆ ಒಳಗಾಗತಕ್ಕಂಥದ್ದು. ಹಾಗೆ ನೋಡಿದ್ರೆ ನಮ್ಮ ಸಂವಿಧಾನಗಳಲ್ಲಿಯೂ ಕೂಡ ಹೇಳಿರುವ ಮಾತು ಏನು ಅಂದರೆ, ಸ್ವಾತಂತ್ರ್ಯ ಅನ್ನೋದು ಪರಿಮಿತಿಗಳಿಗೆ ಒಳಗಾಗಿರಬಹುದು. ನಮ್ಮ ಲಿಬರ್ಟಿ ಇದೆಯಲ್ಲ ಅಥವಾ ನಮ್ಮ ಸ್ವಾತಂತ್ರ್ಯ ಇದೆಯಲ್ಲ, ಅದು ವಿತ್ ರೀಸನಬಲ್ ರೆಸ್ಟ್ರಿಕ್ಷನ್ಸ್, ಸಕಾರಣವಾದಂತಹ ಇತಿಮಿತಿಗಳಿಗೆ ಒಳಗಾಗಿರುವಂಥದ್ದು. ಯಾಕೆಂತಂದರೆ ಸ್ವಾತಂತ್ರ್ಯ ಅಂದರೆ ಸ್ವೇಚ್ಛೆಯಲ್ಲ, ಸ್ವೈರಾಚಾರವಲ್ಲ, ಬೇಕಾದ್ದು ಮಾಡಬಹುದು ಅಲ್ಲ ಅಲ್ಲ. ಯಾಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಸ್ವಾತಂತ್ರ್ಯ ಇರಬೇಕಾದ್ರೆ ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯದ ಪರಿಕಲ್ಪನೆ ಮತ್ತೊಬ್ಬ ವ್ಯಕ್ತಿಯ ಸ್ವಾತಂತ್ರ್ಯದ ಪರಿಕಲ್ಪನೆಗೆ ವಿರುದ್ಧವಾಗಿರಬಹುದು. ಹಾಗಾಗಿ ಎಷ್ಟೋ ಸಲ ಒಬ್ಬ ವ್ಯಕ್ತಿಯ ಅನಿಸಿಕೆ ಮತ್ತೊಬ್ಬ ವ್ಯಕ್ತಿಯ ಅನಿಸಿಕೆ ವಿರುದ್ಧವಾದಾಗ ಅಲ್ಲಿ ಸಂಘರ್ಷಗಳು ಉಂಟಾಗುತ್ತವೆ, ಇಬ್ಬರಿಗೂ ಘಾಸಿಯಾಗುತ್ತೆ. ಅದರಿಂದ ನಾವು ನಮ್ಮ ಸ್ವಾತಂತ್ರ್ಯವನ್ನು ಬಳಸ್ಕೊಳ್ಬೇಕಾದ ರೀತಿ ಎಂತಕ್ಕದು ಅಂತಂದರೆ, ನಮ್ಮ ಪರಿಮಿತಿಯನ್ನು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಪರಿಮಿತಿಯನ್ನು ಅರ್ಥ ಮಾಡ್ಕೋಬೇಕು ಅಂದರೆ, ನಮಗೆ ಹೇಗೆ ಸ್ವಾತಂತ್ರ್ಯವಿದೆಯೋ ಬೇರೆಯವರಿಗೂ ಅಷ್ಟೇ ಸ್ವಾತಂತ್ರ್ಯವಿದೆ. ನಮ್ಮ ಸ್ವಾತಂತ್ರ್ಯ ಬೇರೆಯವರ ಸ್ವಾತಂತ್ರ್ಯಕ್ಕೆ ಅಡ್ಡಿಯಾಗಬಾರದು, ನಮ್ಮ ಸುಖ ಬೇರೆಯವರ ಸುಖಕ್ಕೆ ತೊಡಕಾಗಬಾರದು, ನಮ್ಮ ಅನಿಸಿಕೆ ಬೇರೆಯವರ ಅನಿಸಿಕೆಯನ್ನು ನೋಯಿಸಬಾರದು ಎನ್ನುವ ಎಚ್ಚರ ಮುಖ್ಯ. ಅಂದರೆ ಹೀಗೆ ವಿವಿಧ ಮನೋಭಾವಗಳ, ವಿವಿಧ ಸ್ವಭಾವಗಳ, ವಿವಿಧ ಹಿನ್ನೆಲೆಗಳ, ವಿವಿಧ ಸಂಸ್ಕಾರಗಳ ವ್ಯಕ್ತಿಗಳು ಒಟ್ಟು ಕೂಡಿ ಬಾಳುವ ಸಮಾಜದಲ್ಲಿ ಈ ಹೊಂದಾಣಿಕೆ ಇಲ್ಲದೇ ಇದ್ದರೆ, ಪರಸ್ಪರ ಅರಿವು ಇಲ್ಲದೇ ಇದ್ದರೆ ಸಂಘರ್ಷಗಳು ಉಂಟಾಗುತ್ತೆ, ಯಾರಿಗೂ ನೆಮ್ಮದಿ ಇರೋಲ್ಲ. ಒಂದು ರೀತಿ ಇದು ನಮ್ಮ ಸಾಮಾಜಿಕ ಬದುಕಿಗೆ ಹೊಂದಿಸ್ಕೊಂಡಾಗ ನಾವು ಈ ಬದುಕಿನಲ್ಲಿ ಹೇಗೆ ಇರಬೇಕು ಅನ್ನೋದನ್ನ ಸೂಚಿಸುತ್ತೆ. ಸ್ವಾತಂತ್ರ್ಯ ಮತ್ತು ಪರಿಮಿತಿಗಳ ನಡುವಣ ಒಂದು ರೀತಿಯ ಹೊಂದಾಣಿಕೆ, ಒಂದು ರೀತಿಯ ಚಲನಶೀಲತೆ, ಅದು ನಿಜವಾದಂತಹ ಬದುಕನ್ನು ರೂಪಿಸುವಂತಹ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಚೈತ್ರ ರಘುನಂದನ್, ವ್ಯಾಖ್ಯಾನ ಡಾಕ್ಟರ್ ಪಿವಿ ನಾರಾಯಣ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಒಂದೆಡೆ ಅನ್ನಕ್ಕಾಗಿ ಪರದಾಟ,
1: ಇನ್ನೊಂದೆಡೆ ತಿಂದು ಹೆಚ್ಚಾಗಿ ಎಸೆಯುವ ಆಟ.
0: ಸಮಾರಂಭಗಳಲ್ಲಿ ಸಂತೃಪ್ತ ಸಮೃದ್ಧ ಭೋಜನ ಉಂಡರು ಚೆಲ್ಲಿ ವ್ಯರ್ಥಗೊಳಿಸದಿರಿ.
2: ಕೋಯಿ ಕಿತ್ನಾ ಅಮೀರ್ ಹೋಯಾ ಕಿತ್ನಾ ಗರೀಬ್, ಹಾಯ್ ಉತ್ನಾ ಹೇ ಜಿತ್ನಾ ಹೈ ಉಸ್ ಕನತೀ.
1: ಬಿಸಾಡುವ ಅನ್ನದ ಒಂದು ಅಗುಳಿಗಾಗಿ ನಾವು ಮುಂದೊಂದು ದಿನ ಪರದಾಡಬೇಕಾದೀತು.
2: ಹಾಗೆ ಮಾಲಿಕ್ ಕೆ ಚಲ್ತಾ ನಹೀ ಕೋಯಿ ದಾಮ್ ಲೇನೆ ವಾಲೇ ಕರೋಡ್ ದೇನೆ ವಾಲಾ ಏಕ್ ರಾ.
1: ಪ್ರತಿ ಅಕ್ಕಿ ಕಾಳು ರೈತನ ಬೆವರಿನ ಫಲ.

ನೀವು ಕೇಳ್ತಾ ಇರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. ಇದು 102.9 FM ನಿಮ್ಮ ನಿತ್ಯದ ಸಂಗಾತಿ ವಿವಿಧ ಭಾರತಿ. ಸಮಯ 7:35. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ ಕೇಳುತ್ತೀರಿ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ರಾಷ್ಟಪತಿ ಭವನದಲ್ಲಿಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 2026 ಪದ್ಮ ಪ್ರಶಸ್ತಿ ಪ್ರದಾನ. ದೇಶದಲ್ಲಿ ರಸಗೊಬ್ಬರ ದಾಸ್ತಾನು ಪ್ರಮಾಣ ಸುಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ. ನೀಟ್ ಪರೀಕ್ಷಾ ಪ್ರಕ್ರಿಯೆಯಲ್ಲಿನ ಲೋಪಗಳ ಕುರಿತು ಸುಪ್ರೀಂಕೋರ್ಟ್ ಕಳವಳ. ದೆಹಲಿಯಲ್ಲಿ ನಾಳೆ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ. ವಾರ್ತೆಗಳ ವಿವರ. ರಾಷ್ಟಪತಿ ಭವನದಲ್ಲಿ ಇಂದು ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026 ಪದ್ಮ ಪ್ರಶಸ್ತಿಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು. ಇಬ್ಬರು ಸಾಧಕರಿಗೆ ಪದ್ಮ ವಿಭೂಷಣ, 6 ಗಣ್ಯರಿಗೆ ಪದ್ಮಭೂಷಣ ಮತ್ತು 58 ಗಣ್ಯರಿಗೆ ಪದ್ಮಶ್ರೀ ಪ್ರಶಸ್ತಿಗಳನ್ನು ನೀಡಲಾಯಿತು. ಚಲನಚಿತ್ರ ನಟ ಧರ್ಮೇಂದ್ರ ಸಿಂಗ್ ಡಿಯೋಲ್ ಅವರಿಗೆ ಕಲಾಕ್ಷೇತ್ರದಲ್ಲಿ ನೀಡಿದ ಕೊಡುಗೆಗಾಗಿ ಮರಣೋತ್ತರವಾಗಿ ಪದ್ಮವಿಭೂಷಣ ಪ್ರಶಸ್ತಿ ನೀಡಲಾಗಿದೆ. ಅವರ ಪತ್ನಿ ಮತ್ತು ಲೋಕಸಭಾ ಸಂಸದೆ ಹೇಮಮಾಲಿನಿ ಅವರು ಪ್ರಶಸ್ತಿ ಸ್ವೀಕರಿಸಿದರು. ಪಿಟೀಲು ವಾದಕ ಡಾ ಎನ್ ರಾಜಂ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಪದ್ಮಭೂಷಣ ವಿಭಾಗದಲ್ಲಿ ಉತ್ತರಾಖಂಡದ ಮಾಜಿ ಮುಖ್ಯಮಂತ್ರಿ ಮತ್ತು ಮಹಾರಾಷ್ಟ ರಾಜ್ಯಪಾಲ ಭಗತ್ ಸಿಂಗ್ ಕೋಶ್ಯಾರಿ ಅವರಿಗೆ ಸಾರ್ವಜನಿಕ ವ್ಯವಹಾರಗಳ ಕ್ಷೇತ್ರದಲ್ಲಿನ ಸೇವೆಗಾಗಿ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು. ಕನ್ನಡಿಗರಾದ ಶತಾವಧಾನಿ ಡಾ ಆರ್ ಗಣೇಶ್ ಅವರು ಅವಧಾನ ಕಲೆಯ ಪುನರುಜ್ಜೀವನಕ್ಕಾಗಿ ಪ್ರಶಸ್ತಿ ಸ್ವೀಕರಿಸಿದರು. ಕೈಗಾರಿಕೋದ್ಯಮಿ ಉದಯ್ ಸುರೇಶ್ ಕುಮಾರ್ ಕೋಟಕ್ ವ್ಯಾಪಾರ ಮತ್ತು ಕೈಗಾರಿಕೆಗಳಿಗೆ ನೀಡಿದ ಕೊಡುಗೆಗಾಗಿ ಪದ್ಮಭೂಷಣ ಪ್ರಶಸ್ತಿ ಪಡೆದರು. ಡಾ ಕಲ್ಲಿಪಟ್ಟಿ ರಾಮಸ್ವಾಮಿ ಪಲ್ಲೈಸ್ವಾಮಿ ವೈದ್ಯಕೀಯ ಕ್ಷೇತ್ರಕ್ಕೆ ನೀಡಿದ ಅತ್ಯುತ್ತಮ ಕೊಡುಗೆಗಾಗಿ ಪದ್ಮಭೂಷಣ ಪ್ರಶಸ್ತಿ ಸ್ವೀಕರಿಸಿದರು. ಇದೇ ವೇಳೆ ಕನ್ನಡಿಗರಾದ ಅಂಕೇಗೌಡರು, ಎಸ್ಜಿ ಸುಶೀಲಮ್ಮ, ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಹರ್ಮನ್ಪ್ರೀತ್ ಕೌರ್ ಸೇರಿದಂತೆ ಒಟ್ಟು 58 ಗಣ್ಯರು ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದರು. ಸಮಾರಂಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವ ಅಮಿತ್ ಶಾ, ಸಚಿವರಾದ ಗಜೇಂದ್ರ ಸಿಂಗ್ ಶೇಖಾವತ್, ಎಚ್ಡಿ ಕುಮಾರಸ್ವಾಮಿ ಸೇರಿದಂತೆ ಅನೇಕ ಸಚಿವರು ಉಪಸ್ಥಿತರಿದ್ದರು. ದೇಶದಲ್ಲಿ ರಸಗೊಬ್ಬರದ ದಾಸ್ತಾನು ಪ್ರಮಾಣ ಸುಸ್ಥಿತಿಯಲ್ಲಿದ್ದು ಸಾಮಾನ್ಯ ಮಟ್ಟಕ್ಕಿಂತ 33% ಅಧಿಕ ಸಂಗ್ರಹವಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿ ಅಪರ್ಣಾ ಶರ್ಮಾ ತಿಳಿಸಿದ್ದಾರೆ. ದೆಹಲಿಯಲ್ಲಿಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ರಸಗೊಬ್ಬರ ಸಂಗ್ರಹ ಸಾಕಷ್ಟು ಪ್ರಮಾಣದಲ್ಲಿದ್ದು ಪ್ರಸಕ್ತ ವರ್ಷ 390.54 ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರದ ಅಗತ್ಯವನ್ನು ಅಂದಾಜಿಸಲಾಗಿದೆ. ಪ್ರಸ್ತುತ 200.12 ಲಕ್ಷ ಮೆಟ್ರಿಕ್ ಟನ್ ದಾಸ್ತಾನು ಲಭ್ಯವಿದೆ ಎಂದು ಹೇಳಿದರು. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ಮಾತನಾಡಿ, ಪಶ್ಚಿಮ ಏಷ್ಯಾದಲ್ಲಿ ಉಂಟಾಗಿರುವ ಬಿಕ್ಕಟ್ಟಿನಿಂದ 40% ಕಚ್ಚಾ ತೈಲ, 90% ಎಲ್ಪಿಜಿ ಹಾಗೂ 65% ನೈಸರ್ಗಿಕ ಅನಿಲದ ಆಮದಿನ ಮೇಲೆ ಪರಿಣಾಮ ಉಂಟಾಗಿದೆ. ಈ ನಡುವೆಯೂ ದೇಶೀಯ ಪೆಟ್ರೋಲಿಯಂ ಪೂರೈಕೆ ಸುಗಮವಾಗಿಸಲು ಪ್ರಯತ್ನ ನಡೆಸಲಾಗುತ್ತಿದೆ. ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸುವಂತೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ನಿರ್ದೇಶನ ನೀಡಲಾಗಿದೆ ಎಂದು ತಿಳಿಸಿದರು. ತೈಲ ಮತ್ತು ಚಿನ್ನದಂತಹ ಆಮದು ಮಾಡಿಕೊಳ್ಳುವ ವಸ್ತುಗಳ ಬಳಕೆಯನ್ನು ಕಡಿಮೆ ಮಾಡುವುದರಿಂದ ದೇಶದ ಆರ್ಥಿಕತೆ ಮತ್ತು ವಿದೇಶಿ ವಿನಿಮಯ ಮೀಸಲು ಬಲಗೊಳ್ಳುತ್ತವೆ ಎಂದು ಕೇಂದ್ರ ಇಂಧನ ಸಚಿವ ಮನೋಹರ್ ಲಾಲ್ ಪ್ರತಿಪಾದಿಸಿದ್ದಾರೆ. ಹರಿಯಾಣದ ಜಿಂದ್ ಜಿಲ್ಲೆಯ ಬಿಬಿಪುರ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಂಧನ ಉಳಿಸಲು ತಮ್ಮ ಅಧಿಕೃತ ಬೆಂಗಾವಲು ಪಡೆಯಲ್ಲಿ ವಾಹನಗಳ ಸಂಖ್ಯೆಯನ್ನು ಕಡಿಮೆ ಮಾಡಿರುವುದಾಗಿ ತಿಳಿಸಿದರು. ಮೇ 21 ದೇಶದಲ್ಲಿ 271 ಗಿಗಾವ್ಯಾಟ್ಗಳ ಗರಿಷ್ಠ ವಿದ್ಯುತ್ ಬೇಡಿಕೆಗಳನ್ನು ಸಂಪೂರ್ಣವಾಗಿ ಪೂರೈಸಲಾಗಿದೆ ಎಂದು ಸಚಿವ ಮನೋಹರ್ ಲಾಲ್ ಹೇಳಿದರು. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ನಡುವೆಯೂ ಇಂಧನ, ರಸಗೊಬ್ಬರ ಮತ್ತು ವಿದೇಶಿ ವಿನಿಮಯ ಮೇಲೆ ಹೆಚ್ಚಿನ ಗಮನ ಹರಿಸುವಂತೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕರೆ ನೀಡಿದ್ದಾರೆ. ಮುಂಬೈನಲ್ಲಿಂದು ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ದೇಶದ ಆರ್ಥಿಕತೆ ಸ್ಥಿರವಾಗಿದೆ. ಡೀಸೆಲ್ ಮತ್ತು ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕ ಕಡಿತದಿಂದ ಖಜಾನೆಯ ಮೇಲೆ 1 ಲಕ್ಷ ಕೋಟಿ ರೂಪಾಯಿಗಳ ಹೊರೆ ಬಿದ್ದಿದೆ ಎಂದು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೀಟ್ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಆಗಿರುವ ಲೋಪಗಳ ಬಗ್ಗೆ ಸುಪ್ರೀಂಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಕುರಿತ ಅರ್ಜಿಗಳ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದ ಪಿಎಸ್ ನರಸಿಂಹ ಮತ್ತು ಅಲೋಕ್ ಆರಾಧೆ ಅವರನ್ನೊಳಗೊಂಡ ನ್ಯಾಯಪೀಠ ನೀಟ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎಗೆ ನೋಟಿಸ್ ಜಾರಿ ಮಾಡಿದ್ದು

ಪ್ರತಿಕ್ರಿಯೆ ನೀಡುವಂತೆ ಸೂಚಿಸಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣವನ್ನು ತನಿಖೆ ನಡೆಸುತ್ತಿರುವ ಸಿಬಿಐಗೂ ಈ ಕುರಿತು ಪ್ರತಿಕ್ರಿಯಿಸುವಂತೆ ಸೂಚಿಸಿದೆ. ಹಿಂದಿನ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿವಾದದಿಂದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಯಾವುದೇ ಪಾಠ ಕಲಿಯದಿರುವುದು ದುಃಖಕರ ಎಂದು ನ್ಯಾಯಪೀಠ ಇದೇ ವೇಳೆ ಅಸಮಾಧಾನ ವ್ಯಕ್ತಪಡಿಸಿತು. ಇಸ್ರೋ ಮಾಜಿ ಮುಖ್ಯಸ್ಥ ಕೆ ರಾಧಾಕೃಷ್ಣ ನೇತೃತ್ವದ ಸಮಿತಿಯು ಕಳೆದ ವರ್ಷ ಸಂಸ್ಥೆಯ ಕಾರ್ಯನಿರ್ವಹಣೆಯನ್ನು ಪರಿಶೀಲಿಸಲು ಮಾಡಿದ ಶಿಫಾರಸುಗಳ ಅನುಸರಣೆಯನ್ನು ವಿವರಿಸುವ ಅಫಿಡವಿಟ್ ಅನ್ನು ಗುರುವಾರದೊಳಗೆ ಸಲ್ಲಿಸುವಂತೆ ನ್ಯಾಯಾಲಯ ಎನ್ಟಿಎಗೆ ನಿರ್ದೇಶಿಸಿತು. ಪ್ರಶ್ನೆ ಪತ್ರಿಕೆ ಸೋರಿಕೆಯ ಆರೋಪದ ನಂತರ ಈ ತಿಂಗಳ 3ರಂದು ನಡೆಸಲಾದ ನೀಟ್ ಯುಜಿ ಪರೀಕ್ಷೆಯನ್ನು ರದ್ದುಗೊಳಿಸಲಾಯಿತು. ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ದೆಹಲಿಯಲ್ಲಿ ನಾಳೆ ನಡೆಯಲಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರ ಜೊತೆಗೆ ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವ ಪೆನ್ನಿ ವಾಂಗ್, ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯೋ ಹಾಗೂ ಜಪಾನ್ ವಿದೇಶಾಂಗ ಸಚಿವ ತೋಶಿಮಿಟ್ಸು ಮೊಟಗಿ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಆದ್ಯತೆಯ ಕ್ಷೇತ್ರಗಳಲ್ಲಿ ಕ್ವಾಡ್ ಸಹಕಾರವನ್ನು ಮುನ್ನಡೆಸುವುದು, ಪ್ರಸ್ತುತ ಇರುವ ಉಪಕ್ರಮಗಳ ಪ್ರಗತಿ ಪರಿಶೀಲಿಸುವುದು ಮತ್ತು ಪರಸ್ಪರ ಕಾಳಜಿಯ ಇತರ ಅಂತಾರಾಷ್ಟೀಯ ವಿಷಯಗಳ ಕುರಿತು ನಾಯಕರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಅಸ್ಸಾಂ ವಿಧಾನಸಭೆಯಲ್ಲಿ ಇಂದು ಏಕರೂಪ ನಾಗರಿಕ ಸಂಹಿತೆ ಮಸೂದೆಯನ್ನು ಮಂಡಿಸಲಾಗಿದೆ. ಈ ಮೂಲಕ ಉತ್ತರಾಖಂಡ ಮತ್ತು ಗುಜರಾತ್ ರಾಜ್ಯಗಳ ಬಳಿಕ ಈ ಮಸೂದೆಯನ್ನು ಮಂಡಿಸಿರುವ 3ನೇ ರಾಜ್ಯವಾಗಿ ಅಸ್ಸಾಂ ಗುರುತಿಸಿಕೊಂಡಿದೆ. ಅಸ್ಸಾಂ ಸಂಸದೀಯ ವ್ಯವಹಾರಗಳ ಸಚಿವ ಅತುಲ್ ಬೋರಾ ವಿಧಾನಸಭೆಯಲ್ಲಿ ಮಸೂದೆಯನ್ನು ಮಂಡಿಸಿದರು. ಇದೇ 27ರಂದು ಮಸೂದೆಯ ಕುರಿತು ಚರ್ಚೆ ನಡೆಯಲಿದೆ. ಕಳೆದ 13ರಂದು ಅಸ್ಸಾಂ ಸಚಿವ ಸಂಪುಟವು ಏಕರೂಪ ನಾಗರಿಕ ಮಸೂದೆಯ ಮಂಡನೆಗೆ ಅನುಮೋದನೆ ನೀಡಿತ್ತು. ಉತ್ತರಾಧಿಕಾರ, ವಿವಾಹದ ಕಾನೂನುಬದ್ಧ ವಯೋಮಾನ, ಬಹುವಿವಾಹ ಇತ್ಯಾದಿ ಹಲವಾರು ಅಂಶಗಳನ್ನು ಮಸೂದೆ ಒಳಗೊಂಡಿದೆ. ಅಮೆರಿಕ ಮತ್ತು ಇರಾನ್ ನಡುವೆ ನಡೆಯುತ್ತಿರುವ ಶಾಂತಿ ಮಾತುಕತೆಗಳು ಪ್ರಸ್ತುತ ನಡೆಯುತ್ತಿರುವ ಸಂಘರ್ಷವನ್ನು ಕೊನೆಗೊಳಿಸುವತ್ತ ಕೇಂದ್ರೀಕೃತವಾಗಿದೆ. ಪರಮಾಣು ವಿಷಯದ ಕುರಿತು ಚರ್ಚೆಗಳು ಇನ್ನೂ ನಡೆದಿಲ್ಲ ಎಂದು ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಎಸ್ಮಾಯಿಲ್ ಬಕೈ ತಿಳಿಸಿದ್ದಾರೆ. ಇದಕ್ಕೂ ಮುನ್ನ ಅಮೆರಿಕ ಮತ್ತು ಇರಾನ್ ಶಾಂತಿ ಒಪ್ಪಂದಕ್ಕೆ ಬರುವ ಕೆಲಸ ಪ್ರಗತಿಯಲ್ಲಿದೆ ಎಂದು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯೋ ತಿಳಿಸಿದ್ದಾರೆ. ವಿಶ್ವದ ಇಂಧನ ಪೂರೈಕೆಯ ಸುಮಾರು 1/5 ಹಾದುಹೋಗುವ ಹಾರ್ಮೋಜ್ ಜಲಸಂಧಿಯು ಈ ವರ್ಷದ ಆರಂಭದಲ್ಲಿ ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಜಂಟಿ ದಾಳಿಯ ನಂತರ ಪ್ರಮುಖ ಅಡಚಣೆಗಳನ್ನು ಎದುರಿಸಿದೆ. ಪಶ್ಚಿಮ ಏಷ್ಯಾದಲ್ಲಿ ಸಂಘರ್ಷವನ್ನು ಕೊನೆಗೊಳಿಸಲು ನಡೆಯುತ್ತಿರುವ ಪ್ರಯತ್ನಗಳಿಗೆ ಜಾಗತಿಕ ಬೆಂಬಲವಿದೆ, ಆದರೆ ಶಾಂತಿಯ ಹಾದಿ ಅಷ್ಟು ಸುಲಭವಲ್ಲ ಎಂದು ಅವರು ಹೇಳಿದ್ದಾರೆ. ಇನ್ನು ಹವಾಮಾನ. ಇದೇ 28ರಿಂದ ಜೂನ್ 3ರವರೆಗೆ ಕೇರಳದ ವಿವಿಧ ಭಾಗಗಳಲ್ಲಿ ಭಾರಿ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಈ ಪ್ರದೇಶಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಈ ಬಾರಿ ವಾಡಿಕೆಗಿಂತ ಮೊದಲೇ ನಾಳೆ ಕೇರಳಕ್ಕೆ ಮುಂಗಾರು ಪ್ರವೇಶಿಸಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. 2026ರ ಇಂಡಿಯನ್ ಪ್ರೀಮಿಯರ್ ಲೀಗ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ಪ್ಲೇ ಆಫ್ ಪಂದ್ಯಗಳು ನಾಳೆಯಿಂದ ಆರಂಭವಾಗಲಿದೆ. 10 ತಂಡಗಳು ಪಾಲ್ಗೊಂಡಿದ್ದ ಪಂದ್ಯಾವಳಿಯಲ್ಲಿ 4 ತಂಡಗಳು ಪ್ಲೇ ಆಫ್ ಪ್ರವೇಶಿಸಿದ್ದು ಉಳಿದ 6 ತಂಡಗಳು ಲೀಗ್ ಹಂತದಲ್ಲಿ ಹೋರಾಟ ಅಂತ್ಯಗೊಳಿಸಿವೆ. ನಾಳೆ ಧರ್ಮಶಾಲಾದಲ್ಲಿ ನಡೆಯಲಿರುವ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಸೆಣಸಲಿವೆ. ಇದೇ 27ರಂದು ನ್ಯೂ ಚಂಡೀಗಢದಲ್ಲಿ ನಡೆಯಲಿರುವ ಎಲಿಮಿನೇಟರ್ ಪಂದ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ. ಇದೇ 29ರಂದು 2ನೇ ಕ್ವಾಲಿಫೈಯರ್ ಪಂದ್ಯ ನಡೆಯಲಿದ್ದು ಮೇ 31ರಂದು ಅಹಮದಾಬಾದ್ನಲ್ಲಿ ಫೈನಲ್ ಪಂದ್ಯ ನಡೆಯಲಿದೆ. ನಾರ್ವೆ ಚೆಸ್ 2026 ಪಂದ್ಯಾವಳಿಯ ಮೊದಲ ಸುತ್ತಿನ ಪಂದ್ಯಗಳು ಓಸ್ಲೋದಲ್ಲಿ ಇಂದು ಪ್ರಾರಂಭವಾಗಲಿದೆ. ಭಾರತೀಯ ಕಾಲಮಾನ ರಾತ್ರಿ 8:30 ಪಂದ್ಯಾವಳಿ ಆರಂಭವಾಗಲಿದೆ. 13 ವರ್ಷಗಳ ಇತಿಹಾಸದಲ್ಲಿ ಮೊದಲ ಬಾರಿಗೆ ಪಂದ್ಯಾವಳಿಯು ಸ್ಟಾವಂಜರ್ನಿಂದ ರಾಜಧಾನಿ ಓಸ್ಲೋಗೆ ಸ್ಥಳಾಂತರಗೊಂಡಿದೆ. ಪಂದ್ಯಗಳು ಡೀಚ್ಮನ್ ಬಿಜೋರ್ವಿಕ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಆಯೋಜಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪತಿ ಭವನದಲ್ಲಿಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 2026ರ ಪದ್ಮ ಪ್ರಶಸ್ತಿ ಪ್ರದಾನ. ದೇಶದಲ್ಲಿ ರಸಗೊಬ್ಬರ ದಾಸ್ತಾನು ಪ್ರಮಾಣ ಸುಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ. ನೀಟ್ ಪರೀಕ್ಷಾ ಪ್ರಕ್ರಿಯೆಯಲ್ಲಿನ ಲೋಪಗಳ ಕುರಿತು ಸುಪ್ರೀಂಕೋರ್ಟ್ ಕಳವಳ. ದೆಹಲಿಯಲ್ಲಿ ನಾಳೆ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ 102.9 FM. 7:46:15 ಸಮಯಾಗಿದೆ. ಸೇಫ್ ಡ್ರೈವ್ ಗಾನಭಜನ ಕಾರ್ಯಕ್ರಮ ಸಾಗ್ತಾ ಇತ್ತು. ಪ್ರಶ್ನೆ ಮತ್ತು ಉತ್ತರಗಳು ಕೂಡ ನಡೆದಿತ್ತು. ಅದರ ಮಧ್ಯದಲ್ಲಿ ಆಕಾಶಬುಟ್ಟಿ ಕಾರ್ಯಕ್ರಮ ಮತ್ತು ಕಗ್ಗದ ಸಿರಿ ವಾರ್ತಾ ಪ್ರಸಾರ ಎಲ್ಲವನ್ನು ಕೂಡ ಕೇಳ್ಕೊಂಡು ಬಂದು ನಾವೀಗ ಮತ್ತೆ ಸೇಫ್ ಡ್ರೈವ್ ಗಾನಭಜನ ಕಾರ್ಯಕ್ರಮದಲ್ಲಿ ಜೊತೆಯಾಗ್ತಾ ಇದ್ದೇವೆ. ನಾವೊಂದು ಹಾಡನ್ನು ಕೇಳಿದ್ನಲ್ಲ, ದೇವರು ಕಲೆಗಾರ ಮನುಷ್ಯನನ್ನು ರೂಪಿಸಿ ಪುಟ್ಟ ಹೃದಯವನ್ನು ತುಂಬಿದ್ದಾನೆ ಅಂತ. ಈ ಹಾಡಿಗೆ ಸರಿ ಉತ್ತರ ಯಾವುದು ಅಂತ ಕೂಡ ನಿಮಗೆಲ್ಲರಿಗೂ ಗೊತ್ತಾಯಿತು. ನಗು ನಗುತ್ತಾ ನಲಿ ಅನ್ನುವ ಹಾಡು ಬಂಗಾರದ ಮನುಷ್ಯ ಚಿತ್ರದ ಈ ಗೀತೆ. ಅದಕ್ಕೆ ಅವರು ಸಂದೇಶ ಕಳಿಸಿ ಹೇಳ್ತಾ ಇದ್ರೆ ಈ ಹಾಡನ್ನು ಬರೆದಿದ್ದು ಕೂಡ ಹುಣಸೂರು ಕೃಷ್ಣಮೂರ್ತಿಗಳೇ ಅಲ್ವಾ ಅಂತ ಹೇಳಿ. ಹೌದು, ಈ ಒಂದು ಹಾಡನ್ನು ಬರೆದವರು ಕೂಡ ಹುಣಸೂರು ಕೃಷ್ಣಮೂರ್ತಿಗಳೇ. ಅಷ್ಟೇ ಅಲ್ಲ, ನಗು ನಗುತ್ತಾ ನಲಿ ಈ ಹಾಡು ಅಂದರೆ ಇದು ಬಂಗಾರದ ಮನುಷ್ಯ ಚಿತ್ರದ ಹಾಡು. ನಾ ಹೇಳಿದ್ನಲ್ಲ, ಕನ್ನಡ ಚಿತ್ರರಂಗದ ದಿಕ್ಕನ್ನೇ ಬದಲಾಯಿಸಿದಂಥ ಸಿನಿಮಾ ಬಂಗಾರದ ಮನುಷ್ಯ. 2 ವರ್ಷದ ಒಂದು ದಾಖಲೆ ಮಾತ್ರ ಅಲ್ಲ, ಸಿನಿಮಾದ ವಸ್ತು ಮತ್ತು ಸಂದೇಶದ ದೃಷ್ಟಿಯಿಂದ ಕೂಡ ಅದು ಕನ್ನಡ ಚಿತ್ರರಂಗಕ್ಕೆ ಒಂದು ಪ್ರಬುದ್ಧತೆಯನ್ನು ತಂದುಕೊಡ್ತು. ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯ, ಸಿದ್ದಲಿಂಗಯ್ಯನವರ ನಿರ್ದೇಶನದಷ್ಟೇ ಹುಣಸೂರು ಕೃಷ್ಣಮೂರ್ತಿಗಳ ಸಾಹಿತ್ಯ ಕೂಡ ಈ ಸಿನಿಮಾದ ಗೆಲುವಿಗೆ ಕಾರಣವಾಗಿತ್ತು. ಟಿ ಕೆ ರಾಮರಾಯರ ಕಾದಂಬರಿಯ ಒಂದು ಸಣ್ಣ ಎಳೆಯನ್ನು ಇಟ್ಕೊಂಡು ಹುಣಸೂರು ಕೃಷ್ಣಮೂರ್ತಿಗಳು ಈ ಒಂದು ಬೆಳ್ಳಿ ತೆರೆಗೆ ಗ್ರಾಮೀಣ ಬದುಕಿನ ಸೂಕ್ಷ್ಮವನ್ನು ಬಹಳ ಶ್ರೀಮಂತವಾಗಿ ತುಂಬಿಕೊಟ್ಟಿದ್ರು. ಆ ಒಂದು ಸಿನಿಮಾದ ಮುನ್ನುಡಿಯಾಗಿ ಬರುವಂಥ ಹಾಡು ನಗು ನಗುತ್ತಾ ನಲಿ. ಎಲ್ಲ ದೇವನ ಕಲೆ ಎಂದೇ ನೀತಿಲಿ, ಜಗವಿದು ಜಾಣ ಚೆಲುವಿನ ತಾಣ, ಎಲ್ಲೆಲ್ಲೂ ರಸದೌತಣ ಅಂತ ಹೇಳಿ ಬದುಕಿನ ಬಹಳಷ್ಟು ರಹಸ್ಯಗಳನ್ನು, ಬದುಕಿನ ಏಳು ಬೀಳುಗಳನ್ನು ಎಲ್ಲವನ್ನು ಕೂಡ ಹೇಳುವಂಥ ಹಾಡು ಇದರಲ್ಲಿತ್ತು. ಮತ್ತು ಇದಕ್ಕೆ ಬದುಕಿನ ಸತ್ಯಗಳನ್ನು ತುಂಬಿಕೊಟ್ಟವರು ಹುಣಸೂರು ಕೃಷ್ಣಮೂರ್ತಿಗಳಾದರೆ, ಬರುವಂಥ ಬೇರೆ ಬೇರೆ ಧ್ವನಿಯ ಮಾದರಿಯನ್ನು ತಂದುಕೊಟ್ಟವರು ಸಂಗೀತ ನಿರ್ದೇಶಕರಾದಂಥ ಜಿ ಕೆ ವೆಂಕಟೇಶ್ ಅವರು. ಆಗ ಅವರ ಜೊತೆಗೆ ಜಿ ಕೆ ವೆಂಕಟೇಶ್ ಅವರ ಸಹಾಯಕರಾಗಿ ಕೆಲಸ ಮಾಡ್ತಾ ಇದ್ದವರು ಇಳಯರಾಜ ಅವರು. ಇಳಯರಾಜ ಅವರು ಈ ಒಂದು ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಅವರಿಗೂ ಕೂಡ ಒಂದಷ್ಟು ಆತ್ಮವಿಶ್ವಾಸ ಕೂಡ ಬಂತು ಅಂತ ಹೇಳಲಾಗುತ್ತೆ.
1: ನೀನಳಿವೆ ನಮ್ಮೆಲುಬುಗಳ ಮೇಲೆ, ಮೂಡುವುದು ಮೂಡುವುದು ಭಾರತದ ಲೀಲೆ.
2: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ ಮಳೆ ಬಿಸಿಲು ಮರಳುಗಾಡು ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತಿರಲಿ.

ಸೇಫ್ ಟ್ರಿಪ್ ಗಾನ ಭಜನೆ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ನಿಮ್ಮ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ರ, ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಳಿಸಿದ್ರಿ. ಎಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು.

ಎರಡು ಹಾಡುಗಳನ್ನು ಕೇಳಿದ್ರಿ ನೀವು. ಲಕ್ಷ್ಮೀ ಚಿತ್ರದ ಹಾಡು ನೀನೇನೆ ನೀನೇನೆ ಅಂತ, ಅದು ಉದಿತ್ ನಾರಾಯಣ್ ಮತ್ತು ಅನುರಾಧ ಭಟ್ ಅವರ ಧ್ವನಿಲಿತ್ತು. ಕವಿರಾಜ್ ಅವರು ಬರೆದ ಗೀತೆಗೆ ಗುರುಕಿರಣ್ ಅವರ ಸಂಗೀತ ಇತ್ತು. ಈಗ ತಾನೆ ಕೇಳಿದ್ರಿ ಏನಿದು ಮಾಯಾ ಅಂತ ಹಾಡು, ಕೆ ರಾಮನಾರಾಯಣ್ ಅವರು ಬರೆದಿದ್ರು. ಧರ್ಮತೇಜ ಅವರ ಸಂಗೀತ ಇತ್ತು. ರಾಜೇಶ್ ಕೃಷ್ಣನ್ ಮತ್ತು ಅನುರಾಧ ಭಟ್ ಇಬ್ಬರು ಧ್ವನಿಯಾಗಿ ಹಾಡಿದಂಥ ಹಾಡಾಗಿತ್ತು. ಇನ್ನು ಸಾಕಷ್ಟು ಜನ ಸಂದೇಶ ಕಳಿಸಿ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹರೀಶ್ ಅವರು ಹೇಳ್ತಾ ಇದ್ರೆ ನಗು ನಗುತ್ತಾನಲ್ಲಿ ಈ ಹಾಡಿನಲ್ಲಿ ಬಾಲ್ಯ ಯೌವನ ಮುಪ್ಪಿನ ಜೀವನದ ಮೂರು ಹಂತಗಳನ್ನು ಕೂಡ ತೋರಿಸಿದ್ದಾರೆ ಅಂತ. ಕೌಡ್ಲೆ ರವಿ ಅಂಜನಾ ನಗರದಿಂದ ಹೇಳ್ತಾ ಇದ್ರೆ ಶುಭ ಸಂಜೆ, ನೀವೇನೋ ರಸಪ್ರಶ್ನೆ ನಡೆಸ್ತಾ ಇದ್ದೀರಾ, ಆದರೆ ನಾವು ಗಾಡಿಯಲ್ಲಿ ಟ್ರಾವೆಲ್ ಮಾಡ್ತಾ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಏನು ಮಾಡೋದು, ಹಾಡುಗಳನ್ನು ಕೇಳ್ತಾ ನಿಮ್ಮ ಮಾತುಗಳಿಗೆ ಕಿವಿ ಕೊಟ್ಟು ಸಂಚಾರ ಮಾಡೋದಷ್ಟೇ ನಮ್ಮ ಕೆಲಸ ಸದ್ಯಕ್ಕೆ. ಸಮಯ ಸಿಕ್ಕಾಗ ಆಗಾಗ ಹೀಗೆ ಸಂದೇಶಗಳನ್ನು ಕಳಿಸ್ತೇವೆ, ಒಳ್ಳೆಯ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದಗಳು ಅಂತ ಹೇಳ್ತಾರೆ. ಶೈಲಿನಿ ಮುರಳೀಧರ್ ಅವರು ಶುಭ ಸಂಜೆ, ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಚನ್ನಪ್ಪ ಜೆ ಪಿ ನಗರ ಆಕಾಶ ಬುಟ್ಟಿಯಲ್ಲಿ ಒಳ್ಳೆಯ ಮಾಹಿತಿಯನ್ನು ಕೊಡ್ರಿ, ಧನ್ಯವಾದಗಳು ಅನ್ನೋದು ಇವರ ಮಾತು. ಹೀಗೆ ಬಹಳಷ್ಟು ಜನರು ತಮ್ಮ ಸಂದೇಶಗಳನ್ನು ಕಳಿಸಿ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ತಾ ಇದ್ರ, ತೊಂದರೆ ಇಲ್ಲ, ಕಾರ್ಯಕ್ರಮಕ್ಕೆ ಸಂದೇಶ ಕಳಿಸ್ತಾ ಇದ್ರು ಕೂಡ ನೀವೆಲ್ಲರೂ ಬಹಳಷ್ಟು ಜನ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ ಅಂತ ನಮಗೂ ಕೂಡ ಗೊತ್ತು. ಕೇಳ್ತಾನೆ ಇರೋದು 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಸೇಫ್ ಡ್ರೈವ್ ಗಾನ ಭಜನಾ ಕಾರ್ಯಕ್ರಮವನ್ನು ಇಷ್ಟೊತ್ತು ಕೇಳಿದ್ರಿ. ನಮ್ಮ ಗಾನ ಭಜನಾ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗುತ್ತೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟಪತಿ ಭವನದಲ್ಲಿ ಇಂದು ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026ರ ಪದ್ಮ ಪ್ರಶಸ್ತಿಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು. ಚಲನಚಿತ್ರ ನಟ ಧರ್ಮೇಂದ್ರ ಸಿಂಗ್ ಡಿಯೋಲ್ ಅವರಿಗೆ ಕಲಾಕ್ಷೇತ್ರದಲ್ಲಿ ನೀಡಿದ ಕೊಡುಗೆಗಾಗಿ ಮರಣೋತ್ತರವಾಗಿ ಪದ್ಮ ವಿಭೂಷಣ ಪ್ರಶಸ್ತಿ ನೀಡಲಾಗಿದೆ. ಅವರ ಪತ್ನಿ ಮತ್ತು ಲೋಕಸಭಾ ಸಂಸದೆ ಹೇಮಾ ಮಾಲಿನಿ ಅವರು ಪ್ರಶಸ್ತಿ ಸ್ವೀಕರಿಸಿದರು. ಪಿಟೀಲು ವಾದಕ ಡಾ ಎನ್ ರಾಜಂ ಅವರಿಗೆ ಪದ್ಮ ವಿಭೂಷಣ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. 2024ರಲ್ಲಿ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದ ಪ್ರತಿಭಟನೆಯ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿ ಮೇಲಿನ ಹಲ್ಲೆಗೆ ಸಂಬಂಧಿಸಿದ ಪ್ರಕರಣದಲ್ಲಿ ದೆಹಲಿ ನ್ಯಾಯಾಲಯ ಕಾಂಗ್ರೆಸ್ ನಾಯಕಿ ಅಲ್ಕಾ ಲಂಬಾ ಅವರನ್ನು ದೋಷಿ ಎಂದು ಘೋಷಿಸಿದೆ. ಎಐಎಡಿಎಂಕೆ ಪಕ್ಷದ ಹಿರಿಯ ನಾಯಕ ಎಸ್ಪಿ ವೇಲುಮಣಿ ಸೇರಿದಂತೆ ಮೂವರು ಶಾಸಕರು ಇಂದು ತಮ್ಮ ವಿಧಾನಸಭಾ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿ ಆಡಳಿತಾರೂಢ ತಮಿಳಗ ವೆಟ್ರಿ ಕಳಗಂ ಪಕ್ಷವನ್ನು ಸೇರಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಲಹೆ ಮೇರೆಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಒಬ್ಬ ಸಚಿವರಿಗೆ ಖಾತೆ ಮರು ಹಂಚಿಕೆ ಮಾಡಿ ಅಧಿಸೂಚನೆ ಹೊರಡಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಳಿ ಇದ್ದ ಯೋಜನೆ ಮತ್ತು ಸಾಂಖಿಕ ಖಾತೆಯ ಹೆಚ್ಚುವರಿ ಜವಾಬ್ದಾರಿಯನ್ನು ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವ ಕೆ ವೆಂಕಟೇಶ್ ಅವರಿಗೆ ವಹಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರಸಭೆ ಉಪಾಧ್ಯಕ್ಷರಾಗಿದ್ದ ಎಂ ಮಲ್ಲೇಶ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ಬಿಜೆಪಿಯ ವೆಂಕಟೇಶ್ ಬಂತಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 1074 ಅಂಕಗಳು ಏರಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 76489 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 312 ಅಂಕಗಳು ಏರಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 24032 ಅಂಕಗಳು ದಾಖಲಾಗಿದೆ. ನಾರ್ವೆ ಚೆಸ್ 2026 ಪಂದ್ಯಾವಳಿ ಮೊದಲ ಸುತ್ತಿನ ಪಂದ್ಯಗಳು ಓಸ್ಲೋದಲ್ಲಿ ಇಂದು ಪ್ರಾರಂಭವಾಗಲಿದೆ. ಭಾರತೀಯ ಕಾಲಮಾನ ರಾತ್ರಿ 8:30 ಪಂದ್ಯಗಳು ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10:00.

0: ಕಿಡ್ನಿ ವೈಫಲ್ಯದಿಂದ ಬಳಲುವವರಿಗೆ ಡಯಾಲಿಸಿಸ್ ಒಂದು ವರದಾನ. ಆದರೆ ಇನ್ನು ಸೋಂಕು ತಗಲುವ ಭಯ ಬೇಡ. ಕರ್ನಾಟಕ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮ್ಮ ಸೇವೆಗೆ ಸನ್ನದ್ಧವಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ನಾವು ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲೂ ಡಯಾಲಿಸಿಸ್ ಸೌಲಭ್ಯವನ್ನು ವಿಸ್ತರಿಸಿದ್ದೇವೆ. ರೋಗಿಗಳ ಸುರಕ್ಷತೆಗೆ ಕಡ್ಡಾಯವಾಗಿ ಸಿಂಗಲ್ ಯೂಸ್ ಡಯಾಲೈಸರ್ ಬಳಸುತ್ತಿದ್ದೇವೆ. ಈ ಅತ್ಯಾಧುನಿಕ ಮತ್ತು ಸುರಕ್ಷಿತ ಸೇವೆಯನ್ನು ಉಚಿತವಾಗಿ ಪಡೆದುಕೊಳ್ಳಿ.
0: ಪ್ರತಿ ಬಾರಿಯೂ ಹೊಸ ಡಯಾಲೈಸರ್ ಬಳಸುವುದರಿಂದ ನಿಮ್ಮ ಸುರಕ್ಷತೆ ಖಚಿತ. ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಪಡೆಯಿರಿ, ನೆಮ್ಮದಿಯಿಂದ ಜೀವಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಇದು ನನ್ನ ಮಗನ ಧ್ವನಿ. ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ. ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
3: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಒಂಬತ್ತು ಎಫ್ಎಂ
1: ನಮಸ್ತೆ. ರಾತ್ರಿ 8:05:35 ಸಮಯ ಆಗಿದೆ. ಹಳೆಯ ಹಾಡು, ಹೊಸ ಹಾಡು, ಪ್ರಶ್ನೆ ಉತ್ತರ, ಆಕಾಶ ಬುಟ್ಟಿ ಕಗ್ಗದ ಸಿರಿಯನ್ನು ಕೂಡ ಮುಗಿಸಿ ನಾವು ಮುಂದೆ ಸಾಗ್ತಾ ಇದ್ದೇವೆ. ಇದೀಗ ಸೋಮವಾರ ರಾತ್ರಿ 8 ನಂತರ ನಿಮಗೂ ಗೊತ್ತು, ಇದು ಭಾವಲಹರಿ ಕಾರ್ಯಕ್ರಮ. ಭಾವಲಹರಿ ಭಾವಗೀತೆಗಳ ಈ ಪ್ರಸಾರ ಕಾರ್ಯಕ್ಕೆ ನಿಮಗೆಲ್ಲ ಇನ್ನೊಮ್ಮೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ, ಸುಸ್ವಾಗತ.
2: ಎದೆ ತುಂಬಿ ಹಾಡಿದೆನು ಅಂದು ನಾನು.
3: ರಾಷ್ಟ್ರಕವಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರು ಹೀಗೆನ್ನುತ್ತಾರೆ, ಬದುಕು ಎಂದರೆ ಕೇವಲ ನಮ್ಮ ಸಹಜೀವಿಗಳಾದ ಮನುಷ್ಯರ ಜೊತೆಯ ಸಂಬಂಧವಷ್ಟೇ ಅಲ್ಲ, ನಮ್ಮ ಬದುಕಿನ ಬೇರೊಂದು ಅಭಿವ್ಯಕ್ತಿಯಂತಿರುವ ನಿಸರ್ಗವನ್ನ ಕುರಿತ ಪ್ರೀತಿಯು ಇದರಲ್ಲಿ ಸೇರುತ್ತದೆ.
2: ನಾನು ಎಳೆವೆ, ನೀನು ಮಣಿವೆ, ನಾನು ಕರೆವೆ, ನೀನು ಸುರಿವೆ.
3: ಒಂದು ಗಿಡವನ್ನು, ಮರವನ್ನು, ಹೂವನ್ನು, ಹಕ್ಕಿಯನ್ನು, ಬೆಟ್ಟವನ್ನು, ಹೊಳೆಯನ್ನು, ಮಳೆಯನ್ನು, ಬೆಳೆಯನ್ನು ಪ್ರೀತಿಸಲಾರದವನು ಮನುಷ್ಯರನ್ನು ಪ್ರೀತಿಸಲಾರ.

0: ಪಥಗಳಲ್ಲಿ ಹರಿವ ತೊರೆಯು ನಾನು.
1: ನಿಸರ್ಗ ಪ್ರೀತಿ ವಾಸ್ತವವಾಗಿ ಜೀವನ ಪ್ರೀತಿಯ ಒಂದು ವಿಸ್ತರಣೆ. ನಿಸರ್ಗದ ಭವ್ಯಾದ್ಭುತ ಅಭಿವ್ಯಕ್ತಿಗಳ ಎದುರು ನಾವೆಷ್ಟು ಸಣ್ಣವರು ಎಂಬ ಅರಿವು ಮನುಷ್ಯನಿಗೆ ಅಗತ್ಯವಾದುದು.

ಭಾವಲಹರಿ ಭಾವಗೀತೆಗಳ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಭಾವಗೀತೆಗಳು ಕೂಡ ಸಾಹಿತ್ಯ, ಸಂಗೀತ, ಹಾಡುಗಾರಿಕೆ ಎಲ್ಲವೂ ಚಿತ್ರಗೀತೆಗಳ ಹಾಗೆಯೇ. ಆದರೂ ಕೂಡ ಆದರೆ ಬೇರೆಯದ್ದೇ ರೀತಿಯ ಭಾವವನ್ನು ಕೊಡುತ್ತವೆ. ಹಾಗಾಗಿ ಭಾವಗೀತೆಯನ್ನು ಕೇಳುವುದು ಮತ್ತೊಂದು ವಿಶೇಷವಾದಂಥ ಅನುಭವವೇ ಸರಿ. ಇಂದಿನ ಭಾವಲಹರಿ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಮೊದಲಿಗೆ ಎರಡು ಹಾಡುಗಳು. ರಾಘವೇಂದ್ರ ಪಿ ಇಟಗಿಯವರ ಕವಿತೆಯನ್ನು ಹಾಡ್ತಾ ಇದ್ದಾರೆ ಎಸ್ ಸೋಮಸುಂದರ್ ಮತ್ತು ಹಿರೇಮಗಳೂರು ಪ್ರದೀಪ್ ಅವರು. ದರಾಬೇಂದ್ರೆಯವರ ಕವಿತೆಯನ್ನು ಹಾಡ್ತಾ ಇದ್ದಾರೆ ಎಚ್ ಕೆ ನಾರಾಯಣ.

ಭಾವಚಿತ್ತರ ಭಾವಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೇವೆ ನಾವು. 8:18 ಸಮಯ ಆಗಿದೆ. ಭಾವಗೀತೆಗಳ ಈ ಪ್ರಸಾರದಲ್ಲಿ ಮುಂದಿನ ಹಾಡು ಕಯ್ಯಾರ ಕಿಂಜಣ್ಣರಯ್ಯವರ ಕವಿತೆ. ಹಾಡಿಗೆ ದನಿಯಾಗಿದ್ದಾರೆ ಶಿವಮೊಗ್ಗ ಸುಬ್ಬಣ್ಣ ಅವರು. ಅದಾದ ನಂತರ ನೀವು ಕೇಳುವ ಹಾಡು ಆರ್ ಪಿ ಇಟಗಿಯವರ ರಚನೆ, ಪದ್ಮಚರಣ್ ಅವರ ಸಂಗೀತ ಸಂಯೋಜನೆಯಲ್ಲಿ ಎಚ್ ಆರ್ ಲೀಲಾವತಿಯವರು ಧ್ವನಿಯಾಗಿದ್ದಾರೆ.

0: ಹಲೋ ಹಲೋ
1: ಹಲೋ, ಡ್ರೈವ್ ಮಾಡ್ತಾ ಇದ್ದೀರಾ?
0: ಹಲೋ, ಮಾತಾಡಿ, ಪರವಾಗಿಲ್ಲ.
2: ಯಾಕೆ ಸುಮ್ಮನೆ ರಿಸ್ಕ್? ಗಾಡಿನ ಸೈಡಿಗೆ ನಿಲ್ಸಿ ಮತ್ತೆ ಮಾತಾಡಿ.
3: ದ್ವಿಚಕ್ರ ಹಾಗೂ ಮೋಟಾರ್ ವಾಹನಗಳನ್ನು ಚಾಲನೆ ಮಾಡುವಾಗ ಚಾಲಕರು ಮೊಬೈಲ್ ಬಳಸುವುದು ಕಾನೂನಿನ ಉಲ್ಲಂಘನೆ. ವಾಹನ ಚಾಲನೆ ಮಾಡುತ್ತಾ ಮೊಬೈಲ್ ಬಳಸಬೇಡಿ ಎಂಬ ಕಾನೂನು ನಮ್ಮ ಒಳ್ಳೆಯದಕ್ಕೆ.

ದೊಡ್ಡ ಸಾಹಿತ್ಯ ಎಂಬುದು ದೊಡ್ಡ ತಪಸ್ಸಿನ ಫಲ, ಅದರ ಜೀವಾಳ ಸತ್ಯದರ್ಶನ. ಬುದ್ಧಿ ಬ್ರಹ್ಮಗಿರಿ, ಕಾವ್ಯ ಕಾವೇರಿ. ಸರಸ್ವತಿಯು ತಪಸ್ಸಿಲ್ಲದ ನೈವೇದ್ಯಕ್ಕೆ ಒಲಿಯಲಾರಳು. ಹೀಗೆಂದವರು ಡಿ ವಿ ಗುಂಡಪ್ಪನವರು. ಹೆಚ್ಚು ಹೆಚ್ಚು ಓದಿದಂತೆಲ್ಲ ನಮ್ಮ ಅಜ್ಞಾನದ ಅರಿವು ನಮಗುಂಟಾಗುತ್ತದೆ. ಇದು ಕವಿ ಪಿ ಬಿ ಶೆಲ್ಲಿ ಹೇಳಿರುವ ಮಾತು.

ಶಾಂತಿ. ನಮಸ್ಕಾರ, ನಾನು ನಿಮ್ಮ ಸುನಿಲ್ ಪುರಾಣಿಕ್. ನನಗೆ ವಿವಿಧ ಭಾರತಿ ಅಂದ್ರೆ ತುಂಬಾ ಇಷ್ಟ, ತುಂಬಾ ಒಳ್ಳೆ ಮಾಹಿತಿ ಮನರಂಜನೆ ಇರುತ್ತೆ. ನಾನು ಯಾವಾಗ್ಲೂ ಕೇಳ್ತೀನಿ ವಿವಿಧ ಭಾರತಿ, ನೀವು ಕೇಳಿ.

0: ಕೇಳುಗರೆ, ನಾವು ನಮ್ಮ ಸಂಪಾದನೆ, ವೃತ್ತಿ, ಕೀರ್ತಿ, ಸ್ನೇಹಿತರು ಇಂಥವುಗಳಿಗೆಲ್ಲ ಕೊಟ್ಟಷ್ಟು ಮಹತ್ವವನ್ನ, ಸಮಯವನ್ನ ನಮ್ಮ ಕುಟುಂಬಕ್ಕೆ ನಾವು ಕೊಡ್ತಾ ಇದ್ದೀವ? ಒಂದು ಕ್ಷಣ ಯೋಚನೆ ಮಾಡಿ.
1: ನನ್ನ ಓಲೆ ಓಲೆಯಲ್ಲ ಮಿಡಿಯುವ ಒಂದು ಹೃದಯ.
0: ನಾವು ನಮ್ಮ ಸಂಸಾರದೊಂದಿಗೆ ಕಳಿತೀವಲ್ಲ, ಆ ಸಮಯ ಮನೆಯ ಸದಸ್ಯರಿಗೆ ನಾವು ಕೊಡುವ ಅತಿ ದೊಡ್ಡ ಉಡುಗೊರೆ.
2: ಭಾವಚಿತ್ತಾರ ಕಾರ್ಯಕ್ರಮದಲ್ಲಿ ನೀವು ಕೇಳಿದ್ರಲ್ಲ ಮಂಜುಳಾ ಗುರುರಾಜ್ ಅವರು ಹಾಡಿದ ಗೀತೆ, ಅದರ ರಚನೆಕಾರರು ಆನಂದ ಕಂದ.

ಮತ್ತಷ್ಟು ಭಾವಗೀತೆಗಳನ್ನ ಕೇಳ್ತಾ ಹೋಗೋಣ. ಅಂಬಿಕಾ ತನಯ ದತ್ತ ಅವರ ಕವಿತೆಯನ್ನ ಹಾಡಿದ್ದಾರೆ ರೂಪಾ ಮತ್ತು ದೀಪಾ ರಾವ್ ಅವರು. ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ಕವಿತೆಗೆ ದನಿಯಾಗಿದ್ದಾರೆ ಸಿ ಅಶ್ವಥ್. ಭಾವಚಿತ್ತರ ಭಾವಗೀತೆಗಳ ಪ್ರಸಾರ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ.

0: ನೋಡ್ಬಿಟ್ಟು ಚಾಕ್ಲೇಟು ತೆಗೆದು ಕೊಡ್ತೀನಿ, ಆದ್ರೆ ಅದರ ರ್ಯಾಪರ್ ಅಲ್ಲಿ ಇಲ್ಲಿ ಬಿಸಾಡಬಾರ್ದು. ಓಕೆನಾ?
1: ಏನ್ ಪಾಪ, ಬೇರೆಯವರೆಲ್ಲ ಅಲ್ಲಲ್ಲ ಹಾಕ್ತಾರೆ, ನಾನು ಮಾತ್ರ ಅಲ್ಲಿಗಡ ಹಾಕ್ಬೇಕಾ?
0: ಹಾಗಲ್ಲ ಪುಟ್ಟ, ಟೀಚರ್ ಸುನೀತಕ್ಕ ಏನ್ ಹೇಳಿದಾರೆ, ಚಾಕ್ಲೇಟು ಚಿಪ್ಸು ಏನೇ ತಿಂದ್ರು ಪ್ಲಾಸ್ಟಿಕ್ ಕವರು ಕಸ ಪೇಪರು ಎಲ್ಲವನ್ನ ಕಸದ ಬುಟ್ಟಿಗೆ ಹಾಕ್ಬೇಕು. ಓಕೆನಾ?
2: ನಮ್ಮ ಸ್ವಚ್ಛತೆ ನಮ್ಮ ಜವಾಬ್ದಾರಿ.

0: ಭಾವಚಿತ್ತರ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಅನ್ನಬೇಡಿ, ಇದು ಡುಂಡಿರಾಜ್ ಅವರು ಬರೆದ ಗೀತೆಯಾಗಿತ್ತು. ಉಪಾಸನ ಮೋಹನ್ ಮತ್ತು ಸಂಗಡಿಗರು ಧ್ವನಿಯಾಗಿದ್ದರು. ಉಪಾಸನ ಮೋಹನ್ ಅವರು ಸಂಗೀತ ಸಂಯೋಜನೆ ಕೂಡ ಮಾಡಿದರು. ನೀನೇ ಬೇಕೆನಗೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಕವಿತೆ. ಚಂದ್ರಿಕಾ ಗುರುರಾಜ್ ಅವರು ಸಂಗೀತ ಸಂಯೋಜನೆಯನ್ನು ಮಾಡಿ ಹಾಡಿಗೆ ಧ್ವನಿಯಾಗಿದ್ದರು. ಈ ಹಾಡುಗಳ ಜೊತೆಗೆ ಇಂದಿನ ಭಾವಚಿತ್ತಾರ ಭಾವಗೀತೆಗಳ ಕಾರ್ಯಕ್ರಮ ಮುಗಿಯಿತು. 102.9 FM ವಿವಿಧ ಭಾರತಿಯನ್ನು ಕೇಳ್ತಾ ಇರೋದು. ಸಮಯ 9 ಗಂಟೆ. ಇನ್ನೀಗ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರವಿರುತ್ತೆ. ವಾರ್ತಾ ಪ್ರಸಾರದ ನಂತರ 9:15 ಸೊಗಸಾದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಹಿಂದಿ ಮೆಲಡೀಸ್. ಕೇಳಿ ಇಂಗ್ಲಿಷ್ ವಾರ್ತೆ.
1: This is Akashvani and I'm Sairam Mujtaba with the news at 9. The headlines. President Draupadi Murmu presents Padma Awards 2026 at Rashtrapati Bhavan. Noted film actor late Dharmendra and legendary violin maestro Dr. N. Rajam honored with Padma Vibhushan. Finance Minister Nirmala Sitharaman launches initiatives aimed at strengthening MSMEs and accelerate modernization of rural industries. Joint operation underway to evacuate stranded tourists at Gulmarg following technical fault in

ಬನ್ನಿ ಮತ್ತೊಮ್ಮೆ 102.9 FM ವಿವಿಧ ಭಾರತೀಯ ಪ್ರಸಾರ ಕಾರ್ಯಕ್ಕೆ ಸ್ವಾಗತ ಸುಸ್ವಾಗತ. 9:15:20 ಸಮಯ ಆಗಿದೆ. ಹಿಂದಿ ಮೆಲಡೀಸ್, ಸೊಗಸಾದ ಹಿಂದಿ ಹಾಡುಗಳನ್ನು ಕೇಳುವಂತಹ ಸಮಯ ಈಗ.

ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

9:17:50 ಸಮಯ ಆಗಿದೆ. ವರ್ಷ ಊಟ ಆಯ್ತಾ? ಮನೆ ತಲುಪಿದ್ರಾ? ಏನು ಮಾಡ್ತಾ ಇದ್ದೀರಾ? ಓಹೋ, ನಾಳಿನ ತಯಾರಿ, ಶಾಲೆ ಕಾಲೇಜು ಆಫೀಸ್ಗೆ ಹೋಗೋರಿಗೆ ಅಂತ ಮಂಗಳವಾರಕ್ಕೆ ರೆಡಿ ಆಗ್ತಾ ಕೂಡ ಇದ್ದೀರಾ? ಇನ್ನು ಕೆಲವರು ಮನೆಯೇ ತಲುಪಿಲ್ಲ, ಏನು ಮಾಡೋದು, ಊಟನೂ ಆಗಿಲ್ಲ ಅಂತ ಕೂಡ ಹೇಳ್ತಾ ಇರಬಹುದು. ಯಾವುದೇ ಪರಿಸ್ಥಿತಿ ಇದ್ದರೂ ಕೂಡ ವಿವಿಧ ಭಾರತಿ ಸದಾ ನಿಮಗೋಸ್ಕರ ಚಂದದ ಹಾಡುಗಳನ್ನು ಪ್ರಸಾರ ಮಾಡ್ತಾ ಜೊತೆಯಾಗಿರುತ್ತೆ. ಕನ್ನಡ ಹಾಡುಗಳನ್ನು ಒಂದಷ್ಟು ಕೇಳಿದ್ರಿ, ಇನ್ನೀಗ ಹಿಂದಿ ಹಾಡುಗಳ ಪ್ರಸಾರದಲ್ಲಿ ಕೇಳಿ ಸಿಲ್ಸಿಲಾ ಚಿತ್ರದ ಗೀತೆ. ಲತಾ ಮಂಗೇಶ್ಕರ್ ಹಾಗೂ ಕಿಶೋರ್ ಕುಮಾರ್ ಅವರ ಧ್ವನಿಲಿದೆ. ಶಿವಹರಿಯವರ ಸಂಗೀತ ಸಂಯೋಜನೆ ಹಾಡಿಗಿದೆ. ಕೇಳಿ ಹಿಂದಿ ಹಾಡುಗಳ ಕಾರ್ಯಕ್ರಮ ಹಿಂದಿ ಮೆಲಡೀಸ್.

ಹಿಂದಿ ಮೆಲಡೀಸ್, ಸೊಗಸಾದ ಹಿಂದಿ ಹಾಡುಗಳನ್ನು ಕೇಳ್ತಾ ಇದ್ದೀರಾ. ಚಿಕ್ಕೋಡಿಯಿಂದ ಕೆಂಪಣ್ಣ ವಾಡಪ್ಪಗೌಡ ಹೇಳ್ತಾ ಇದ್ರೆ, ಕಾರ್ಯಕ್ರಮದ ಆರಂಭದಲ್ಲೇ ಸಿಲ್ಸಿಲಾ ಚಿತ್ರದ ಹಾಡು ಕೇಳಿ ಖುಷಿಯಾಯಿತು, ಹೀಗೇನೆ ಸೊಗಸಾದ ಹಾಡುಗಳನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ರೆ, ವಿಜಯಕುಮಾರ್ ಮೂಳೆ ಶಿರಾಳಕೊಪ್ಪದಿಂದ ನಾವು ಮಾತ್ರ ವಿವಿಧ ಭಾರತಿ ಕಾರ್ಯಕ್ರಮ ಮುಗಿದ ಮೇಲೇ ಮನೆಗೆ ಹೋಗೋದು ಅಂತ ಹೇಳ್ತಾ ಇದ್ರೆ, ಮತ್ತು ಜೀವನದಲ್ಲಿ ಬೇಸರ ನಿರಾಸಕ್ತಿ ಆದಾಗ ಇಂತಹ ಹಾಡುಗಳೇ ನಮಗೆ ಸ್ಫೂರ್ತಿ ಅಂತ ಕಲೇಶ್ವರ್ ಕುಮಾರ್ ಶ್ರೀನಗರ ತುಮಕೂರಿನಿಂದ ಸಂದೇಶ ಕಳಿಸಿದ್ದಾರೆ. ಹೌದು, ವಿವಿಧ ಭಾರತಿಯನ್ನ ಕೇಳ್ತಾ ಕೇಳ್ತಾ ನಿಮ್ಮ ಕೆಲಸ ಕಾರ್ಯಗಳು ಸಾಕ್ತಾನೆ ಇರುತ್ತೆ. ನಿಮಗಾಗಿ ಚಂದದ ಹಾಡುಗಳನ್ನು ನಾವು ಕೂಡ ಪ್ರಸಾರ ಮಾಡ್ತೇವೆ. 9:29:45 ಸಮಯ ಆಗಿದೆ. ಬೆಳಗಿನಿಂದ ಒಂದಷ್ಟು ಕೆಲಸಗಳನ್ನು ಪ್ಲ್ಯಾನ್ ಮಾಡಿರ್ತೀರಿ. ಯಾರ್ಯಾರು ಏನೇನು ಕೆಲಸಗಳನ್ನು ಪ್ಲ್ಯಾನ್ ಮಾಡಿದ್ರಿ? ನೀವು ಅಂದ್ಕೊಂಡಂಥ ಎಲ್ಲ ಕೆಲಸ ಕಾರ್ಯಗಳು ಸಕ್ಸಸ್ಫುಲ್ ಆಗಿ ಮಾಡಲಿಕ್ಕೆ ಸಾಧ್ಯ ಆಯಿತಾ? ಇನ್ನೂ ನಿಮ್ಮ ಕೆಲಸಗಳು ಬಾಕಿ ಉಳಿದಿದೆಯಾ? ಈ ಥರ ಚಿಕ್ಕ ಪುಟ್ಟ ವಿಷಯಗಳೇನಾದರೂ ಹೇಳಿಕೊಳ್ಳೋದಿದ್ರೆ ಖಂಡಿತ ನೀವು ನಮ್ಮ ಜೊತೆ ಶೇರ್ ಮಾಡಬಹುದು. ಸೊಗಸಾದ ಹಾಡುಗಳ ಜೊತೆಗೆ ನಿಮ್ಮ ಮನಸ್ಸಿನ ಮಾತುಗಳು, ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಕೂಡ ಮಾತಾಡ್ತಾ ಹೋಗಬಹುದು. ಮುಂದೆ ಬರ್ತಾ ಇದೆ, ಈಗ ತಾನೇ ನೀವು ಕೇಳಿದ್ರಲ್ಲ ಒಂದು ಹಾಡು, ಅದು ಸಮಾಧಿ ಚಿತ್ರದ ಗೀತೆ, ಕಿಶೋರ್ ಕುಮಾರ್ ಹಾಗೆ ಲತಾ ಮಂಗೇಶ್ಕರ್ ಅವರು ಧ್ವನಿಯಾಗಿದ್ದರು. ಮುಜರುಫ್ ಸುಲ್ತಾನ್ ಪುರಿ ಅವರ ಸಾಹಿತ್ಯಕ್ಕೆ ಆರ್ ಡಿ ಬರ್ಮನ್ ಅವರ ಸಂಗೀತ ಇತ್ತು. ಮುಂದೆ ನಾವು ಕೇಳೋಣ ಮೈನೆ ಪ್ಯಾರ್ಕಿಯಾ ಚಿತ್ರದ ಗೀತೆ, ಅಸಾದ್ ಭೂಪಾಲಿ ಅವರ ಸಾಹಿತ್ಯ, ರಾಮ್ ಲಕ್ಷ್ಮಣ್ ಅವರ ಸಂಗೀತ ಸಂಯೋಜನೆ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿಗೆ ಧ್ವನಿಯಾಗಿದ್ದಾರೆ.

ಹಿಂದಿ ಮೆಲಡೀಸ್ ಕಾರ್ಯಕ್ರಮದಲ್ಲಿ ಸಾಧ್ಯವಾದಷ್ಟು ಚಂದದ ಹಾಡುಗಳನ್ನು ಪ್ರಸಾರ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಯಾವ್ಯಾವ ಹಾಡುಗಳು ಚೆನ್ನಾಗಿದೆಯೋ ಆ ಹಾಡುಗಳು ಡೀಟೇಲ್ಸ್ ಇದ್ದರೆ ಆ ಥರದ ಒಂದಷ್ಟು ಹಾಡುಗಳನ್ನು ಆರಿಸಿಕೊಂಡು ಕೇಳಿಸ್ಲಾಗ್ತಾ ಇದೆ. 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯವಾಗಿದೆ 9:37:50. ಮುಂದೆ ಕೇಳಿ ವಿಶ್ವಾತ್ಮ ಚಿತ್ರದ ಗೀತೆ. ಸಾಧನಾ ಸರ್ಗಮ್ ಅವರ ಧ್ವನಿಯಲ್ಲಿದೆ. ಸಾಹಿತ್ಯ ಆನಂದ್ ಭಕ್ಷಿ ಅವರದ್ದು. ಸಂಗೀತ ಸಂಯೋಜನೆ ಮಾಡಿದ್ದಾರೆ ವಿದೋಷ್ ಶಾ.

1942 ಎ ಲವ್ ಸ್ಟೋರಿ ಚಿತ್ರದ ಹಾಡನ್ನು ಕೇಳಿದ್ರಿ. ಕುಮಾರ್ ಸಾನು ಮತ್ತು ಕವಿತಾ ಕೃಷ್ಣಮೂರ್ತಿ ಅವರ ಧ್ವನಿ, ಜಾವೇದ್ ಅಖ್ತರ್ ಅವರ ಸಾಹಿತ್ಯ, ಆರ್ ಡಿ ಬರ್ಮನ್ ಅವರ ಸಂಗೀತವಿತ್ತು. ಧಾರವಾಡದಿಂದ ಮಂಜುಶ್ರೀಯವರು ಕಾರ್ಯಕ್ರಮ ಚೆನ್ನಾಗಿದೆ, ಇಷ್ಟ ಆಗ್ತಾ ಇದೆ, ಕೇಳ್ತಾ ಇದ್ದೀವಿ ಅಂತ ಹೇಳ್ತಾರೆ. ಕೌಸಲ್ಯ ಬನಶಂಕರಿಯಿಂದ ಹೇಳ್ತಾ ಇದ್ರೆ, ಮೈನ ಪ್ಯಾರ್ಕಿಯ ಮೂವಿನ ನಾನು 5 ಸಲ ನೋಡಿದ್ದೀನಿ. ಸಲ್ಮಾನ್ ಖಾನ್ ಮತ್ತು ಭಾಗ್ಯಶ್ರೀ ಅವರ ಆ್ಯಕ್ಟಿಂಗ್ ತುಂಬಾ ಚೆನ್ನಾಗಿರುತ್ತೆ, ಕಬೂತರ್ ಜಾ ಹಾಡು ಇನ್ನೂ ಚಂದ ಅಂತ ಹೇಳ್ತಾರೆ. ರವಿ ಎಂ ಎಚ್ ಬೆಳಗಾವಿ ಸಾಂಬ್ರದಿಂದ, ವಿವಿಧ ಭಾರತೀಯ ಕಾರ್ಯಕ್ರಮಗಳು ಅಂದರೆ ನನಗೆ ತುಂಬಾ ಇಷ್ಟ ಅಂತ ಹೇಳ್ತಾರೆ. ಮತ್ತೊಬ್ಬರು ಎನ್ ಎಂ ಕರ್ಜಗಿ ಮುರುಗೋಡ್ದಿಂದ, ಸೂಪರ್ ಹಾಡುಗಳು ಅಂತ ಹೇಳ್ತಾರೆ. ಎನ್ ಆರ್ ಪ್ರಸಾದ್ ಅವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತು ನಿರ್ಮಲ ಅವರು ಗೊರಗುಂಟೆ ಪಾಳ್ಯದಿಂದ, ಇಂಥ ಹಾಡುಗಳನ್ನು ಕೇಳ್ತಾ ಇದ್ರೆ ಹಿಂದೆ ಮನೆಯಲ್ಲಿ ಕ್ಯಾಸೆಟ್ ಹಾಕ್ಕೊಂಡು ಕೇಳಿದ್ದು ನೆನಪಾಗುತ್ತೆ. ನಿಜಕ್ಕೂ ಹಿಂದಿನ ನೆನಪುಗಳೆಲ್ಲವನ್ನು ಕೂಡ ಮೆಲುಕು ಹಾಕೋ ಹಾಗೆ ಆಗುತ್ತೆ ಅಂತ ಹೇಳಿ ನಿರ್ಮಲ ಅವರು ಹೇಳಿದ್ರೆ. ಹರಿಪ್ರಕಾಶ್ ಮಲ್ಲೇಶ್ವರಂಯಿಂದ ಲವ್ಲಿ ಸಾಂಗ್ಸ್ ಅಂತ ಹೇಳ್ತಾರೆ. ನಾಗರಾಜ್ ಶರ್ಮಾ ಅವರು ಹೇಳ್ತಾ ಇದ್ರೆ ಖಾಯಂ ಹಾಡುಗಳು, ಒಂದು ರೀತಿಯಲ್ಲಿ ಕನ್ನಡದಲ್ಲಿ ಅಮೃತ ವರ್ಷಿಣಿ ಸಿನಿಮಾದ ಹಾಡುಗಳ ಹಾಗೆ 1942 ಲವ್ ಸ್ಟೋರಿ ಹಾಡುಗಳು, 1960-70 ಹಾಡುಗಳು ಪ್ರಸಾರ ಆಗಬಹುದು ಅಂತ ಅಂದ್ಕೊಂಡಿದ್ದೆ ಅಂತ ಹೇಳ್ತಾರೆ. ವಾಣಿಶ್ರೀ ಧಾರವಾಡದಿಂದ ಹೇಳ್ತಾ ಇದ್ರೆ, ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಮೈನೆ ಪ್ಯಾರ್ಕಿಯ ಚಿತ್ರದ ಹಾಡು ಬಂತು, ತುಂಬ ಚೆನ್ನಾಗಿತ್ತು. ಸಿಲ್ಸಿಲಾ ಚಿತ್ರದ ಹಾಡು ಕೂಡ ಇಷ್ಟ ಆಯಿತು. 1942 ಲವ್ ಸ್ಟೋರಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ.

ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಮನ್ಸಿಲ್ ಚಿತ್ರದ ಹಾಡನ್ನ ಕೇಳಿದ್ರಿ. ಹಿಂದಿ ಕಾರ್ಯಕ್ರಮ, ಹಿಂದಿ ಹಾಡುಗಳ ಕಾರ್ಯಕ್ರಮ ತುಂಬಾ ಇಷ್ಟ ಆಯ್ತು ಅಂತ ವಿಲಿಯಂ ಪರ್ಲಡ್ಕದಿಂದ, ಶಾಂತಾ ಬ್ಯಾಂಕ್ ಕಾಲನಿಯಿಂದ, ಮತ್ತೆ ವಿವಿಧ ಭಾರತಿ, ನೀನೇಕೆ ಇಷ್ಟು ಮುದ್ದು ಮುದ್ದಾದ ಸಾಂಗ್ಸ್ ಹಾಕಿ ಕೇಳಿಸಿ ದಿಲ್ ಖುಷ್ ಹೋವಾ ಅಂತ ನಾಗಪ್ಪ, ಗೀತಾ ನಾಗಪ್ಪ ಗೋಪಾಲ್ಗೌಡ, ಗೀತಾ ನಾಗಪ್ಪ ಗೋಪಾಲ್ಗೌಡ ಬಡಾವಣೆ ಶಿವಮೊಗ್ಗದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಮತ್ತೊಬ್ಬರು ಧಾರವಾಡದಿಂದ, ಮಾಲಾ ಅಂತ ಏನೋ ಹೆಸರಿದೆ, ಇವರು ಕೂಡ ಕಾರ್ಯಕ್ರಮ ಚೆನ್ನಾಗಿದೆ ಹಳೆಯ ಹಾಡುಗಳು ಅಂತ ಹೇಳ್ತಾ ಇದ್ದಾರೆ. ಉಷಾ ಶ್ರೀನಿವಾಸ್ ಸಂಜನಾ ನಗರದಿಂದ, ಒಳ್ಳೆಯ ಹಾಡುಗಳು ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಹಿಂದಿ ಹಾಡುಗಳ ಈ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಕೇಳಿ ಆನಂದ್ ಭಕ್ಷಿಯವರ ಸಾಹಿತ್ಯ, ಜತಿನ್ ಲಲಿತ್ ಅವರ ಸಂಗೀತ ಇರುವ ಹಾಡು, ಪಮೇಲಾ ಚೋಪ್ರಾ ಮತ್ತು ಮನ್ಪ್ರೀತ್ ಕೌರ್ ಹಾಗೆ ಸಂಗಡಿಗರು ಹಾಡಿರುವ ಚಂದದ ಈ ಹಾಡು ಯಾವುದು ಅಂತ ನಿಮಗೆ ಗೊತ್ತು, ದಿಲ್ವಾಲೆ ದಿಲ್ಹನಿಯ ಲೇ ಜಾಯೇಂಗೇ.

ನಾನು ಈ ಕಾರ್ಯಕ್ರಮವನ್ನು ತುಂಬ ಎಂಜಾಯ್ ಮಾಡ್ತಾ ಇದ್ದೇನೆ, ಅವ್ರು ಹಾಗೆ ಬರ್ದಿಲ್ಲ, ನಿಮ್ಮ ಕಾರ್ಯಕ್ರಮವನ್ನು ತುಂಬ ಆನಂದಿಸ್ತಾ ಇದ್ದೇನೆ. ಇಲ್ಲಿ ಅಮೆರಿಕದ ನ್ಯೂ ಜೆರ್ಸಿಯಲ್ಲಿ ಈಗ ಮಧ್ಯಾಹ್ನ 12:33 ಆಗಿದೆ. ಇದನ್ನು ನಮಗೆ ರಜೆ ಇರೋ ಕಾರಣ ನಿಮ್ಮ ಕಾರ್ಯಕ್ರಮವನ್ನು ಕೇಳೋದಕ್ಕೆ ಸಾಧ್ಯ ಆಯಿತು ಅಂತ ರಶ್ಮಿ ಅವರು ಸಂದೇಶವನ್ನು ಕಳಿಸಿದರೆ ತುಂಬ ಖುಷಿಯಾಗುತ್ತೆ. ಯಾಕಂದರೆ ವಿದೇಶದಲ್ಲಿ, ಅದರಲ್ಲೂ ಅಮೆರಿಕದಲ್ಲಿ ಇದ್ಕೊಂಡು ನೀವು ವಿವಿಧ ವಾರ್ತೆಯನ್ನು ಕೇಳೋದು, ಕೇಳ್ತಾನೆ ಇರಿ, ಕೇಳಿ ಕೇಳಿ ನಮಗೆ ಸಂದೇಶವನ್ನು ಕಳಿಸ್ಕೊಡ್ತಾ ಇರಿ. ಕನ್ನಡದ ಕಂಪನ್ನು ವಿದೇಶಗಳಲ್ಲಿ ಕೂಡ ಸದಾ ಹರಡ್ತಾ ಇರಿ ಅಂತ ಹೇಳೋಣ. ಹಾಗೆಯೇ ವಿವಿಧ ಭಾರತೀಯ ಹಾಡುಗಳು ಚಂದ ಅಂತ ಹೇಳಿ ಮಮತಾ ಬಡ್ನಿ ಕೇಶವಾಪುರದಿಂದ ಸಂದೇಶ ಕಳಿಸಿದ್ದಾರೆ. ಆಮೇಲೆ ಗುರುಪ್ರಸಾದ್ ಅವರು ಮೈಸೂರಿನಿಂದ ರಾತ್ರಿ ಹೊತ್ತಲ್ಲಿ ಇಂತಹ ಹಾಡುಗಳು ಜೊತೆಯಲ್ಲಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ವಾಣಿಶ್ರೀ ಧಾರವಾಡದಿಂದ ನಮ್ಮ ಹಿಂದಿ ಮೆಲಡೀಸ್ ಕಾರ್ಯಕ್ರಮವನ್ನು ನಾವಿಲ್ಲಿಗೆ ಮುಕ್ತಾಯ ಮಾಡಲೇಬೇಕಾಗಿದೆ. ಯಾಕಂದರೆ ಈಗ ಸಮಯ 10 ಗಂಟೆ ಆಗೇ ಬಿಡ್ತು. ಕೇಳ್ತಾನೆ ರೀ ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ. ಈಗ ನಾವು ಸುದ್ದಿ ಮುಖ್ಯಾಂಶಗಳನ್ನು ಕೇಳೋಣ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಶಿವಮೊಗ್ಗದಲ್ಲಿ ಜೂನ್ 1ರಂದು ಕರ್ನಾಟಕ ಪಬ್ಲಿಕ್ ಶಾಲೆಗಳ ಕಟ್ಟಡಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಭವಿಷ್ಯದ ಜಲ ನಿರ್ವಹಣೆ ಕುರಿತು ಚರ್ಚಿಸಲು ಬೆಂಗಳೂರು ನೀರು ಸರಬರಾಜು ಹಾಗೂ ಒಳಚರಂಡಿ ಮಂಡಳಿಯು ನಗರದಲ್ಲಿ ಇದೇ 27ರಂದು ದೇಶದಲ್ಲೇ ಮೊದಲ ಬಾರಿಗೆ ರಾಷ್ಟೀಯ ಕೃತಕ ಬುದ್ದಿಮತ್ತೆ ಮತ್ತು ಡಿಜಿಟಲ್ ನೀರು ಶೃಂಗಸಭೆ 2026 ಆಯೋಜಿಸಿದೆ. ಮತದಾರರ ಪಟ್ಟಿಯಿಂದ ಅರ್ಹರ ಹೆಸರುಗಳು ಕೈಬಿಟ್ಟು ಹೋಗದಂತೆ ಜಾಗ್ರತೆ ವಹಿಸಲು ಬಿಎಲ್ಒಗಳು ನೀಡುವ ಎನ್ಯುಮರೇಷನ್ ಫಾರಂಗಳನ್ನು ಬಳಸಿ ಪಿಎಲ್ಎಗಳಿಗೆ ಸೂಕ್ತ ತರಬೇತಿ ನೀಡುವ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ದೇಶದಲ್ಲಿ ರಸಗೊಬ್ಬರ

ದಾಸ್ತಾನು ಪ್ರಮಾಣ ಸುಸ್ಥಿತಿಯಲ್ಲಿದ್ದು ಸಾಮಾನ್ಯ ಮಟ್ಟಕ್ಕಿಂತ ಶೇಕಡಾ 33% ಅಧಿಕ ಸಂಗ್ರಹವಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿ ಅಪರ್ಣಾ ಶರ್ಮಾ ದೆಹಲಿಯಲ್ಲಿಂದು ತಿಳಿಸಿದ್ದಾರೆ. ಮುಂದಿನ ತಿಂಗಳು 5ರೊಳಗೆ ದೆಹಲಿಯಲ್ಲಿರುವ ಜಿಮ್ಖಾನಾ ಕ್ಲಬ್ನ ಆವರಣವನ್ನು ಸರ್ಕಾರಕ್ಕೆ ಹಸ್ತಾಂತರಿಸುವಂತೆ ಕೇಂದ್ರ ಸರ್ಕಾರದ ಆದೇಶದ ವಿರುದ್ದ ದೆಹಲಿ ಜಿಮ್ಖಾನಾ ಕ್ಲಬ್ನ ಸದಸ್ಯರು ಇಂದು ದೆಹಲಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ನ್ಯಾಯಾಲಯ ಅರ್ಜಿಯ ವಿಚಾರಣೆಯನ್ನು ನಾಳೆಗೆ ನಿಗದಿಪಡಿಸಿದೆ. ಇದೇ 28ರಿಂದ ಜೂನ್ 3ರವರೆಗೆ ಕೇರಳದ ವಿವಿಧ ಭಾಗಗಳಲ್ಲಿ ಭಾರಿ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಈ ಪ್ರದೇಶಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಈ ಬಾರಿ ವಾಡಿಕೆಗಿಂತ ಮೊದಲೇ ನಾಳೆ ಕೇರಳಕ್ಕೆ ಮುಂಗಾರು ಪ್ರವೇಶಿಸಲಿದೆ. ಇದರಿಂದ ಕರ್ನಾಟಕದ ಹಲವು ಪ್ರದೇಶಗಳಲ್ಲೂ ಕೂಡ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಪ್ರತಿಷ್ಠಿತ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ರಾಷ್ಟೀಯ ಚಾಂಪಿಯನ್ಶಿಪ್ನ 7ನೇ ಆವೃತ್ತಿಯು ಇದೇ 29ರಿಂದ 31ರವರೆಗೆ ಮಂಗಳೂರಿನ ತಣ್ಣೀರುಬಾವಿ ಇಕೋ ಬೀಚ್ನಲ್ಲಿ ನಡೆಯಲಿದೆ. ದೇಶದ ಅಗ್ರ ಸರ್ಫಿಂಗ್ ಪಟುಗಳು ಕಣಕ್ಕಿಳಿಯಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ಆಯ್ತು, ಹಿಂದಿ ಹಾಡುಗಳನ್ನು ಕೂಡ ಕೇಳಿದ್ದಾಯ್ತು. ಇನ್ನೇನು ಸಮಯ ಆಗ್ತಾ ಇದೆ, 10:03. ವಿವಿಧ ಭಾರತಿಯನ್ನ ಟ್ಯೂನ್ ಮಾಡ್ತಾ ನೀವು ಕೂಡ ನಿಮ್ಮ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನ ಮುಗಿಸ್ಕೊಳ್ತಾ ಬರ್ತಾ ಇದ್ದೀರಾ. ನಾವು ಕೂಡ ಕಾರ್ಯಕ್ರಮಗಳಲ್ಲಿ ಮುಂದೆ ಮುಂದೆ ಸಾಗ್ತಾ ಇದ್ದೇವೆ. ಈಗ ಕೊನೆಯ ಹಂತ ಪ್ರೇಮ ಪದನಿಸ ಕಾರ್ಯಕ್ರಮ. ಪ್ರೇಮ ಪದನಿಸ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ, ಪ್ರೀತಿ ಪ್ರೇಮ ಪ್ರಣಯದ ಹಾಡು ಮತ್ತೆ ಅದರ ಬಗ್ಗೆನೆ ಮಾತು. ಇವತ್ತಿನ ಪ್ರೇಮ ಪದನಿಸ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಸಾಕಷ್ಟು ಜನ ಆವಾಗಲೇ ಸಂದೇಶ ಕಳಿಸ್ಕೊಟ್ಟಿದ್ದಾರೆ, ಹೇಗಿತ್ತು ನಿಮ್ಮ ಕೆಲಸ, ಏನು ಮಾಡ್ತಾ ಇದ್ರಿ, ನಿಮ್ಮ ಕೆಲಸಗಳೆಲ್ಲ ಸಕ್ಸಸ್ ಆಯ್ತಾ ಇಲ್ವಾ ಅಂತ ಕೇಳೋದಕ್ಕೆ ಅವರವರ ಕಷ್ಟ ಸುಖಗಳನ್ನು ಹೇಳ್ಕೊಂಡಿದ್ದಾರೆ. ಧನ್ಯವಾದಗಳು ಎಲ್ಲರಿಗೂ ಕೂಡ. ಇನ್ನೀಗ ಪ್ರೇಮ ಪದನಿಸ ಕಾರ್ಯಕ್ರಮದಲ್ಲಿ ನಾವಿದ್ದೇವಲ್ಲ, ಇವತ್ತಿನ ಪ್ರೇಮ ಪದನಿಸ ಕಾರ್ಯಕ್ರಮದಲ್ಲಿ ನಾವು ಪ್ರಸಾರ ಮಾಡ್ತಾ ಇರುವಂಥ ಹಾಡುಗಳು ಸವಿ ನೆನಪು ಅಥವಾ ನೆನಪು ಮತ್ತು ಮರೆವು ಅಂತ ಹೇಳಿ. ಹಾಗಾಗಿ ಇವತ್ತಿನ ಒಂದು ಪ್ರೇಮ ಪದನಿಸ ಕಾರ್ಯಕ್ರಮದಲ್ಲಿ ನೀವು ನೆನಪು ಅಥವಾ ಮರೆವು ಈ ಎರಡು ಪದಗಳಿಗೆ ಸಂಬಂಧಿಸಿದ ಹಾಗೆ ಎರಡೇ ಎರಡು ಸಾಲನ್ನು ಸಾಧ್ಯವಾದರೆ ಬರೆದು ಕಳಿಸಬಹುದು. ಹೌದು, ಇವತ್ತಿನ ಪ್ರೇಮ ಪದನಿಸ ಕಾರ್ಯಕ್ರಮದಲ್ಲಿ ನೆನಪು ಅಥವಾ ಮರೆವು ಯಾವುದಾದ್ರೂ ಒಂದೇ ಒಂದು ವಿಷಯ ತಗೊಳ್ಬೇಕು. ಯಾವುದಾದ್ರೂ ಒಂದು ವಿಷಯ ತಗೊಂಡು ಎರಡು ಸಾಲ ಮಾತ್ರ ಬರೀಬೇಕು. ನೀವು ಏನೇ ಬರೆಯೋದಿದ್ರು ಕೂಡ ಎರಡು ಸಾಲಿಗಿಂತ ಜಾಸ್ತಿ ಬರಿಬೇಡಿ. ಎರಡೇ ಎರಡು ಸಾಲನ್ನು ಬರೆದು ಕಳಿಸಿ. ಯಾವ ನೆನಪು, ಸವಿ ನೆನಪ, ಕಹಿ ನೆನಪ ಅಥವಾ ಮರೆವು, ಎಂಥ ಮರೆವು, ಮರೀಲೇಬೇಕಾ ಅಥವಾ ಮರೆಯೋಕ್ಕೆ ಆಗೋದಿಲ್ವಾ, ಮರೆಯೋದಕ್ಕೆ ಸಾಧ್ಯನೇ ಇಲ್ವಾ, ಹೀಗೆ ಏನಾದರೂ ಇರಲಿ, ಅದು ನಿಜ ಆಗಿರಬಹುದು, ಊಹೆ ಆಗಿರ್ಬೋದು, ನಿಮ್ಮ ಕಥೆ ಆಗಿರ್ಬೋದು, ಕವಿತೆ ಆಗಿರಬಹುದು, ಏನಾದರೂ ಪರವಾಗಿಲ್ಲ, ಎರಡು ಸಾಲಿಗಿಂತ ಜಾಸ್ತಿ ಬೇಡವೇ ಬೇಡ. ಇವತ್ತಿನ ಎರಡು ಪದಗಳು ಬರಿಬೇಕಾ ಅನಿಸಿದ್ರೆ ನೆನಪು ಮರೆವು. ಪ್ರೀತಿ ಪ್ರೇಮ ಪ್ರಣಯದ ಕಾರ್ಯಕ್ರಮ ಇದು, ಪ್ರೇಮ ಪದನಿಸ. ಪ್ರೇಮ ಪದನಿಸದಲ್ಲಿ ನೆನಪು ಮತ್ತು ಮರೆವು ಮರೆಯದ ಹಾಡುಗಳು ಪ್ರಸಾರ ಆಗ್ತಾ ಇದೆ. ಹಾಗಾಗಿ ಈ ಎರಡು ಪದಗಳಿಗೆ ಸಂಬಂಧಿಸಿದ ಹಾಗೆ ಏನೇ ಆದರೂ ಪರವಾಗಿಲ್ಲ, ಎರಡೇ ಎರಡು ಸಾಲನ್ನು ನೀವು ಬರೆದು ಕಳಿಸ್ಲಿಕ್ಕೆ ಅವಕಾಶ ಇದೆ. ಸಾಧ್ಯ ಆಗುತ್ತಾ, ಪ್ರಯತ್ನ ಮಾಡಿ. ನಮ್ಮ ಸಂಖ್ಯೆ ನಿಮಗೆ ಗೊತ್ತೇ ಇದೆ, 9483091029. ಹೌದು, 9483091029. ಈ ಒಂದು ಪ್ರೇಮ ಪದನಿಸ ಕಾರ್ಯಕ್ರಮಕ್ಕೆ ನೆನಪು ಅಥವಾ ಮರೆವು, ಎಂಥ ನೆನಪು, ಸವಿ ನೆನಪ, ಕಹಿ ನೆನಪ, ಆ ಥರ ಏನೂ ಇಲ್ಲಪ್ಪ, ಸಾಧಾರಣವಾದ ಒಂದು ನೆನಪು ಅಂತ ಅನ್ಬೋದು. ಏನಾದರೂ ಮರಿಬೇಕು ಅನಿಸಿದ್ರೆ, ಹೌದಾ ಮರಿಬೇಕಾ, ಮರೀದಕ್ಕೆ ಸಾಧ್ಯ ಇಲ್ವಾ, ಇಲ್ಲ ಮರಿಲೇಬೇಕಾ, ಹೇಗೆ, ಅದ್ರ ಬಗ್ಗೆನೂ ಕೂಡ ನಿಮಗೇನು ಅನಿಸುತ್ತೆ ಪ್ರೀತಿ ಪ್ರೇಮ ಪ್ರಣಯದ ವಿಷಯದಲ್ಲಿ ಅಂಥೇಳಿ ನಿಮ್ಮ ಹೆಸರು, ನಿಮ್ಮ ಊರಿನ ಜೊತೆಗೆ ನಿಮ್ಮ ಚಿಕ್ಕ ಎರಡು ಸಾಲುಗಳ ಸಂದೇಶವನ್ನು ವಿವಿಧ ಭಾರತೀಯ 102.9 FM ಪ್ರಸಾರ ಆಗ್ತಾ ಇರುವಂಥ ಇವತ್ತಿನ ಪ್ರೇಮ ಪದನಿಸ ಕಾರ್ಯಕ್ರಮಕ್ಕೆ ನೀವು ಕಳಿಸ್ಕೊಡಬಹುದು.

ಸಾಹಸ ಸಿಂಹ ಚಿತ್ರದ ಹಾಡನ್ನ ನೀವು ಕೇಳಿದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ರು. ಚಿವುದಯ ಶಂಕರ್ ಅವರ ಸಾಹಿತ್ಯ ಆಯಿತು, ಸತ್ಯಂ ಅವರ ಸಂಗೀತ ಹಾಡಿಗಿತ್ತು. ಆನಂದ್ ಕುಲಕರ್ಣಿ ಅವರು ಹೇಳ್ತಾ ಇದ್ರೆ, ನಿನ್ನ ಸವಿನೆನಪೇ ಮನದಲ್ಲಿ ಆರಾಧನೆ, ಸವಿನೆನಪು ಸದಾ ಮನದಲ್ಲಿ ಕಾಡ್ತಾ ಇರುತ್ತೆ ಅಂತ ಹೇಳಿದ್ರೆ, ಕೌಡ್ಲೆ ರವಿ ಅಂಜನಾ ನಗರದಿಂದ, ನೆನಪಾಗ್ತಾ ಇಲ್ಲ, ಇನ್ನು ಮರೆಯೋದೆಲ್ಲಿ, ಮರೆತು ಹೋಗಿದೆ, ಇನ್ನು ನೆನಪಾದರೂ ಎಲ್ಲಿ ಅಂತ ಹೇಳಿದ್ರೆ, ವಿಜಯಕುಮಾರ್ ಮುಳೆ ಶಿರಾಳಕೊಪ್ಪದಿಂದ, ಮಳೆಗಾಲದಲ್ಲಿ ಕೆಸರಿನಲ್ಲಿ ಓಡಾಡ್ತಾ ಇದ್ದಿದ್ದು, ಹವಾಯಿ ಚಪ್ಪಲಿ ಹಾಕ್ಕೊಂಡು ಅಂಗಿ ಹಿಂದಿನಿಂದ ಕೆಸರನ್ನ ಚುಕ್ಕೆಯಿಂದ ತುಂಬಿಸ್ತಾ ಇದ್ದಿದ್ದು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರೆ, ನಿನ್ನ ಜೀವನದಲ್ಲಿ ನಾನೊಂದು ತಾತ್ಕಾಲಿಕ ಪರಿಚಯ, ಆದರೆ ನನ್ನ ಜೀವನದಲ್ಲಿ ನೀನು ಮರೆಯಲಾಗದ ಶಾಶ್ವತವಾದ ಸವಿ ನೆನಪು ಅಂತ ನಾಗರಾಜ್ ಶರ್ಮಾ ಅವರು ಹೇಳ್ತಾ ಇದ್ದಾರೆ. ಇನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮೇರು ಸಂಗೀತ ನಿರ್ದೇಶಕರಾದ ರಾಜನ್ ನಾಗೇಂದ್ರ ಅವರ ಸುಮಧುರ ಗೀತೆಗಳ ಕಾರಣ ಇವತ್ತಿಗೂ ಕೂಡ ರೇಡಿಯೋ ಪ್ರೇಮ ಅವರ ಸಂಗೀತ ನಿರ್ದೇಶನದ ಹಾಡುಗಳು ಬಂದಾಗ ಅಷ್ಟೇ ಖುಷಿಯಿಂದ ಕೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಉಮೇಶ್ ಅವರು ದಾವಣಗೆರೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಜೊತೆ ಇರದ ಕ್ಷಣಗಳಲ್ಲೂ ಏಕಾಂಗಿಯಾಗಲು ಬಿಡದೆ ಜೊತೆಯಾಗಿ ಕಾಯುತ್ತಿವೆ ಗೆಳತಿ ನಿನ್ನ ನೆನಪುಗಳು, ಹೃದಯದಲ್ಲಿ ಮನೆ ಮಾಡಿ ಮನಸ್ಸಿಗೆ ಹುರುಪನ ನೀಡಿ ಕವಿತೆಗಳ ಬರೆಸುತ್ತಿವೆ ನಿನ್ನ ನೆನಪುಗಳು ಅಂತ ಪದ್ಮನಾಭ ಹನುಮಂತನಗರ ಬೆಂಗಳೂರಿನಿಂದ ಕವಿತೆಯನ್ನು ಕಳಿಸಿದ್ದಾರೆ. ಶಾಂತಾ ಅವರು ಬ್ಯಾಂಕಾಲನಿಂದ, ನಾನು ಊರನ್ನು ಪ್ರೀತಿ ಮಾಡಿದ್ದೆ, ಬಟ್ ಅವರು ನನ್ನ ಬಿಟ್ಟು ಹೋದರು, ಆ ನೆನಪು ನನ್ನನ್ನು ಈಗಲೂ ಕಾಡುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಅಂದರೆ ಯಾವುದು ಶಾಶ್ವತ ಅಲ್ಲ, ಎಲ್ಲ ಸಂಬಂಧಗಳಿಗೂ ಕೂಡ ಒಂದು ಆಯಸ್ಸು ಅಂತ ಇರುತ್ತೆ. ಆಯಸ್ಸು ಇರುವಷ್ಟು ದಿನ ಮಾತ್ರ ಯಾರಾದರೂ ನಮ್ಮ ಜೊತೆಯಲ್ಲಿ ಇರೋದಕ್ಕೆ ಸಾಧ್ಯ ಅನ್ನೋದು ನಮಗೆಲ್ರಿಗೂ ಗೊತ್ತಿರುವಂಥ ವಿಷಯ. ಯಾವ ಸಂಬಂಧಗಳು ಕೂಡ ಶಾಶ್ವತವಾಗಿ ಇರೋದಕ್ಕೆ ಸಾಧ್ಯವೇ ಇಲ್ಲ. ನಾಗರಾಜ್ ಕೊಡೇಕಲ್ ಅವರು ಹೇಳ್ತಾ ಇದ್ರೆ, 2003 ಒಂದು ಪ್ರೀತಿಯ ಬಲೆಗೆ ಬಿದ್ದೆ, ಎಲ್ಲವೂ ಸರಿಯಾಗಿ ನಡೆದಿತ್ತು, ಮಧ್ಯವರ್ತಿಯ ಕಪಟ ನಾಟಕದಿಂದ ಅದು ಮುರಿದು ಬಿತ್ತು, ಇದು ಮರೆಯದ ನೆನಪಾಗಿ ಉಳ್ಕೊಂಡಿದೆ ಅಂತ ಹೇಳ್ತಾರೆ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಅಂತ ಒಂದು ಪದ್ಯ ಬಂದಿದೆ. ಪ್ರೀತಿಯ ನೆನಪು ತಂಗಾಳಿ ಇದ್ದ ಹಾಗೆ ಯಾವಾಗಲೂ ದಣಿವಾದಾಗ ತಣ್ಣಗೆ ತಂಪಾಗಿ ತೇಲಿಸ್ತಾ ಇರುತ್ತೆ ಅಂತ ಗೀತಾ ನಾಗಪ್ಪ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ರೆ. ಹೀಗೆ ನೀವು ಕೂಡ ಎರಡು ಪದಗಳಿದೆ ನಿಮಗೆ, ಎರಡು ಸಾಲುಗಳನ್ನು ಕಳಿಸ್ಲಿಕ್ಕೆ, ನೆನಪು ಮತ್ತು ಮರೆವು, ಈ ಎರಡು ಪದಗಳನ್ನು ಇಟ್ಕೊಂಡು ನೀವು ಪ್ರೀತಿ ಪ್ರೇಮ ಪ್ರಣಯ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ನಿಮ್ಮ ವಿಷಯ ಇರಬೇಕು. ನೀವು ಬೇರೆ ಬೇರೆ ವಿಷಯವನ್ನೆಲ್ಲ ಬರೆಯೋದಕ್ಕೆ ಹೋಗಬೇಡಿ ದಯವಿಟ್ಟು. ನೆನಪು ಮತ್ತು ಮರೆವಿಗೆ ಸಂಬಂಧಪಟ್ಟ ಹಾಗೆ ಅದೇ ನಿಜಾನೇ ಆಗಿರಬೇಕು ಅಂತಿಲ್ಲ, ನಿಮ್ಮ ಕವಿತ್ವವನ್ನು ಕಲ್ಪನೆಯನ್ನು ಬಳಸಿ ಕೂಡ ನೀವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಎರಡು ಸಾಲುಗಳನ್ನು ಬರೆದು ಕಳಿಸ್ಕೊಡ್ಬಹುದು.

ತೀರದ ಬಯಕೆ ಚಿತ್ರದ ಹಾಡು, ರಾಜು ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ, ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಕೇಳಿಬಂತು. ಅನಿತಾ ಗುರುಪ್ರಸಾದ್ ಮೈಸೂರಿನಿಂದ ಹೇಳ್ತಾ ಇದ್ರೆ, ನೆನಪು ಅಂದಾಗ ಒಬ್ಬರ ಕಷ್ಟಕ್ಕೆ ಧನ ಸಹಾಯ ಮಾಡಿದ್ದು, ಮರೆವು ಅಂದಾಗ ವಾಪಸ್ ಕೇಳಿದ್ದಕ್ಕೆ ಅವರು ನನ್ನನ್ನು ಮರೆತದ್ದು ಅಂತ ಹೇಳ್ತಾರೆ. ಆಗತ್ತೆ ಒಂದೊಂದ್ಸಲ ಲೈಫಲ್ಲಿ ಈ ಥರನೂ ಕೂಡ. ಆಮೇಲೆ ಸವಿ ನೆನಪುಗಳು ಬೇಕು, ಸವಿಯಲಿ ಬದುಕು, ಬದುಕಿನ ಎಲ್ಲ ಹಂತದಲ್ಲಿ ನೋವು ನಲಿವು ಸುಖ ದುಃಖ ಸಿಹಿ ಕಹಿ ಎಲ್ಲದರ ಮಿಲನ, ಹಾಗಾಗಿ ಎಲ್ಲ ನೆನಪುಗಳನ್ನು ನೆನೀತೇವೆ ಅಂತ ಪಿ ಬಿಂದುಮತಿ ಯಲಹಂಕದಿಂದ ಸಂದೇಶ ಕಳಿಸಿದರೆ, ಕೊನೆಯಾಗದ ಈ ಪ್ರೀತಿ ಇರುವುದು ಕೊನೆಯ ತನಕ, ಮರೆಯಲಾಗದ ನಿನ್ನ ನೆನಪು ಇರುವುದು ಈ ಜೀವ ಇರೋ ತನಕ ಅಂತ ನಮಗೆ ಸಂಬಂಧವಿಲ್ಲದ ಸಾಲುಗಳನ್ನು ಬರೆದಿದ್ದಾರೆ ರಾಜು ಹೊಯ್ಸಳ ತ್ರಿವೇಣಿ, ಜೆ ಪಿ ನಗರ ಇಲ್ಲಿಂದ, ಸೇಡಂ ತಾಲೂಕು ಕೋಡ್ಲದಿಂದ ಶಿವಲಿಂಗಯ್ಯ ಸ್ವಾಮಿ. ನಾನು ಇಂದು ನೀನೊಂದು ತೀರಾ ಮನಸ್ಸು ದೂರ, ಇದೇ ಥರ ಆಗಿದೆ ನಮ್ಮ ಬದುಕು ಅಂತ ಹೇಳ್ತಾ ಇದ್ದಾರೆ. ಇವತ್ತಿನ ಪ್ರೇಮ ಪದನಿಸದಲ್ಲಿ ಬಹಳ ದಿನಗಳ ನಂತರ ಒಳ್ಳೆ ಹಾಡುಗಳನ್ನು ಕೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಮಂಡಿಕಲ್ ಕೃಪಾ ಅವರು ಹೇಳ್ತಾ ಇದ್ದಾರೆ, 30 ವರ್ಷದ ಹಿಂದೆ ಆಕಾಶವಾಣಿಯಲ್ಲಿ ಪ್ರಸಾರ ಆಗ್ತಾ ಇದ್ದ ಕಾರ್ಯಕ್ರಮ ಸಿಬ್ಬಂದಿನ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಸುಮಧುರವಾದ ಹಾಡುಗಳು ಮೂಡಿ ಬರ್ತಾ ಇದೆ ಅಂತ ರಜನಿ ಅವರು ಹೇಳ್ತಾ ಇದ್ದಾರೆ. ಪಿಂಟು ಜಿದ್ದಿ ಕಮತಿ ಓಹೋ ಇವರು ಹಾಡುಗಳು ಚೆನ್ನಾಗಿದೆ ಅಂತ ಹೇಳ್ತಾರೆ. ಉಮೇಶ ಸಂಕೇಶ್ವರ, ಮರಿತೀನಿ ಅಂದ್ರೆ ಮರೆಯಲಿ ಹ್ಯಾಂಗ ಕಾಲೇಜಿನ ಆ ದಿನಗಳ ಸವಿ ಸವಿ ನೆನಪುಗಳ ಅಂತ ಹೇಳ್ತಾರೆ. ಮಮತಾ ಬದ್ನಿ ಕೇಶವಾಪುರ ಹುಬ್ಳಿಯಿಂದ, ನಮ್ಮ ಮನಸ್ಸು ಅದೆಷ್ಟು ವಿಚಿತ್ರ ಅಂದರೆ ಅದೆಷ್ಟೋ ಸವಿ ನೆನಪುಗಳನ್ನು ನೆನಪು ಇಟ್ಕೋಬೇಕು ಅಂತೀವೋ ಅದನ್ನು ಮರೆತು ಬಿಡುತ್ತೆ, ಹಾಗೆ ಅದೆಷ್ಟೋ ಕಹಿ ನೆನಪುಗಳನ್ನು ಮರಿಬೇಕು ಅನ್ಕೋತೀವೋ ಆ ನೆನಪುಗಳನ್ನು ಯಾವಾಗಲೂ ನೆನಪು ಮಾಡಿಕೊಡುತ್ತೆ, ಮರೆಯೋದಕ್ಕೆ ಬಿಡೋದೇ ಇಲ್ಲ ಅಂತ ಹೇಳ್ತಾ ಇದ್ರೆ ನಿಜ ಹೌದು. ನಾವು ಯಾವುದು ಬೇಕು ಬೇಕು ಅಂತ ಹೇಳ್ತೀವಿ ಅದು ನಮ್ಮಿಂದ ಕೈ ದಾರಿ ಹೋಗ್ತಾ ಇರುತ್ತೆ, ನಮಗೆ ಬೇಡದ್ದು ಯಾವಾಗಲೂ ನಮ್ಮ ಸುತ್ತಾನೆ ಸುತ್ತಕೊಳ್ತಾ ಇರುತ್ತೆ ಅನ್ನೋದು ಖಂಡಿತ ಹೌದು. ನೆನಪುಗಳು ಕೂಡ ಹಾಗೇನೆ. ನಾವೀಗ ಮತ್ತೊಂದು ಚಿತ್ರಗೀತೆಯನ್ನು ಕೇಳೋಣ. ಯಾರೆಲ್ಲ ಇನ್ನೂ ನಮಗೆ ಸಂದೇಶವನ್ನು ಕಳಿಸಿಲ್ಲ ಅವರೆಲ್ಲರೂ ಕೂಡ ಕಳಿಸಿ. ನೆನಪು ಮರೆವು ಸಾಧ್ಯವಾದಷ್ಟೂ ಇದು ಬೇರೆ ಬೇರೆ ವಿಷಯಗಳ ಕಡೆಗೆ ಹೋಗಬೇಡಿ, ಪ್ರೀತಿ ಪ್ರೇಮ ಪ್ರಣಯ ಇದ್ರ ಬಗ್ಗೆನೇ ಇರಲಿ. ಇದೇನು ನಮ್ಮ ಬದುಕಲ್ಲೇ ಆಗಿರಬೇಕು ಅಂತ ಏನೂ ಇಲ್ಲ. ನಿಮ್ಮ ಮನಸ್ಸಿಗೆ ಅನಿಸಿದ್ದು, ಕಂಡಿದ್ದು, ಕೇಳಿದ್ದು, ತಿಳಿದಿದ್ದು, ಹೀಗೆ ನೆನಪು ಅಂದ ತಕ್ಷಣ ಏನು ನೆನಪಾಗುತ್ತೆ, ಮರೆವು ಅಂದ ತಕ್ಷಣ ಏನು ನೆನಪಾಗುತ್ತೆ, ಯಾವ ನೆನಪು, ಸವಿ ನೆನಪ, ಕಹಿ ನೆನಪ, ಮರೆಯೋದು ಯಾವುದು, ಈಗಾಗಲೇ ಮರೆತಿರೋದಿದೆಯಾ, ಮರಿಬೇಕಾ, ಮರೆಯೋಕ್ಕೆ ಸಾಧ್ಯನೇ ಇಲ್ವಾ, ಇಂಥ ವಿಷಯದ ಬಗ್ಗೆ ಎರಡು ಸಾಲನ್ನು ಬರೆದು ಕಳಿಸ್ಕೊಡಿ ಇವತ್ತಿನ ಪ್ರೇಮ ಪದನಿಸ ಕಾರ್ಯಕ್ರಮಕ್ಕೆ. ನಿಮ್ಮದೇ ಆದಂಥ ಒಂದು ಏನು ಕಲ್ಪನೆಯನ್ನು ಕೂಡ ಇದರಲ್ಲಿ ಬರೆಸ್ಕೊಳ್ಬಹುದು, ಸಂದೇಶವನ್ನು ಕಳಿಸ್ಕೊಡಿ. ಹಾಗೆ ಮುಂದೆ ಕೇಳಿ, ಕೆಂಡ ಸಂಪಿಗೆ ಚಿತ್ರದ ಹಾಡು ಬರ್ತಾ ಇದೆ. ಜಯಂತ್ ಕಾಕಿಣಿಯವರು ಈ ಹಾಡನ್ನು ಬರೆದಿರೋದು, ವಿ ಹರಿಕೃಷ್ಣ ಅವರ ಸಂಗೀತ ಇದೆ, ಕಾರ್ತಿಕ್ ಅವರು ಹಾಡಿಗೆ ದನಿಯಾಗಿದ್ದಾರೆ.

ಓ ಪ್ರಿಯತಮ ಚಿತ್ರದ ಹಾಡು ನೀವು ಕೇಳಿದ್ದು. ನಂದಿತಾ ಮತ್ತು ರಾಜೇಶ್ ಕೃಷ್ಣನವರ ಧ್ವನಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ ಇತ್ತು, ವಲೀಶಾ ಸಂದೀಪ್ ಅವರ ಸಂಗೀತ ಸಂಯೋಜನೆ ಇತ್ತು. ನೆನಪು ಮರೆವು ಈ ಬಗ್ಗೆ ಒಂದೆರಡು ಸಾಲುಗಳನ್ನು ಬರೀರಿ ಅಂತ ಹೇಳೋದಕ್ಕೆ ಬಾಗಲಕೋಟೆ ಕೆರೂರು ಪಟ್ಟಣದ ಬಂಗಾರಿ ಅವರು ಬರೀತಾರೆ. ಮೊದಮೊದಲು ಮುಸ್ಸಂಜೆ ಮಾತು, ಆಮೇಲೆ ಜಸ್ಟ್ ಮಾತಲ್ಲಿ, ಮುಂದೆ ಸವಿ ಸವಿ ನೆನಪು ಮಾತ್ರ ಅಂತ ಇವರೇನೋ ಬೇರೆ ಮಾರ್ಮಿಕವಾಗಿ ಹೇಳಿದ್ದಾರೆ. ನೆನಪು ತುಂಬ ಇದೆ, ಆದರೆ ಎಲ್ಲವನ್ನ ಮರೆತು ಮುಂದೆ ಸಾಗಬೇಕಲ್ವಾ ಅಂತ ಹೆಚ್ ಎಸ್ ಮೂರ್ತಿ ಅವರು ಕೇಳ್ತಾ ಇದ್ದಾರೆ. ಎಸ್, ಕರೆಕ್ಟ್. ಇಂದಿನ ಪ್ರೇಮ ನಿನಾದದಲ್ಲಿ ಒಂದಕ್ಕಿಂತ ಒಂದು ಚಂದದ ಹಾಡುಗಳು ಅಂತ ಹೇಳಿ ಇಚ್ಚಲ ಕರಂಜಿಯಿಂದ ಅಶೋಕ್ ಕವಿ ಮತ್ತು ಜಯಶ್ರೀ ಅವರು ಹೇಳ್ತಾರೆ, ಮರೆವು ಇರೋದಕ್ಕೆ ಮನುಷ್ಯ ಮುಂದೆ ಕಹಿ ಮರೆತು ಮುಂದಕ್ಕೆ ಹೋಗಲು ಸಾಧ್ಯ ಆಗುತ್ತೆ ಅಂತ ಸವಿತಾ ಸುಂಕದಕಟ್ಟೆಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. 2020 ಮೇ 27 ಹೋಗ್ತಾ ಇದ್ದೇನೆ ಅಂತ ಹೇಳಿ ಒಂದು ಮಾತು ಹೇಳಿದೆ, ನನ್ನನ್ನು ಆಗಲಿ ಹೋಗ್ಬಿಟ್ರು, 6 ವರ್ಷ ಅವಳ ಜೊತೆಗೆ ಕಳೆದ ದಿನಗಳ ನೆನಪು, ಪ್ರತಿದಿನವೂ ಪ್ರತಿ ಕ್ಷಣವೂ ಮಿಸ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ. ಹಲಸಿನ ಹಣ್ಣಿನಿಂದ ಸುರಿಯುವ ಅಂಟು ಕೈಗೆ ಅಂಟ್ಕೊಳ್ಳುತ್ತೆ, ಆದರೆ ಹಲಸಿನ ಹಣ್ಣನ್ನು ಸವಿಯುವಾಗ ನಾವು ಆ ಅಂಟನ್ನು ಲೆಕ್ಕಕ್ಕಿಟ್ಕೊಳ್ಳೋದಿಲ್ಲ. ಹಾಗೆಯೇ ಪ್ರೀತಿಯ ಸುಖ ದೊಡ್ಡದು, ನಮ್ಮ ಅಡೆತಡೆಗಳನ್ನು ದೊಡ್ಡದಾಗಿ ಮಾಡದೆ ನಮ್ಮ ಬದುಕು ಮುಖ್ಯ, ಪ್ರೀತಿಯಲ್ಲಿ ಖುಷಿಯಾಗಿರೋಣ ಅಂತ ಎ ಹರಿಹರನ್ ವಿಜ್ಞಾನ ನಗರದಿಂದ ಸಂದೇಶ ಕಳಿಸಿದರೆ, ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಎನ್ನಿಸ್ ಬಡಾವಣೆ ಕಾರ್ಯಕ್ರಮ ಚೆನ್ನಾಗಿದೆ ಅಂತಾರೆ. ಕವಿತಾ ಶ್ರೀನಿವಾಸ್ ಕೂಡ ಕಾರ್ಯಕ್ರಮ ಚೆನ್ನಾಗಿದೆ, ನನಗೆ ನಿಮ್ಮ ಜೊತೆ ಇರುವ ನೆನಪು ಪ್ರತಿದಿನ ಆಗುತ್ತೆ, ಚಂದದ ಹಾಡುಗಳು ಪ್ರಸಾರ ಮಾಡ್ತಾ ಇರುವ ವಿವಿಧ ಭರತಿಗೆ ಧನ್ಯವಾದ ಅಂತ ಹೇಳಿದ್ರೆ, ಬಿ ಎನ್ ಭರತ್ ಅವರು ಭರತನಗರ ಬೆಂಗಳೂರಿನಿಂದ, ಎಷ್ಟು ನೆನಪು ಮಾಡಿದ್ರು ನೆನಪಾಗ್ತಾನೇ ಇಲ್ಲ, ಮನೆಯವರು ಅಂಗಡಿಯಿಂದ ತರಲು ಹೇಳಿದ್ದನ್ನು ಎಷ್ಟು ಮರಿಬೇಕು ಅಂದರೂ ಅವಳನ್ನು ಮರೆಯೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಹೌದು, ಅದು ಹಾಗೇನೆ. ಆಮೇಲೆ ಅಶ್ವಥ್ ಕುಲಕರ್ಣಿ ಅವರು ಒಂದು ಸಂದೇಶ ಕಳಿಸ್ಕೊಟ್ಟಿದ್ರೆ, ಐ ಆಮ್ ಹ್ಯಾವಿಂಗ್ ಅ ಒನ್ ಗ್ರೇಟ್ ಮೆಮರಿ ದಟ್ 40 ಇಯರ್ಸ್ ಬ್ಯಾಕ್ ಅಂತ, ಐ ಹ್ಯಾಡ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್ ಅಟ್ ನೇಟಿವ್ ಜಸ್ಟ್ 1 ಇಯರ್ ಬ್ಯಾಕ್. ಇತ್ತೀಚೆಗೆ ನಾನು ಅವ್ರ ಬ್ರದರ್ನ ಮೀಟ್ ಮಾಡಿ ನನ್ನ ಫ್ರೆಂಡ್ ಬಗ್ಗೆ ಕೇಳಿದಾಗ 6 ವರ್ಷದ ಹಿಂದೆಯೇ ಅವರು ಹೋಗ್ಬಿಟ್ರು 2019 ಇಲ್ಲ ಅಂತ ಗೊತ್ತಾಯಿತು. ನನಗಿದು ತುಂಬ ಶಾಕಿಂಗ್ ನ್ಯೂಸ್, ನನಗೆ ಈಗಲೂ ಕೂಡ ಅದನ್ನು ಜೀರ್ಣ ಮಾಡ್ಕೊಳ್ಳೋದಕ್ಕೂ ಸಾಧ್ಯವೇ ಆಗ್ತಾ ಇಲ್ಲ. ಆ ನ್ಯೂಸ್ ಕೇಳಿ ತುಂಬಾ ಕಷ್ಟ ಆಗ್ತಾ ಇದೆ ಅಂತ ಅವರ ಒಂದು ಗೆಳೆಯನ ನೆನಪನ್ನು ಹಂಚಿಕೊಂಡಿದ್ದಾರೆ. ಚನ್ನಪ್ಪ ಜೆ ಪಿ ನಗರದಿಂದ, ಸಿಹಿ ನೆನಪು ಸವಿಯಲು ಬದುಕು, ಕಹಿ ನೆನಪುಗಳು ಮರೆಯಲು ಬೇಗ ಬೇಕು ಬೇಗ ಅಂತ ಹೇಳ್ತಾರೆ. ಮತ್ತೆ ಒಬ್ಬರು ಸಂದೇಶ ಕಳಿಸಿದರೆ, ತುಂಬ ಇಷ್ಟಪಡುವವರ ನೆನಪು ಮನಸ್ಸಿನಲ್ಲಿ ಸದಾ ಕಾಡ್ತಾ ಇರುತ್ತೆ ಅಂತ ಕೋಮಲಾ ಅವರ ಸಂದೇಶ ಹೇಳುತ್ತೆ. ಹಾಗೆ ಕೌಸಲ್ಯ ಅವರು ಬನಶಂಕರಿಯಿಂದ ಸಂದೇಶ ಕಳಿಸಿ, ಶನಿವಾರ ಸಂಜೆ ಗಾಯನ ಸಮಾಜಕ್ಕೆ ನಮಗೂ ಎಂಟ್ರಿ ಇದೆಯಾ ಅಂತ ಹೇಳ್ತಾರೆ. ಎಲ್ಲರಿಗೂ ಎಂಟ್ರಿ ಇದೆ, ಉಚಿತ ಪ್ರವೇಶ, ಯಾವುದೇ ರೀತಿಯ ಟಿಕೆಟ್ ಇದಕ್ಕೆ ಇಲ್ಲ. ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಶನಿವಾರ ಸಂಜೆ ನಮ್ಮ ಗಾಯನ ಸಮಾಜದ ಸ್ವರ ಸ್ಮೃತಿ ಕಾರ್ಯಕ್ರಮಕ್ಕೆ. ಇನ್ನು ನನ್ನ ಪ್ರಾಯದ ಪ್ರೀತಿ ಪ್ರೇಮದ ಸಮಯವೇ ನೆನಪು, ಮುಂದೆ ಇನ್ನು ಸಂಸಾರದ ಒತ್ತಡದಲ್ಲಿ ಮರೆಯಲೇಬೇಕಾದ ಅನಿವಾರ್ಯತೆ ಸಹಜ ಅಂತ ಕೆ ಆರ್ ರಮೇಶ್ ಗಾಯತ್ರಿ ನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಶುಭ ಸಂಜೆ, ಇಂದಿನ ವಿಷಯ ನೆನಪು ಅಥವಾ ಮರೆವು, ಈ ಬಗ್ಗೆ 2 ಲೈನ್ನಲ್ಲಿ ಬರೆಯೋದಕ್ಕೆ ನನಗೆ ಸಾಧ್ಯವೇ ಇಲ್ಲ, ಪುಟಗಟ್ಟಲೆ ಬರೀಬೇಕು, ಅಷ್ಟೊಂದು ನೆನಪುಗಳಿದೆ. ಒಳ್ಳೆ ಹಾಡು ಹಾಕ್ತಾ ಇದ್ದೀರಾ, ಕೇಳಿಕೊಂಡು ಕೆಲಸ ಮಾಡ್ತಾ ಇದ್ದೀನಿ ಅಂತ ಎಸ್ ಎಂ ಶೋಭಾ ಹಾಸನದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಂದಿನಿ ಅವರು ಕೂಡ, ಸುಜಾತ ಅವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಪ್ರೀತಿಯಲ್ಲಿ ಸಿಹಿ ಕಹಿಯ ನೆನಪು ಇರುತ್ತೆ ಅಂತ ಕೋಮಲ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹೌದು, ಏನು ನೆನಪು ಮತ್ತು ಮರವು ಇವತ್ತಿನ 2 ಪದಗಳು. ಈ 2 ಪದಗಳಿಗೆ ಸಂಬಂಧಪಟ್ಟ ಹಾಗೆ ನೀವು 2 ಸಾಲುಗಳಲ್ಲಿ ಬರೆದು ಕಳಿಸ್ಕೊಡ್ಬಹುದು. ಎಂಥ ನೆನಪು, ಎಂಥ ಮರವು, ಏನು ಎತ್ತ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ 2 ಲೈನು 2 ಸಾಲಿನಲ್ಲಿ ನೀವು ಕಂಡಿದ್ದು ಕೇಳಿದ್ದು ನಿಮ್ಮ ಊಹೆಯನ್ನು ಬಳಸಿ ಪ್ರೀತಿ ಪ್ರೇಮ ಪ್ರಣಯ ಪ್ರೇಮ ಪದನಿಸ ಕಾರ್ಯಕ್ರಮಕ್ಕೆ 1-2 ಸಾಲನ್ನು ಕಳಿಸ್ಕೊಡಿ.

ಬೆಳದಿಂಗಳ ಬಾಲೆ ಚಿತ್ರಕ್ಕಾಗಿ ಶ್ಯಾಮಸುಂದರ ಕುಲಕರ್ಣಿಯವರು ಬರೆದ ಗೀತೆ, ಗುಣಸಿಂಗ್ ಅವರ ಸಂಗೀತ, ಚಂದ್ರಿಕಾ ಗುರುರಾಜ್ ಅವರು ಹಾಡಿಗೆ ಧ್ವನಿಯಾಗಿದ್ದರು. ಚಿದಾನಂದ ಅವರು ಟಿವಿ ಸರ್ಕಲ್ ಇಂದ ಹೇಳ್ತಾ ಇದ್ರೆ ನೋಡಿ ನಾನು ಮರೆಯೋದು ಜಾಸ್ತಿ, ಅದರಲ್ಲೂ ಬಹಳ ಹಚ್ಕೊಂಡವರು ನಮ್ಮಿಂದ ಮರೆಯಾದ್ರೆ ಮರೆಯೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಯಾರು ಅಂತ ಹೇಳಿದ್ರೆ ಅಂಬುಜಾ, ಡಾಕ್ಟರ್ ಅಂಬುಜಾ ಮೊಳಕೇಡ್ಕರ್ ಅವರು ಒಂದು ಪದ್ಯ ಬರೆದಿದ್ದಾರೆ. ನೀನೊಂದು ಮರೆಯದ ನೆನಪು, ನನ್ನ ಕಣ್ಣಲ್ಲಿ ಮಿನುಗುವ ಹೊಳಪು, ನನ್ನ ಮನದಲ್ಲಿ ಮೌನ ಗೀತೆಯಾಗಿ ನೀನು ಘಮ್ಮೆಂದು ಅರಳಿದ ಅಲರಿಪು, ಇನಿಯ ನಿನ್ನ ಮಾತಿನ ಸಿಹಿ ಸ್ಪರ್ಶ ಹೃದಯದಲ್ಲಿ ಉಳಿದಿದೆ ಚಿರಕಾಲ, ಮರೆಯಲಾಗದ ಅನುಭವ ಅಚ್ಚಾಗಿದೆ ನನ್ನ ತುಟಿಗಳ ಮೇಲೆ ನಿನ್ನ ಒಲವು, ಬಿಸಿಲ ಮಳೆ ಹನಿಯಂತೆ ನಿನ್ನ ಪ್ರೀತಿ ಮನದ ಬಿಸಿಯನ್ನು ತಣಿಸುವ ಶಾಂತಿ, ನೆನಪು ಮರೆವಿನ ಮಧುರ ಪಯಣಕ್ಕೆ ದಾರಿ ತೋರುವುದು ನಿನ್ನ ಮೊಗದ ಕಾಂತಿ, ನೆನಪು ನಿತ್ಯ ಕವಿತೆಯಾಗಿ ಹೊರಹೊಮ್ಮುತ್ತಿದೆ, ಮರೆವು ಪ್ರೀತಿಯನ್ನ ದ್ವಿಗುಣವಾಗಿಸುತ್ತಿದೆ, ಹೀಗಿರುವಾಗ ನಿನ್ನ ಮರೆಯಲು ಸಾಧ್ಯವೇ, ನಿನ್ನ ಪ್ರೀತಿ ಮಧುರ ಉಸಿರಾಗಿ ಬೇರೂರಿದೆ. ಚಂದದ ಪದ್ಯ. ನಂದಿನಿ ಬಡಾವಣೆಯಿಂದ ಸುಜಾತಾ ಶಿವಾನಂದ್ ಅವರು, ನಾನು ಕೂಡ ಕಾರ್ಯಕ್ರಮ ಕೇಳ್ತಾ ಇದ್ದೀನಿ, ಜೊತೆ ಜೊತೆಯಲ್ಲಿ ಗೀತಾ ಚಿತ್ರದ ಹಾಡು ಹಾಕಿ ಅಂತ ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಮೈಸೂರಿನಿಂದ ಹೇಳ್ತಾರೆ, ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಒಳ್ಳೆಯ ವಿಷಯ, ನೆನಪುಗಳು ನೂರಾರು, ಆ ನೆನಪುಗಳನ್ನು ಹೇಳ್ಕೊಳ್ಳೋದಕ್ಕೆ ಸಮಯನೇ ಸಾಕಾಗೋದಿಲ್ಲ, ಕೆಲವು ನೆನಪುಗಳು ಮತ್ತೆ ಮತ್ತೆ ಆಗ್ತಾನೆ ಇರುತ್ತೆ, ಹಿಂದೆ ನಡೆದ ಘಟನೆಗಳು ಕೂಡ ನೆನಪಿಗೆ ಬರುತ್ತವೆ, ನೋವನ್ನು ಕೂಡ ನೆನಪು ಮಾಡಿಕೊಳ್ಳೋಣ. ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟಂಥ ನೆನಪುಗಳನ್ನು ಮಾಡಿಕೊಳ್ಳೋದು, ಎಲ್ಲ ಥರದ ನೆನಪುಗಳನ್ನು ಹೇಳೋದಕ್ಕೆ ಕಷ್ಟ ಆಗುತ್ತೆ. ಆಯಿತು ಬಿಡಿ, ಪರವಾಗಿಲ್ಲ. ಚನ್ನಪ್ಪ ಜೆ ಪಿ ನಗರದಿಂದ, ಸಾಹಿತ್ಯ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಧಾರವಾಡ ತಾಲೂಕು ಹೆಬ್ಬಳ್ಳಿ ಗ್ರಾಮದ ಶಿವಾನಂದ ಪರುತಪ್ಪ ಹೋಗಾರ್ ಮತ್ತು ಸಂಗಡಿಗರು, ವೃತ್ತಿಗೆ ಸೇರಿದ ಮೇಲೆ ನನ್ನ ಸಹಪಾಠಿ ಜೊತೆ ನಮ್ಮ ಪ್ರೀತಿ ಆಯಿತು, ಯಾವ ಹಂತಕ್ಕೆ ಹೋಗಿತ್ತು ಅಂದರೆ ಮದುವೆ ಆಗಲೇಬೇಕಾಗಿತ್ತು, ಆದರೆ ನನ್ನ ಮದುವೆ ಬೇರೆಯವ್ರ ಜೊತೆಗೆ ಆಯಿತು, ಆ ಘಟನೆಯನ್ನು ಇವತ್ತಿಗೂ ಮರೆಯೋದಕ್ಕೆ ಸಾಧ್ಯ ಇಲ್ಲ, 30 ವರ್ಷದ ಹಿಂದಿನ ಘಟನೆ ಇದು ಅಂತ ಹೇಳ್ತಾರೆ. ವಾಣಿಶ್ರೀ ಧಾರವಾಡದಿಂದ, ಬದುಕಿನ ಒಳ್ಳೆಯ ನೆನಪುಗಳು ಸ್ಫೂರ್ತಿ, ಮರೆವು ನೋವನ್ನು ಮರೆಸುವ ದಾರಿ, ಎರಡು ದೇವರು ಕೊಟ್ಟಂಥ ದೊಡ್ಡ ವರ, ಹಾಡುಗಳು ಚೆನ್ನಾಗಿದೆ ಅಂತ ಹೇಳ್ತಾರೆ. ಯಾವಾಗಲೂ ನೆನಪಾದರೆ ಸಿಹಿ ನೆನಪುಗಳು ಬೇಕು ಅಂತ ಹೇಳ್ತಾರೆ. ಕೆಲವೊಂದು ವಿಷಯವನ್ನು ಮರೆಯಲಾಗದೇ ಇದ್ದರೂ ಕೂಡ ಮರೆತು ಬದುಕನ್ನು ನಡೆಸಲೇಬೇಕಾಗತ್ತೆ ಅಂತ ಹೇಳ್ತಾರೆ. ಯಾರು ಕೋಮಲ ಅವರು,

ಪ್ರೇಮ ಪದನಿಸುವ ಕಾರ್ಯಕ್ರಮ ನೀವು ಕೇಳ್ತಾ ಇರೋದು ಪ್ರೀತಿ ಪ್ರೇಮ ಪ್ರಣಯದ ಹಾಡುಗಳು ಮತ್ತೆ ನೆನಪು ಹಾಗೆ ಮರೆವು ಈ ಪದಕ್ಕೆ ಸಂಬಂಧಪಟ್ಟ ಹಾಗೆ ಸಾಲುಗಳನ್ನ ಕೂಡ ಬರೆದು ಕಳಿಸ್ತಾ ಇದ್ದೀರಾ. ಎರಡು ಹಾಡುಗಳು ಕೇಳಿ ಬಂತಲ್ಲ, ಮಧುರ ಸಂಗಮ ಚಿತ್ರದ ಹಾಡು, ವಿಜಯ ನರಸಿಂಹ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ, ವಾಣಿ ಜಯರಾಮ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿತ್ತು. ನಾನಿನ್ನು ಮರೆಯಲಾರೆ ಚಿತ್ರದ ಗೀತೆ ಡಾಕ್ಟರ್ ರಾಜ್ಕುಮಾರ್, ವಾಣಿ ಜಯರಾಮ್ ಅವರ ಧ್ವನಿ, ಚೌದರಿಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತದಲ್ಲಿತ್ತು. ನೆನಪು ಮರೆವು ಈ ಎರಡು ಪದಗಳನ್ನು ಇಟ್ಟುಕೊಂಡು ಪ್ರೀತಿ ಪ್ರೇಮ ಪ್ರಣಯಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಬರೆದು ಕಳಿಸಿ ಅಂತ ಕೇಳಿದ್ದಕ್ಕೆ ಗಿರೀಶ್ ಅವರು ಬೆಂಗಳೂರಿನಿಂದ ಒಂದು ಪುಟಾಣಿ ಕವಿತೆಯನ್ನು ಬರೆದಿದ್ದಾರೆ. ಹಲೋ ಮೇಡಮ್, ಈ ದಿನ ಪ್ರೇಮ ಪದನಿಸ ಪ್ರೋಗ್ರಾಂನಲ್ಲಿ ಕೇಳ್ತಾ ಇದ್ದೀನಿ, ನೆನಪು ಹಾಗೆ ಮರವು ಈ ಶೀರ್ಷಿಕೆ ಮೇಲೆ ಸುಮ್ಮನೆ ಹೀಗೊಂದು ಪುಟ್ಟ ಕವನ ಬರೆದಿದ್ದೀನಿ ಅಂತ ಹೇಳ್ತಾರೆ. ನೆನಪಾಗುವೆ ನೀನು ಗೆಳತಿ ಮಧುರವಾದ ಹಾಡಿನ ಪ್ರತಿ ಸಾಲಿನಲ್ಲಿ, ನೆನಪಾಗುವೆ ನಾನು ನೆನಪಾಗುವೆನೇ ನಾನು ಎಂದಾದರೂ ನಿನ್ನ ಮಧುರ ಮನಸ್ಸಿನಲ್ಲಿ. ಮರೆಯುವುದಿಲ್ಲ ಗೆಳತಿ ನನ್ನ ಹೃದಯ ನೀ ನೀಡಿದ ಮಧುರವಾದ ಮಾತುಗಳನ್ನು. ಧನ್ಯ ನಾನು ಎಂದಾದರೂ ನಿನ್ನ ಹೃದಯ ಸ್ಪಂದಿಸಿದಾಗ ಒಲವಿನ ಆ ಮಧುರ ಕ್ಷಣಗಳನ್ನು. ಇದು ಗಿರೀಶ್ ಅವರು ಬರೆದಿರುವಂಥ ಪದ್ಯ, ಬಹುಶಃ ಆ ಹುಡುಗಿ ಕೇಳಿಸ್ಕೊಂಡಿದ್ರೆ ಸ್ಪಂದಿಸಬಹುದು. ಇನ್ನು ಯಾರಿದು ಅಂತ ಹೇಳಿದ್ರೆ ಅಶ್ವಥ್ ಕುಲಕರ್ಣಿ ಯಲಹಂಕದಿಂದ ಹೇಳ್ತಾ ಇದ್ದರೆ, ನಾನು ಡಿಗ್ರಿ ಕಾಲೇಜಲ್ಲಿ ಓದ್ತಾ ಇರಬೇಕಾದ್ರೆ ನನ್ನ ಕ್ಲಾಸ್ಮೇಟ್ ಒಬ್ಬರು ಇದ್ದರು, ಅವರು ಯಾವಾಗಲೂ ಸವಿ ನೆನಪುಗಳು ಬೇಕು ಸವಿಯಲ್ಲಿ ಬದುಕು ಅನ್ನುವ ಹಾಡನ್ನ ತುಂಬ ಚೆನ್ನಾಗಿ ತುಂಬ ಸೊಗಸಾಗಿ ಹಾಡ್ತಾಯಿದ್ರು. ಹಾಗಾಗಿ ನಾವು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಮತ್ತೆ ಮತ್ತೆ ಆ ಹಾಡನ್ನು ಹಾಡು ಅಂತ ಹೇಳಿ ಹಾಡಿಸ್ತಾ ಇದ್ವಿ. ಅವರು ತುಂಬ ಚೆನ್ನಾಗಿ ಹೇಳ್ತಾ ಇದ್ರು ಕೂಡ, ನಾವೆಷ್ಟು ಸಲ ಕೇಳಿದ್ರು ಕೂಡ ಬೇಸರ ಮಾಡಿಕೊಳ್ಳದೆ ಮತ್ತೆ ಮತ್ತೆ ಹೇಳ್ತಾ ಇದ್ರು ಆ ಹಾಡು ಮತ್ತೆ ಮತ್ತೆ ನೆನಪಾಗತ್ತೆ ಅಂತ ಹೇಳ್ತಾರೆ. ಮತ್ಯಾರು ಸಂದೇಶ ಕಳಿಸಿದ್ದಾರೆ ಅಂದರೆ, ಪ್ರೇಮ ಪದನಿಸ ಕಾರ್ಯಕ್ರಮದಲ್ಲಿ ಚೆನ್ನಾಗಿದೆ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ರೆ, ಹಾಡುಗಳು ನೆನಪು ಮರವಿಗೆ ಸಾಕ್ಷಿಯಾಗೋದಿರೋದಕ್ಕೆ ಜಾಗೃತಗೊಳಿಸ್ತಾ ಇದೆ ಅಂತ ಹೇಳಿ ಹಾವೇರಿಯಿಂದ ಶ್ರೀಕಾಂತ್ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಸುಖ ಸಂಸಾರಕ್ಕೆ 12 ಸೂತ್ರಗಳು ಅಂತ ಸುಜಾತ ಅವರು ಹೇಳಿದ್ರೆ, ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ರೆ, ಇವತ್ತಿನ ಪ್ರೇಮ ಪದನಿಸ ವಿಷಯ ತುಂಬ ಮಧುರವಾಗಿತ್ತು ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹೀಗೆ ನಿಮ್ಮೆಲ್ಲರ ಪ್ರತಿಕ್ರಿಯೆ ಅಂದರೆ ಒಂದು ರೀತಿಯಾಗಿ ಮನಸ್ಸಿನ ಮಾತುಗಳು ಕಂಡೆದ್ದು ಕೇಳಿದ್ದು ಎಲ್ಲವೂ ಕೂಡ ಸವಿ ಸವಿಯಾಗಿ ಹರಿದು ಬಂದಿದೆ ಇವತ್ತಿನ ಪ್ರೇಮ ಪದನಿಸಕ್ಕೆ.

ಸವಿ ನೆನಪುಗಳು ಬೇಕು, ಆದರೆ ಕಹಿ ನೆನಪುಗಳನ್ನು ಮರೀಲೇಬೇಕು. ಶ್ರೀನಿವಾಸ್ ಅವರು ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಪ್ರಿಯೇ, ನಿನ್ನ ಅಂದಿನ ರೂಪ ಈ ದಿನಗಳಿಗೆ ಒಂದು ನೆನಪು, ಆದರೆ ಇಂದಿನ ದಿನಗಳಲ್ಲಿ ಅದು ಈಗಲೂ ಕಾಡುತ್ತಿಹುದು ನನ್ನಲ್ಲಿ. ಹೇಗೆ ಮರೆಯಲಿ, ಅದು ಸಾಧ್ಯವೇ ಇಲ್ಲ ಪ್ರಿಯೆ. ಲತಾ ಶಿವಶಂಕರ ಚಟ್ಟೇರ ಬಸವನ್ ಬಾಗೇವಾಡಿಯಿಂದ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳ್ತಾರೆ. ಹರಿಹರ ಹುವಳ್ಳಿ ಲಕ್ಷ್ಮೀ ಚಂದ್ರಶೇಖರ್ ಅವರು, ನೆನಪಿನ ಗೆಳತಿ ಓ ನನ್ನ ಒಲವಿನ ಉಡುಗೊರೆ ಕೊಡಲೇನು ನಿನಗೆ ಅಂತ ಹೇಳಿ ಆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹೀಗೆ ನಿಮ್ಮೆಲ್ಲರ ಮನಸ್ಸಿನ ಮಾತುಗಳನ್ನು ಅಥವಾ ಕಂಡಿದ್ದು ಕೇಳಿದ್ದು ಎಲ್ಲ ವಿಚಾರಗಳನ್ನು ಕೂಡ ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಿ. ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಪ್ರತ್ಯಕ್ಷವಾಗಿ ಭಾಗವಹಿಸಿದ್ದೀರಾ, ಹಾಗೆ ಕಾರ್ಯಕ್ರಮವನ್ನು ಕೇಳ್ತಾ ಪರೋಕ್ಷವಾಗಿ ನಮ್ಮ ಜೊತೆಯಾಗಿರುವಂತಹ ಸಂಖ್ಯಾತ ಕೇಳುಗರಿಗೂ ಕೂಡ ವಿವಿಧ ಭಾರತಿ ವತಿಯಿಂದ ಪ್ರೀತಿಯ ಧನ್ಯವಾದಗಳು.

ಸುಖ ಸಂಸಾರಕ್ಕೆ 12 ಸೂತ್ರಗಳು ಚಿತ್ರದ ಹಾಡು, ದೊಡ್ಡರಂಗೇಗೌಡರ ಸಾಹಿತ್ಯ, ಚಕ್ರವರ್ತಿಯವರ ಸಂಗೀತ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರು ಹಾಡಿಗೆ ಧ್ವನಿಯಾಗಿದ್ದರು. ಇದರೊಂದಿಗೆ ಈ ದಿನದ ಪ್ರೇಮ ಪದನಿಸ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡೋಣ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಪ್ರೀತಿಯ ನಮಸ್ಕಾರಗಳು. ಕೇಳ್ತಾ ಇರಿ ನಿಮ್ಮ ರೇಡಿಯೋ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಸಮಯ ಈಗ 11 ಗಂಟೆ. ಇದೀಗ ಕೇಳಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟಪತಿ ಭವನದಲ್ಲಿ ಇಂದು ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026 ಪದ್ಮ ಪ್ರಶಸ್ತಿಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು. ಇಬ್ಬರು ಸಾಧಕರಿಗೆ ಪದ್ಮ ವಿಭೂಷಣ, 6 ಗಣ್ಯರಿಗೆ ಪದ್ಮಭೂಷಣ ಮತ್ತು 58 ಗಣ್ಯರಿಗೆ ಪದ್ಮಶ್ರೀ ಪ್ರಶಸ್ತಿಗಳನ್ನು ನೀಡಲಾಯಿತು. ನೀಟ್ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಆಗಿರುವ ಲೋಪಗಳ ಬಗ್ಗೆ ಸುಪ್ರೀಂಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ. ನೀಟ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎಗೆ ನೋಟಿಸ್ ಜಾರಿ ಮಾಡಿದ್ದು ಪ್ರತಿಕ್ರಿಯೆ ನೀಡುವಂತೆ ಸೂಚಿಸಿದೆ. ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ದೆಹಲಿಯಲ್ಲಿ ನಾಳೆ ನಡೆಯಲಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರ ಜೊತೆಗೆ ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವ ಪೆನ್ನಿ ವಾಂಗ್, ಅಮೆರಿಕದ ವಿದೇಶಾಂಗ ಸಚಿವ ಮಾರ್ಕೋ ರುಬಿಯೋ ಹಾಗೂ ಜಪಾನ್ ವಿದೇಶಾಂಗ ಸಚಿವ ತೋಶಿಮಿಟ್ಸು ಮೊಟಗಿ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಜೂನ್ 1 ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳಲ್ಲಿ ಶಾಲಾ ಪ್ರಾರಂಭೋತ್ಸವ ನಡೆಯಲಿದೆ. ಎಲ್ಲ ಶಾಲೆಗಳಲ್ಲಿ ಏಕಕಾಲಕ್ಕೆ ನಡೆಯಲಿರುವ ಮಹಾಪೋಷಕ ಶಿಕ್ಷಕರ ಸಭೆಯನ್ನು ಉದ್ದೇಶಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ವಿಡಿಯೋ ಸಂವಾದದ ಮೂಲಕ ಮಾತನಾಡಲಿದ್ದಾರೆ. ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣವನ್ನು ನಿರ್ವಹಿಸುತ್ತಿರುವ ಬಿಐಎಎಲ್ ಸಂಸ್ಥೆಯಲ್ಲಿ ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ನಿಗಮ ಕೆಎಸ್ಐಐಡಿಸಿ ಹೊಂದಿರುವ ಶೇಕಡಾ 13 ಹೂಡಿಕೆಗೆ 2025-26 ಸಾಲಿನಲ್ಲಿ 16.49 ಕೋಟಿ ರೂಪಾಯಿ ಲಾಭಾಂಶ ಲಭಿಸಿದೆ. ಲಾಭಾಂಶದ ಚೆಕ್ ಅನ್ನು ಕಾವೇರಿ ನಿವಾಸದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹಸ್ತಾಂತರಿಸಲಾಯಿತು. ಮಹಾರಾಷ್ಟದ ರಾಯಗಢ ಜಿಲ್ಲೆಯ ಪೋಲಾದ್ಪುರ ಮಹಾಬಲೇಶ್ವರ ರಸ್ತೆಯ ಅಂಬೆನಾಲಿ ಘಾಟ್ನಲ್ಲಿ ಎಸ್ಯುವಿ ಕಾರು ಆಳವಾದ ಕಂದಕಕ್ಕೆ ಉರುಳಿ 8 ಜನರು

ಸಾವನ್ನಪ್ಪಿದ್ದಾರೆ. ಇವರು ದಪೋಲಿಯಿಂದ ಸತಾರಕ್ಕೆ ಪ್ರಯಾಣಿಸುತ್ತಿದ್ದಾಗ ಗುಡ್ಡಗಾಡು ಪ್ರದೇಶದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿದ ನಂತರ ಅಪಘಾತ ಸಂಭವಿಸಿದೆ. ಎಸ್ಯುವಿ ಕಾರು ಸುಮಾರು 1500 ಅಡಿ ಆಳದ ಕಂದಕಕ್ಕೆ ಬಿದ್ದಿದೆ ಎಂದು ವರದಿಯಾಗಿದೆ. 2026 ಇಂಡಿಯನ್ ಪ್ರೀಮಿಯರ್ ಲೀಗ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ಪ್ಲೇ ಆಫ್ ಪಂದ್ಯಗಳು ನಾಳೆಯಿಂದ ಆರಂಭವಾಗಲಿದೆ. ನಾಳೆ ಧರ್ಮಶಾಲಾದಲ್ಲಿ ನಡೆಯಲಿರುವ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಸೆಣಸಲಿವೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು. ನಾಳೆ ಬೆಳಗ್ಗೆ 6 ಗಂಟೆಗೆ ಶುಭರಾತ್ರಿ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಪ್ರಸಾರವಾದ ಕಾರ್ಯಕ್ರಮಗಳನ್ನು ಎಷ್ಟು ಹೊತ್ತು ಕೇಳಿದ್ರಿ? ಕೇಳುಗರೆ, ನಮ್ಮ ನಾಳಿನ ಪ್ರಸಾರ ಕಾರ್ಯದಲ್ಲಿ ಎಂದಿನಂತೆ ಬೆಳಿಗ್ಗೆ 6:05 ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರವನ್ನು ಕೇಳ್ತೀರಿ. 7:15 ಶುಭೋದಯ ಕರ್ನಾಟಕ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಕನ್ನಡ ರತ್ನ ಭಂಡಾರ, ಭಾವಗೀತೆ, ಚಿತ್ರಗೀತೆ ಹಾಗೆ ದಿನ ವಿಶೇಷಗಳನ್ನು ಕೂಡ ಗಮನಿಸಬಹುದು. 10:02 ಓಲ್ಡ್ ಈಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಪ್ರಸಾರ. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳು. 11:30 ಕಲಾಭಾರತಿ ಕಾರ್ಯಕ್ರಮ. 12:05 ಕರಿಗೊಂದು ಹಾಡು ಕಾರ್ಯಕ್ರಮದ ಪ್ರಸಾರ. ನಾಳೆ ಮಧ್ಯಾಹ್ನ ಮಂಗಳವಾರದ ವಿಶೇಷ ಕಾರ್ಯಕ್ರಮ ರಸಪ್ರಶ್ನೆ ಕ್ವಿಜ್ ಕಾರ್ಯಕ್ರಮ ಪ್ರಸಾರವಾಗುವುದು. ನಂತರ ಎಂದಿನಂತೆ 2:15 ಸ್ಪಂದನ ಕಾರ್ಯಕ್ರಮ. 2:40 ಒಂದೇ ಚಿತ್ರದ ಹಾಡುಗಳ ಕಾರ್ಯಕ್ರಮ ಚಿತ್ರತಾನ. ಚಿತ್ರತಾನದ ನಂತರ 3:00 ಹಿಂದಿ ಕಾರ್ಯಕ್ರಮ ಸಖಿ ಸಹೇಲಿ ಪ್ರಸಾರವಾಗುತ್ತೆ. ಅದಾದ ನಂತರ 4:00-5:00 ಪರಿಮಳ ಕಾರ್ಯಕ್ರಮ. ಹೀಗೆ ಎಂದಿನಂತೆ ನಿರಂತರವಾಗಿ ನಮ್ಮ ಕಾರ್ಯಕ್ರಮಗಳನ್ನು ನೀವು ಕೇಳಬಹುದು. 402.9 FM ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಎಂದಿನಂತೆ ನಾಳೆ ಬೆಳಗ್ಗೆ 5:53 ನಮ್ಮ ನಿಲಯದ ಪ್ರಸಾರ ಕಾರ್ಯ ಆರಂಭವಾಗುವುದು. ಆತ್ಮೀಯ ಕೇಳುಗ ಬಾಂಧವರೇ, ಮತ್ತೊಮ್ಮೆ ಮತ್ತೊಂದು ಪ್ರಸಾರ ಕಾರ್ಯದಲ್ಲಿ ಭೇಟಿಯಾಗೋಣ. ನಿಮಗೆಲ್ಲ ಶುಭರಾತ್ರಿ. ಜೈ ಹಿಂದ್.